ಎಫ್ಎಂ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ ಅಹಂಕಾರ ಹೇಳುತ್ತದೆ ಯಾರ ಅವಶ್ಯಕತೆಯೂ ಇಲ್ಲವೆಂದು, ಅನುಭವ ಹೇಳುತ್ತದೆ ಕಾಲ ಬಂದಾಗ ಧೂಳಿನ ಕಣವು ಅಮೂಲ್ಯವೆಂದು ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಮಂಗಳವಾರ ದಿನಾಂಕ 22 ಸೆಪ್ಟೆಂಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 to 2:00 ಪ್ರಸಾರವಾಗಲಿದೆ ಮರಾಠಿ ಸಮಯ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ಪ್ರಸಾರವಾಗಲಿದೆ ನಿಮ್ಮ ಸೇವೆಯಲ್ಲಿ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಅಮ್ಮ ಬಾರಮ್ಮ ದೇವಿ ರೇಣುಕಾಂಬೆಯೇ ಜಗ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಸವದತ್ತಿಯಲ್ಲಿ ನಿಂದ ಪರಮೇಶ್ವರಿಯೇ ದೇವಿ ತಾಪಶಮನಿ ಎಲ್ಲಮ್ಮನೇ ವಂದನೆ ವಂದನೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಚಂದ್ರಚೂಡನ ರಾಣಿ ಪರಮೇಶ್ವರಿಯೇ ಶರಣು ಶರಣು ಬಾರಮ್ಮ ಶರಣು ಶರಣು ಬಾರಮ್ಮ ಯೋಗೇಶ್ವರಿಯೇ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಸಾವಿರ ಮೆಟ್ಟಲೆತ್ತಿ ಬನ್ನೀರೆ, ಅಮ್ಮನನ್ನು ಏನು ಬೇಕು ಕೇಳೀರೇ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಶೃಂಗೇರಿ ಮಾತೆ ಸಂಗೀತ ಪ್ರೀತೆ ಜ್ಞಾನದಾತೆ ಪಾಲಿಸಮ್ಮ ಶಾರದ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಭಾಗ್ಯವ ನೀಡುತ್ತ ನೀರ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಧರ್ಮ ರಕ್ಷಣೆಯ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ ಜಗಜಂಪಿಯವರು.
1: ಆತ್ಮೀಯರೇ, ಗುಣಕ್ಕೆ ಮತ್ಸರವಿಲ್ಲ ಎಂಬ ಮಾತಿದೆ. ಗುಣಕ್ಕೆ ಮತ್ಸರ ಉಂಟೆ ಎಂದು ಓರ್ವ ಕವಿ ಕೇಳುವ ಪ್ರಶ್ನೆಗೆ ಗುಣಕ್ಕೆ ಮತ್ಸರವಿಲ್ಲ ಎಂದೇ ಹೇಳಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳನ್ನು ಅರಿಷಡ್ ವರ್ಗಗಳೆಂದು ಗುರುತಿಸಿದ್ದಾರೆ. ಮಾನವ ಹಲವು ಗುಣಗಳ ಒಂದು ಮೊತ್ತ. ಮಾನವನ ಜೀವಿತಕ್ಕೆ ಅಂಟಿಕೊಂಡೇ ಬರುವ, ಜೊತೆಯಲ್ಲೇ ಇರುವ ಈ 6 ವರ್ಗಗಳಿಂದ ಹೊರತಾದವರು ಯಾರೂ ಇಲ್ಲ. ಈ ಒಂದೊಂದು ಮನುಷ್ಯನನ್ನು ಸುಡುವಂಥವು, ನಿತ್ಯ ನಿರಂತರ ಕಾಡಿಸಿ ಪೀಡುವಂಥವು, ಮಾನವನ ಶಾಂತಿ ಸಮಾಧಾನಗಳನ್ನು ಹಾಳು ಮಾಡುವಂಥವು. 6 ವೈರಿಗಳಲ್ಲಿ ಕೊನೆಯದಾದ ಮತ್ಸರವಂತೂ ತುಂಬ ಅಪಾಯಕಾರಿ. ಮತ್ಸರಕ್ಕೆ ಪರ್ಯಾಯವಾಗಿ ಅಸೂಯೆ, ಹೊಟ್ಟೆಕಿಚ್ಚು ಎಂಬ ಪದಗಳನ್ನು ಬಳಸುತ್ತೇವೆ. ಅರಿವಿನ ಬೆಳಕು ಹೆಚ್ಚಿದಂತೆ ನಮ್ಮಲ್ಲಿನ ಮತ್ಸರ ದೂರವಾಗುತ್ತದೆ, ಗುಣಗೌರವ ಮೂಡುತ್ತದೆ. ಇದಕ್ಕೆ ರಣ್ಣನ ಗದಾಯುದ್ಧದ ಸಂದರ್ಭವನ್ನು ಗಮನಿಸಬೇಕು. ಕುರುಕ್ಷೇತ್ರ ರಣಾಂಗಣದಲ್ಲಿ ಸಾಗಿದ ದುರ್ಯೋಧನ ಚಕ್ರವ್ಯೂಹದಲ್ಲಿ ಹೋರಾಡುತ್ತ ವೀರ ಮರಣವನ್ನು ಅಪ್ಪಿದ ಅಭಿಮನ್ಯುವಿನ ಶವವನ್ನು ನೋಡುತ್ತಾನೆ. ಪಾಂಡವರು ಅವನ ವೈರಿಗಳು ನಿಜ, ಆದರೆ ವೀರೋಚಿತವಾಗಿ ಹೋರಾಡಿ ವೀರ ಮರಣ ಹೊಂದಿದ ಅಭಿಮನ್ಯುವಿನ ಬಗೆಗೆ ದುರ್ಯೋಧನನಲ್ಲಿ ಅಭಿಮಾನ ಮೂಡುತ್ತದೆ. ಅಭಿಮನ್ಯುವಿನಂಥ ವೀರಪತ್ರನನ್ನು ಹಡೆದ ತಾಯಿಯನ್ನು ವೀರಜನನಿ ಎಂದು ಸಂಬೋಧಿಸಿ ಕೈಮುಗಿಯುತ್ತಾನೆ. ಮತ್ಸರದ ವೈರದ ಭಾವನೆಯನ್ನು ತೊರೆದು ಪ್ರಾಂಜಲ ಮನಸ್ಸಿನಿಂದ ಅಭಿಮನ್ಯುವನ್ನು ಹಾಗೂ ಹೆತ್ತ ತಾಯಿ ಸುಭದ್ರೆಯನ್ನು ಪ್ರಶಂಸಿಸಿದ ದುರ್ಯೋಧನ ಅಂದಿನಿಂದ ಸುಯೋಧನನೆನಿಸುತ್ತಾನೆ. ವೀರನಾದಡೆ ವೈರಿ ಮೆಚ್ಚುವಂತಿರಬೇಕು ಎಂಬ ಮಾತಿಗೆ ತಕ್ಕಂತೆ ದುರ್ಯೋಧನ ಅಭಿಮನ್ಯುವಿನ ಬಗೆಗೆ ಮೆಚ್ಚುಗೆ ಸೂಚಿಸಿದ್ದು, ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದು ಗುಣಕ್ಕೆ ಮತ್ಸರ ಇಲ್ಲ ಎಂಬುದನ್ನೇ ದೃಢಪಡಿಸುತ್ತದೆ. ಪರರಿಗೆ ಒಳ್ಳೆಯದಾದದ್ದನ್ನು ಕೇಳಿ ನೋಡಿ ಸಂತೋಷಿಸಬೇಕು, ಅದು ಅತ್ಯಂತ ಆರೋಗ್ಯಕರವಾದ ಲಕ್ಷಣ, ಸಭ್ಯತೆ ಸಜ್ಜನಿಕೆಗಳ ಲಕ್ಷಣ. ಒಬ್ಬರ ಸಾಧನೆಯನ್ನು ಕಂಡು ದೇಶಾವರಿ ಶೈಲಿಯಲ್ಲಿ ಓಕೆ, ನಾಟ್ ಬ್ಯಾಡ್ ಎನ್ನುವುದರ ಬದಲು ಒಂದು ಸಲ ಗುಡ್, ವೆರಿ ಗುಡ್ ಅಂದು ನೋಡಿರಿ. ತಕ್ಷಣದಲ್ಲಿ ಸ್ವರ್ಗೀಯ ವಾತಾವರಣ ನಿರ್ಮಾಣವಾಗುತ್ತದೆ, ಮನಸ್ಸು ನಿರಾಳವಾಗುತ್ತದೆ. ಮತ್ಸರ ತಾಳುವುದು ಪಾಶವೀ ಪ್ರವೃತ್ತಿಯ ಪ್ರತೀಕ. ರಾತ್ರಿಯ ದಟ್ಟ ಕತ್ತಲೆಯಲ್ಲಿ ಸಂತೋಷಿಸುವ ಗೂಬೆಗೆ ಹಗಲಿನ ಬೆಳಕು ಹಿತ ನೀಡಲಾರದು. ಬೆಂಕಿ ಒಣಕಟ್ಟಿಗೆಯನ್ನು ಸುಟ್ಟು ಬಿಡುವಂತೆ ಮತ್ಸರವೆಂಬ ಬೆಂಕಿ ಮನುಷ್ಯನನ್ನೇ ಸುಡುತ್ತದೆ, ಅದರ ಝಳ ಸುತ್ತಮುತ್ತಲಿನವರನ್ನೂ ಸುಡುತ್ತದೆ. ಅಂತೆಯೇ ಎಲೆ ಮಾನವನೇ, ಮತ್ಸರವಿಂದ ದೂರವಿರು. ಅನ್ಯರ ಸಾಧನೆಗೆ ಮೂಗು ಮುರಿಯದೆ, ಮುಖ ಕಿವುಚದೆ ತಕ್ಷಣ ಅಭಿನಂದಿಸು. ಕವಿಗೆ ಕವಿ ಮುನಿವಂ ಎಂಬ ಮಾತಿದೆ. ವೃತ್ತಿ ಮತ್ಸರದತ್ತ ಬೆರಳು ತೋರುತ್ತದೆ. ಆಯಗಾರರನ್ನು ಆಯಗಾರರು ಸೇರುವುದಿಲ್ಲ ಎಂಬಂತೆ ಎಲ್ಲ ವೃತ್ತಿಯವರಲ್ಲೂ ವೃತ್ತಿ ಮತ್ಸರ ಇದ್ದೇ ಇದ್ದದ್ದು. ಆದರೆ ಆ ಮತ್ಸರ ತೊಲಗಿದಾಗ ಆಗುವ ಸಂತಸ ಅನನ್ಯವಾದುದು. ಮಾತು ಕವಿಗೆ ಕವಿ ಮುನಿವಂ ಎಂಬುದರ ಬದಲು ಕವಿಗೆ ಕವಿ ಮಣಿವಂ ಎಂದಾಗ ಎಷ್ಟು ಚಂದವೆನಿಸುತ್ತದೆ. ಅಸೂಯೆಯನ್ನು ಅರಿಯದ ವಿದ್ವಾಂಸರು ಒಂದು ಹನಿಯಷ್ಟನ್ನು ಸಾಗರದಷ್ಟಾಗಿ ಸಂತೋಷಿಸುತ್ತಾರೆ. ಅಂಥವರನ್ನು ಕಂಡಾಗ ಸಹಜವಾಗಿಯೇ ನಮ್ಮ ತಲೆ ಬಾಗುತ್ತದೆ, ಕೈ ತಾನೇ ತಾನಾಗಿ ಮುಗಿಯುತ್ತದೆ. ಆದ್ದರಿಂದ ಮತ್ಸರ ಬೇಡ, ಅಸೂಯೆ ಪಡುವುದು ಬೇಡ. ಗುಣಗ್ರಾಹಿಯಾಗಿ ಗುಣವತ್ತಾದುದನ್ನು ಕಂಡು ಸಂತೋಷಿಸಬೇಕು, ಗುಣಕ್ಕೆ ಮತ್ಸರವಿಲ್ಲ ಎಂಬುದನ್ನು ಸಾಬೀತು ಮಾಡಿ ತೋರಿಸಬೇಕು.
0: ಇದು ಇದುವರೆಗೂ ಪ್ರಸಾರವಾಯಿತು ಚಿಂತನ ಪ್ರಸ್ತುತಪಡಿಸಿದವರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು. ಹೀಗೆ ಕೇಳ್ತಾ ಇರಿ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ವಾಯಾ ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ನಿನ್ನೆಯ ಎಪಿಸೋಡ್ನಲ್ಲಿ ಅರ್ಥ ಮಾಡಿಕೊಂಡು ಹೇಗೆ ಶ್ರೇಷ್ಠರಾದ ನಾಯಕರು ಯಾವ ಥರ ನಡೆದುಕೊಳ್ಳುತ್ತಾರೆ, ಅವರನ್ನು ಜನಸಾಮಾನ್ಯರು ಅನುಸರಿಸುತ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಆದ್ದರಿಂದ ಕೃಷ್ಣ ಶ್ರೀಕೃಷ್ಣ ಕೂಡ ಇಲ್ಲಿ ಈ ಭೂಮಿಯ ಮೇಲೆ ಅವತರಿಸಿದಾಗ ಅವರು ಕೂಡ ತಾನು ಕರ್ತವ್ಯವನ್ನು ಮಾಡಿ ಉದಾಹರಣೆಯ ಮೂಲಕ ಜನರಿಗೆ ತೋರಿಸುತ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಸೊ ಅದಾದಮೇಲೆ ಶ್ರೀಕೃಷ್ಣ ಅರ್ಜುನನಿಗೆ ಹೀಗೆ ಹೇಳುತ್ತಾರೆ. ಪ್ರಕೃತಿ ಹಿ ಕ್ರಿಯಮಾಣಾನಿ ಗುಣ ಹಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ, ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಐಹಿಕ ಪ್ರಜ್ಞೆಯಲ್ಲಿರುವ ಮನುಷ್ಯನು ಅಹಂಕಾರದ ದೆಸೆಯಿಂದ ತಾನೇ ಎಲ್ಲವನ್ನೂ ಮಾಡುತ್ತೇನೆ ಎಂದು ದೃಢವಾಗಿ ನಂಬಿರುತ್ತಾನೆ. ದೇಹದ ಯಂತ್ರವನ್ನು ಐಹಿಕ ಪ್ರಕೃತಿಯು ಸೃಷ್ಟಿ ಮಾಡಿದೆ ಮತ್ತು ಈ ಪ್ರಕೃತಿಯು ಭಗವಂತನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದು ಅವನಿಗೆ ತಿಳಿಯುವುದಿಲ್ಲ. ಪ್ರಾಪಂಚಿಕನಿಗೆ

ಕಟ್ಟಕಡೆಯದಾಗಿ ತಾನು ಭಗವಂತನ ನಿಯಂತ್ರಣದಲ್ಲಿ ಇದ್ದೇನೆ ಎನ್ನುವುದು ತಿಳಿಯದು. ಅಹಂಕಾರಿಯಾದವನು ತಾನೇ ಸ್ವತಂತ್ರವಾಗಿ ಎಲ್ಲವನ್ನೂ ಮಾಡಿದೆ ಎಂದು ಹೇಳಿಕೊಳ್ಳುತ್ತಾನೆ. ಇದೇ ಅವನ ಅಜ್ಞಾನದ ಲಕ್ಷಣ. ಈ ಜಡವಾದ ಮತ್ತು ಸೂಕ್ಷ್ಮವಾದ ದೇಹವನ್ನು ಭಗವಂತನ ಆಜ್ಞೆಯಂತೆ ಐಹಿಕ ಪ್ರಕೃತಿ ಸೃಷ್ಟಿಸಿದೆ. ಆದ್ದರಿಂದ ಅವನ ದೇಹದ ಮತ್ತು ಮನಸ್ಸಿನ ಚಟುವಟಿಕೆಗಳು ಭಗವಂತನ ಸೇವೆಯಲ್ಲಿ ತೊಡಗಬೇಕು ಎನ್ನುವುದು ಅವನಿಗೆ ತಿಳಿಯದು. ಇಂದ್ರಿಯಗಳನ್ನು ಇಂದ್ರಿಯ ತೃಪ್ತಿಗಾಗಿ ಬಹುಕಾಲ ವಾಸ್ತವಿಕವಾಗಿ ಅದನ್ನು ದುರುಪಯೋಗ ಮಾಡಿಕೊಂಡಿದ್ರಿಂದ ವಾಸ್ತವಿಕವಾಗಿ ಅಹಂಕಾರವು ಅವನನ್ನು ಮೂಢನನ್ನಾಗಿ ಮಾಡುತ್ತದೆ. ಸೊ ನಾವೇನು ತಿಳ್ಕೊಳ್ತೀವಿ, ಎಲ್ಲವನ್ನ ನಾವೇ ಮಾಡ್ತೀವಿ ಅಂತೇಳಿ. ಇಲ್ಲಿ ನಾವು ಇಚ್ಛೆಯನ್ನು ಪಡ್ಬೋದು, ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ನಮಗೆ ಬರ್ಬೋದು. ಆದರೆ ಅದನ್ನು ಪೂರೈಸಬೇಕಾದ್ರೆ ನಮ್ಮ ಇಚ್ಛೆಯ ಪ್ರಕಾರ ಪ್ರಕೃತಿ ನಮಗೆ ಅದನ್ನು ಪೂರೈಸುತ್ತದೆ. ಆದರೆ ಪ್ರತಿಯೊಂದು ನಮ್ಮ ಇಚ್ಛೆಯ ಪ್ರಕಾರ ಇಲ್ಲಿ ನಡೆಯುತ್ತದೆ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ. ಹಲವಾರು ವಿಷಯಗಳು ನಮ್ಮ ಇಚ್ಛೆಯ ಪ್ರಕಾರ ಅದು ನಡೆಯುವುದಿಲ್ಲ. ಸೊ ನಾವೇ ಎಲ್ಲವನ್ನ ಮಾಡುತ್ತೇವೆ, ನಮ್ಮ ಕೈಯಲ್ಲಿ ಎಲ್ಲ ಇದೆ, ನಾವೇ ಶ್ರೇಷ್ಠರು ಅಂತ ನಾವು ತಿಳಿದುಕೊಳ್ಳೋದ್ರಿಂದ ನಮಗೆ ಒತ್ತಡ ಆತಂಕ ತಪ್ಪಿದ್ದಲ್ಲ. ನಾವು ಹಲವಾರು ಜನರ ಜೀವನದಲ್ಲಿ ನಾವು ನೋಡ್ತೀವಿ, ಅವರು ಅಂದರೆ ಒಂದು ಕಾಲದಲ್ಲಿ ಅವರು ತುಂಬ ಶ್ರೇಷ್ಠರಾಗಿರುತ್ತಾರೆ, ತುಂಬ ಪ್ರಸಿದ್ಧಿಯನ್ನು ಪಡೆದಿರುತ್ತಾರೆ. ಆದರೆ ಎಲ್ಲವೂ ಒಂದು ಕ್ಷಣದಲ್ಲಿ ಅವರಿಂದ ಕಳೆದು ಹೋಗಬಹುದು. ಉದಾಹರಣೆಗೆ, ಒಂದು ಕಾಲದ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ಆಗಿದ್ದವನು ಒಬ್ಬ ತನ್ನ ಕೊನೆಯ ಕಾಲದಲ್ಲಿ ಅವನಿಗೆ ಒಂದು ಅಂದರೆ ಪಾರ್ಕಿನ್ಸನ್ ರೋಗ ಅವನಿಗೆ ಬಂದಾಗ ಕೈಯಲ್ಲಿ ಒಂದು ಕಪ್ ಕಾಫಿ ಕಪ್ಪನ್ನು ಹಿಡಲಿಕ್ಕೆ ಆಗದಿರುವಷ್ಟು ದುರ್ಬಲನಾಗಿದ್ದ. ಹೀಗೆ ಹಲವಾರು ಜನರ ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ ಎಷ್ಟೆಷ್ಟೋ ಮಹಾತ್ಮರೆನಿಸಿಕೊಂಡವರು ಯಾವ ಥರ ಅವರ ಜೀವನದಲ್ಲಿ ಕೆಲವೊಂದು ಘಟನೆಗಳು ಹೇಗೆ ಬರುತ್ತದೆ, ಅವರು ಎಂಥ ದುರ್ಬಲರಾಗಿರುತ್ತಾರೆ. ಸೊ ತಾವೇ ಎಲ್ಲವನ್ನ ಮಾಡ್ತೀವಿ, ಇಡೀ ಪ್ರಪಂಚವನ್ನೇ ತಾವು ಆಳುತ್ತೀವಿ ಅಂದುಕೊಂಡಿರುವಂತಹ ಅಲೆಕ್ಸಾಂಡರ್ ಆಗಲಿ, ಹಿಟ್ಲರ್ ಆಗಲಿ, ಸೊ ಏನಾದರೂ ಕೊನೆಗೆ ಅನ್ನೋದನ್ನು ನಾವು ನೋಡಿದ್ದೀವಿ ಅಲ್ವಾ. ಸೊ ನಮ್ಮ ಕೈಯಲ್ಲಿ ಏನೇನು ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ. ಸೊ ಆದ್ದರಿಂದ ಇಲ್ಲಿ ಹೇಗೆ ಐಹಿಕ ಪ್ರಕೃತಿಯ ಗುಣಗಳಿಂದ ನಾವು ಪ್ರಭಾವಿತರಾಗಿ ನಾವು ಕಾರ್ಯವನ್ನು ಮಾಡುತ್ತೇವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವೇ ಎಲ್ಲವನ್ನ ಮಾಡ್ತೀವಿ, ಎಲ್ಲವೂ ನಮ್ಮ ಮೇಲೆ ಇದೆ, ಎಲ್ಲ ಜವಾಬ್ದಾರಿ ಅಂದ್ಕೊಂಡಾಗ ನಮಗೆ ಒತ್ತಡ ಉಂಟಾಗುವಂಥದ್ದು, ಅದಾದಮೇಲೆ ಅತಿಯಾದ ನಿರೀಕ್ಷೆಯಿಂದ ನಮಗೆ ನಿರಾಶೆ ಉಂಟು ಆಗುವಂಥದ್ದು, ಇದೆಲ್ಲ ತಪ್ಪಿದ್ದಲ್ಲ. ಸೊ ಹೇಗೆ ಇಲ್ಲಿ ಭಗವಂತ ಇದನ್ನು ವಿವರಿಸುತ್ತಾರೆ, ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಗುಣೇಶು ವರ್ತಂತ ಇತಿ ಮತ್ವಾನ ಸಜ್ಜತೆ. ಪರಮಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವುದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲದಾಸೆ ಇರುವ ಕರ್ಮ ಇವುಗಳಲ್ಲಿನ ವ್ಯತ್ಯಾಸವು ಕೂಡ ತಿಳಿದಿರುತ್ತದೆ ಅರ್ಜುನ ಅಂತ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಸೊ ಪರಮಸತ್ಯವನ್ನು ತಿಳಿದವನಿಗೆ ಐಹಿಕ ಸಹವಾಸದಲ್ಲಿ ತನ್ನ ತೊಡಕಿನ ಸ್ಥಿತಿಯ ವಿಷಯವಾಗಿ ದೃಢವಾದ ಅರಿವಿರುತ್ತದೆ. ತಾನು ಭಗವಂತನ ಅಂಶ ಮತ್ತು ಐಹಿಕ ಸೃಷ್ಟಿಯಲ್ಲಿ ತನ್ನ ಸ್ಥಾನವಿರಬಾರದು ಎಂದು ಅವನಿಗೆ ತಿಳಿದಿರುತ್ತದೆ. ವಾಸ್ತವವಾಗಿ ತಾನು ನಿತ್ಯ ಜ್ಞಾನಾನಂದನಾದ ಪರಮಪ್ರಭುವಿನ ವಿಭಿನ್ನಾಂಶ ಎಂದು ಅವನಿಗೆ ಗೊತ್ತು. ಹೇಗೋ ತಾನು ಜೀವನದ ಭೌತಿಕ ಕಲ್ಪನೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂದು ಅವನು ಗುರುತಿಸುತ್ತಾನೆ. ತನ್ನ ಪರಿಶುದ್ಧ ಅಸ್ತಿತ್ವದಲ್ಲಿ ತನ್ನ ಭಕ್ತಿ ಸೇವೆಯ ಚಟುವಟಿಕೆಗಳನ್ನು ಭಗವಂತನ ಸೇವೆಗೆ ಸರಿಹೊಂದಿಸುವುದು ಅವನ ಕರ್ತವ್ಯ. ಆದುದರಿಂದ ಅವನು ಭಕ್ತಿ ಸೇವೆಯ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಐಹಿಕ ಚಟುವಟಿಕೆಗಳು ಸನ್ನಿವೇಶಕ್ಕೆ ಮಿತಗೊಂಡವು ಮತ್ತು ತಾತ್ಕಾಲಿಕ. ಆದುದರಿಂದ ಆತನಿಗೆ ಸಹಜವಾಗಿ ಭೌತಿಕ ಇಂದ್ರಿಯಗಳ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುವುದಿಲ್ಲ. ತನ್ನ ಬದುಕಿನ ಐಹಿಕ ಸ್ಥಿತಿಯು ಭಗವಂತನ ಪರಮ ನಿಯಂತ್ರಣದಲ್ಲಿ ಇದೆ ಎಂದು ಅವನಿಗೆ ಗೊತ್ತು. ಆದುದರಿಂದ ವಿವಿಧ ಬಗೆಯ ಪ್ರಾಪಂಚಿಕ ಪ್ರತಿಕ್ರಿಯೆಗಳು ಅವನ ಮನಸ್ಸನ್ನು ಕಲುಕುವುದಿಲ್ಲ. ಈ ಪ್ರತಿಕ್ರಿಯೆಗಳು ಭಗವಂತನ ಕರುಣೆ ಎಂದು ಅವನು ಭಾವಿಸ್ತಾನೆ. ಶ್ರೀಮದ್ ಭಾಗವತದ ಪ್ರಕಾರ ಪರಮಸತ್ಯವನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಮತ್ತು ದೇವೋತ್ತಮ ಪರಮಪುರುಷ ಎನ್ನುವ ಮೂರು ಸ್ವರೂಪಗಳಲ್ಲಿ ಅರಿತವನನ್ನು ತತ್ವವಿತ್ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಪರಮಪ್ರಭುವಿನೊಂದಿಗೆ ತನ್ನ ಸಂಬಂಧದ ವಾಸ್ತವ ಸ್ಥಿತಿ ಅವನಿಗೆ ತಿಳಿದಿರುತ್ತದೆ. ಪ್ರಕೃತಿ ಗುಣ ಸಮ್ಮೂಢ ಸಜ್ಜಂತೆ ಗುಣ ಕರ್ಮಸು ತಾನ ಕೃಷ್ಣ ವಿದೋ ಮಂದ ಕೃಷ್ಣ ವಿನ್ನ ವಿಚಾಲಯೇ. ಪ್ರಕೃತಿಯ ಗುಣಗಳಿಂದ ಮೂಢರಾದ ಅಜ್ಞಾನಿಗಳು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯರಾಗಿ ಆಸಕ್ತರಾಗುತ್ತಾರೆ. ಕೆಲಸ ಮಾಡುವವರ ಅಜ್ಞಾನದಿಂದ ಈ ಕರ್ತವ್ಯಗಳು ಕೆಳಮಟ್ಟದವಾದರೂ ವಿವೇಕಿಗಳು ಅವರನ್ನು ವಿಚಲಗೊಳಿಸಲು ಪ್ರಯತ್ನಿಸಬಾರದು ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಸೊ ಈಗ ತಿಳುವಳಿಕೆ ಇಲ್ಲದವರು, ಈಗ ನಾನು ದೇಹವಲ್ಲ ನಾನು ಆತ್ಮ ಅಂತ ತಿಳುವಳಿಕೆ ಇಲ್ಲದವರು ಸ್ಥೂಲ ಐಹಿಕ ಪ್ರಜ್ಞೆಯೊಂದಿಗೆ ತಮ್ಮನ್ನು ತಪ್ಪಾಗಿ ಗುರುತಿಸಿಕೊಳ್ಳುತ್ತಾರೆ ಮತ್ತು ಐಹಿಕ ಉಪಾಧಿಗಳಿಂದ ತುಂಬಿ ಹೋಗುತ್ತಾರೆ.

0: ಈ ಶರೀರವು ಅಹಿಕ ಪ್ರಕೃತಿಯ ಕೊಡುಗೆ. ದೈಹಿಕ ಪ್ರಜ್ಞೆಗೆ ಅತಿಯಾಗಿ ಅಂಟಿಕೊಂಡಿರುವವನನ್ನು ಮಂದ ಅಥವಾ ಆತ್ಮದ ಅರಿವಿಲ್ಲದ ಸೋಮಾರಿ ಎಂದು ಕರೆಯಲಾಗುತ್ತದೆ. ಅಜ್ಞಾನಿಗಳು ದೇಹವನ್ನೇ ಆತ್ಮ ಎಂದು ಭಾವಿಸುತ್ತಾರೆ. ಇತರರೊಡನೆ ದೇಹ ಬಾಂಧವ್ಯವನ್ನು ಬಂಧುತ್ವ ಎಂದು ಸ್ವೀಕರಿಸುತ್ತಾರೆ. ಉಪಾಧಿಗಳ ಮೋಡಿಯಲ್ಲಿ ಸಿಕ್ಕು ಅವರು ಯಾವಾಗಲೂ ಐಹಿಕ ಕ್ಷೇತ್ರದಲ್ಲಿ ಕಾರ್ಯನಿರತರಾಗಿರುತ್ತಾರೆ. ಅವರಿಗೆ ಆತ್ಮ ಸಾಕ್ಷಾತ್ಕಾರವು ಒಂದು ಕಟ್ಟುಕತೆಯ ತರ ಗೋಚರಿಸುತ್ತದೆ. ಆದ್ದರಿಂದ ಅವರಿಗೆ ಅದರಲ್ಲಿ ಆಸಕ್ತಿ ಇರುವುದಿಲ್ಲ. ಸೊ ಹೀಗೆ ನಮ್ಮನ್ನ ನಾವು ಆತ್ಮ ಅಂತ ತಿಳಿದುಕೊಳ್ಳುವುದು ಅದು ಒಂದು ಮುಖ್ಯವಾದಂಥ ಒಂದು ಜ್ಞಾನ. ನಮ್ಮನ್ನ ನಾವು ಆತ್ಮ ಅಂತ ತಿಳಿದುಕೊಂಡಾಗ ನಮಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಆದ್ದರಿಂದ ಅರ್ಜುನ, ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ ಒಡೆತನದ ಭಾವವಿಲ್ಲದೆ ಜಡತ್ವವಿಲ್ಲದೆ ಯುದ್ಧ ಮಾಡು ಅಂತ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಈ ಶ್ಲೋಕ ಭಗವದ್ಗೀತೆಯ ಉದ್ದೇಶವನ್ನ ಸ್ಪಷ್ಟವಾಗಿ ಸೂಚಿಸುತ್ತದೆ. ಸೈನ್ಯದಲ್ಲಿನ ಶಿಸ್ತಿನಂತೆ ಕರ್ತವ್ಯಗಳನ್ನು ನಿರ್ವಹಿಸಲು ಮನುಷ್ಯನು ಸಂಪೂರ್ಣವಾಗಿ ಭಗವಂತನ ಪ್ರಜ್ಞೆಯಲ್ಲಿ ಇರಬೇಕು ಅಂತ ಇಲ್ಲಿ ಶ್ರೀಕೃಷ್ಣ ಬೋಧಿಸ್ತಾರೆ. ಸೊ ಇಂತಹ ಅಪ್ಪಣೆಯಿಂದ ಕಷ್ಟಗಳು ತಲೆದೋರಬಹುದು, ಆದರೂ ಸೊ ಭಗವಂತನನ್ನು ನೆಚ್ಚಿ ಕರ್ತವ್ಯಗಳನ್ನು ಮಾಡಬೇಕು. ಏಕೆಂದರೆ ಜೀವಿಯ ಸಹಜ ಸ್ವರೂಪವೇ ಅದು. ಭಗವಂತನ ಸಹಕಾರವಿಲ್ಲದೆ ಜೀವಿಯು ಸುಖವಾಗಿ ಇರುವುದು ಸಾಧ್ಯವಿಲ್ಲ. ಏಕೆಂದರೆ ಜೀವಿಯ ನಿತ್ಯ ಸಹಜ ಸ್ವರೂಪವು ಭಗವಂತನ ಅಪೇಕ್ಷೆಗಳಿಗೆ ವಿಧೇಯನಾಗಿ ನಡೆದುಕೊಳ್ಳುವುದು. ಆದ್ದರಿಂದ ಭಗವಂತನು ತನ್ನ ಸೇನಾಧಿಪತಿಯೆಂದು ಭಾವಿಸಿ ಯುದ್ಧ ಮಾಡಬೇಕೆಂದು ಕೃಷ್ಣನು ಅರ್ಜುನನಿಗೆ ಅಪ್ಪಣೆ ಮಾಡ್ತಾರೆ. ಭಗವಂತನ ಸುಪ್ರೀತಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಬೇಕು, ಜೊತೆಗೆ ಒಡೆತನವನ್ನು ಅಪೇಕ್ಷಿಸದೆ ನಿಯತ ಕರ್ತವ್ಯಗಳನ್ನು ಮಾಡಬೇಕು. ಅರ್ಜುನನು ಭಗವಂತನ ಆಜ್ಞೆಯನ್ನು ಪರಿಗಣಿಸುವ ಅಗತ್ಯವಿರಲಿಲ್ಲ. ಏನಿದ್ರೂ ಅವನು ಆ ಆಜ್ಞೆಯನ್ನು ಪರಿಪಾಲಿಸಬೇಕಾಗಿತ್ತು ಅಷ್ಟೇ. ಭಗವಂತನು ಎಲ್ಲಾ ಆತ್ಮಗಳ ಆತ್ಮ, ವೈಯಕ್ತಿಕ ಅಂಶಗಳ ಪರಿಗಣನೆ ಇಲ್ಲದೆ ಪರಮಾತ್ಮನೊಬ್ಬನನ್ನೇ ಸಂಪೂರ್ಣವಾಗಿ ಅವಲಂಬಿಸುವನ್ನು ಆಧ್ಯಾತ್ಮ ಚೇತಸ ಎಂದು ಕರೆಯುತ್ತಾರೆ. ನಿರಾಶಿಹಿ ಎಂದರೆ ಮನುಷ್ಯನು ತನ್ನ ಪ್ರಭುವಿನ ಆಜ್ಞೆಯನ್ನು ನಡೆಸಬೇಕು, ಅದರ ಫಲವನ್ನು ನಿರೀಕ್ಷಿಸಬಾರದು ಎಂದರ್ಥ. ಉದಾಹರಣೆಗೆ, ಹಣಕಾಸಿನ ಗುಮಾಸ್ತನು ತನ್ನ ಯಜಮಾನನಿಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ಎಣಿಸಬಹುದು, ಆದರೆ ಒಂದು ಬಿಡಿಕಾಸನ್ನು ತನ್ನದೆಂದು ಕೊಳ್ಳುವುದಿಲ್ಲ. ಹಾಗೆಯೇ ಪ್ರಪಂಚದಲ್ಲಿ ಯಾವುದೂ ಯಾವ ಒಬ್ಬ ವ್ಯಕ್ತಿಗೂ ಸೇರಿದ್ದಲ್ಲ, ಎಲ್ಲವೂ ಭಗವಂತನಿಗೆ ಸೇರಿದುದು ಎಂದು ತಿಳಿದುಕೊಳ್ಬೇಕು. ಮೈ ಎನ್ನುವ ಶಬ್ದದ ನಿಜವಾದ ಅರ್ಥ ಇದೇನೆ. ಇಂತಹ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುವವನು ಖಂಡಿತವಾಗಿಯೂ ಯಾವುದರ ಮೇಲೂ ಪ್ರಭುತ್ವ ಸಾಧಿಸುವುದಿಲ್ಲ. ಈ ಪ್ರಜ್ಞೆಗೆ ನಿರ್ಮಮ ಅಂದ್ರೆ ಯಾವುದು ನನ್ನದಲ್ಲ ಅಂತ ಹೆಸರು, ನಿರ್ಮಮ ಅಂತ ಹೆಸರು. ದೇಹ ಸಂಬಂಧಿಗಳು ಎನಿಸಿಕೊಳ್ಳುವವರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಇಂತಹ ಕಠಿಣ ಅಪ್ಪಣೆಯನ್ನು ಪರಿಪಾಲಿಸಲು ಮನಸ್ಸಿಲ್ಲವಾದರೆ ಇಂತಹ ಹಿಂಜರಿತವನ್ನು ಕಿತ್ತು ಹಾಕಬೇಕು. ಈ ರೀತಿಯಲ್ಲಿ ಮನುಷ್ಯನು ವಿಗತ ಜ್ವರನಾಗಬಹುದು ಎಂದರೆ ಜ್ವರ ಬಂದಂತಹ ಮನಃಸ್ಥಿತಿ ಅಥವಾ ಜಡತ್ವವನ್ನು ಕಳೆದುಕೊಳ್ಳಬೇಕು. ತನ್ನ ಗುಣ ಮತ್ತು ಸ್ಥಾನಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬನು ಮಾಡಬೇಕಾದ ನಿರ್ದಿಷ್ಟ ಬಗೆಯ ಕೆಲಸವಿದೆ. ಇಲ್ಲಿ ಹೇಳಿದ ರೀತಿಯಲ್ಲಿ ಇಂತಹ ಕರ್ತವ್ಯಗಳನ್ನೆಲ್ಲ ಭಗವಂತನ ಪ್ರಜ್ಞೆಯಲ್ಲಿ ನಿರ್ವಹಿಸಬೇಕು. ಇದು ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುತ್ತದೆ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

0: ಮೃಗೇಂದ್ರೋಹಂ
1: ವೈನತೆಯಶ್ಚ ಪಕ್ಷಿಣಾಂ
0: ವೈನತೆಯಶ್ಚ ಪಕ್ಷಿಣಾಂ.
1: ಶ್ಲೋಕ ಪಠನಂ ಸಮಾಪ್ತಂ. ಶಾಂತಿ ಮಂತ್ರ ಮುಕ್ತ್ವಾ ಕಾರ್ಯಕ್ರಮಂ ಸಮಾಪಯಾಮಃ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी। पालसिंग पुरेवाल भारतीय कॅनेडियन विद्वान यांची आज पुण्यतिथी। आशालता वाबगावकर भारतीय चित्रपट अभिनेत्री यांची पुण्यतिथी आजच। मनसूर अली खान पतोडी भारतीय क्रिकेटपटू आणि पतोडी संस्थांचे नववे व शेवटचे नवाब पद्मश्री यांची पुण्यतिथी आजच आहे। जी एन जोशी भावगीत गायक व संगीतकार यांची पुण्यतिथी आजच्याच दिवशी। दुर्गा खोटे मराठी अभिनेत्री यांची पुण्यतिथी आजच आहे। या होत्या आजच्या पुण्यतिथीने। यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत रावणधुनी 90.4 FM KLE कनसु। नमस्कार
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ, 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ನಿಮ್ಮ ಸೇವೆಯಲ್ಲಿ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ

ತಿಳಿಯಪಡಿಸುತ್ತೆ. ಅಜ್ಜಿ ಅಂದರೆ ನಾಟ್ ಓನ್ಲಿ ಅ ಗ್ರ್ಯಾಂಡ್ ಮದರ್. ನಮ್ಮ ದೇಶದ ಹಳೆಯ ಪದ್ಧತಿಯ ಪ್ರಕಾರ ಆಹಾರವನ್ನು ಯಾಕೆ ತೆಗೆದುಕೊಳ್ಳಬೇಕು, ಆಹಾರ ಪದ್ಧತಿಯನ್ನು ಅವರು ಹೇಗೆ ಜನರೂಢಿಯಲ್ಲಿ ತಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿದರು, ಅದರ ಮಹತ್ವವೇನು ಇತ್ತು, ಅದನ್ನು ಯಾಕೆ ಒಂದು ಆಚರಣೆಯಾಗಿ ಅಥವಾ ಒಂದು ಹಬ್ಬವಾಗಿ ಅಥವಾ ಒಂದು ಔಷಧಿ ಅಥವಾ ಮನೆಯ ಮದ್ದನ್ನಾಗಿ ತಮ್ಮ ಮನೆಯಲ್ಲೇ ತಯಾರಿಸಿ ತಮ್ಮ ಮನೆಯ ಬಾಂಧವರಿಗೆ ಕೊಡುವುದನ್ನಾಗಿ ಮಾಡಿರುವುದು ಏಕೆ, ಅಥವಾ ನಮ್ಮ ದೇಶದ ಜನದ ಒಂದು ಮನಸ್ಸಿನ ಅಥವಾ ಇವತ್ತಿನ ದಿನದ ಅವರ ವಿಷಯ, ಯಾವುದಾದರೂ ವಸ್ತುವನ್ನು ಬೇರೆ ದೇಶದವರು ತಂದರೆ ಅದು ಅತಿ ಉತ್ತಮವೆಂದು ತಿಳಿದುಕೊಳ್ಳುವುದೇ ನಮ್ಮ ಇವತ್ತಿನ ಅತಿ ದಡ್ಡತನವಾಗಿದೆ. ಈ ದಡ್ಡತನವನ್ನು, ಅದಕ್ಕಾಗಿ ಇಂಗ್ಲೀಷ್ನಲ್ಲಿ ಒಂದು ಹೇಳ್ತಾರೆ, ಸಮಥಿಂಗ್ ಕೇಮ್ ಫ್ರಮ್ ವೆಸ್ಟ್ ವಿ ಟೇಕ್ ಇಟ್ ಆಸ್ 100% ಗ್ರಾಂಟೆಡ್. ಬಟ್ ಅದು ಹಾಗೆ ಇಲ್ಲ. ಈ ಪಾಶ್ಚಾತ್ಯರು ತಮ್ಮ ಆಹಾರವನ್ನು ಬೇಯಿಸಿ ತಿನ್ನಬೇಕೆನ್ನುವುದು ತಿಳಿದುಕೊಂಡಿರುವುದು 200 ವರ್ಷದ ಹಿಂದೆ ಮಾತ್ರ. ಇದಕ್ಕಿಂತ ಮುಂಚೆ ನಮ್ಮ ದೇಶವು ಅತ್ಯುತ್ತಮವಾದ 1000+ ವರ್ಷದ ಪರಂಪರೆಯನ್ನು ಹೊಂದಿದ ಅತ್ಯುತ್ತಮವಾದ ಮಿಠಾಯಿಗಳನ್ನು ತರತರನಾದ ಆಹಾರ ಪದ್ಧತಿಗಳನ್ನು ಒಳಗೂಡಿಸಿಕೊಂಡ ಒಂದು ದೇಶ. ನಮಗೆ ಮಿಠಾಯಿಗಳು ತರತರದ ರುಚಿಕರ ಆಹಾರಗಳು ನಮ್ಮ ರಕ್ತದಲ್ಲಿಯೇ ಒಗ್ಗಿ ಹೋಗಿರೋ ಆಹಾರಗಳು. ಆದರೆ ಇವತ್ತಿನ ದಿವಸ ನಮ್ಮ ಮುಂಬರುವ ಮತ್ತು ಈಗ ಸದ್ಯ ಇರುವ ಜನರಿಗೆ ಪಾಶ್ಚಾತ್ಯ ಜೀವನ ಆಹಾರ ಪದ್ಧತಿಗಳು ತುಂಬ ಸೌಖ್ಯವಾಗಿ ಕಂಡರೂ ತುಂಬ ಅನಾರೋಗ್ಯಕರ ಆಹಾರಗಳು ಇರುವುದು ತಿಳಿಯದೇ ಇರುವುದೇ ನಮ್ಮ ಈ ಒಂದು ವಿಷಯದ ಮಾತಾಗಿದೆ. ಅದಕ್ಕಾಗಿ ಮೊದಲಿನ ಹಿರಿಯರು, ನಮ್ಮ ದೇಶದ ಹಿರಿಯರು, ಯಾವುದೇ ಆಹಾರವನ್ನು ಉಪಯೋಗಿಸಿದರೆ ಅದರ ಅರ್ಥ, ಉಪಯೋಗ, ದೇಹದ ಮೇಲೆ ಮಾಡುವ ಪರಿಣಾಮಗಳನ್ನು ತಿಳಿದುಕೊಂಡು ಅದನ್ನು ಹೇಗೆ ಬಳಸಬೇಕು, ಯಾವ ರೀತಿ ಬೆಳೆಸಬೇಕು, ಯಾವ ಕಾಲದಲ್ಲಿ ಬೆಳೆಸಬೇಕು ಅನ್ನುವುದು ತಿಳಿದು ಆ ರೀತಿಯಾದ ಆಚರಣೆಗಳು, ಹಬ್ಬಗಳು, ಒಂದೇ ಆಹಾರವನ್ನು ಬೇರೆ ಬೇರೆ ರೀತಿಯಲ್ಲಿ ತಯಾರಿ ಮಾಡಿ ಹೇಗೆ ತಿನ್ನುವುದು ಅನ್ನೋದು ತಿಳಿಸಿಕೊಟ್ಟಿದ್ದಾರೆ. ಆದರೆ ಇವತ್ತಿನ ಪಾಶ್ಚಾತ್ಯ ದೇವರದಲ್ಲಿ ಯಾವುದೇ ಹಬ್ಬ ಬರಲಿ, ಯಾವುದೇ ಹರಿದಿನ ಬರಲಿ, ಒಂದೇ ಮಿಠಾಯಿ, ಅದು ಕೇಕ್, ಒಂದೇ ವಿಚಾರ ಮಾಡಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಕೇಕ್ ಅನ್ನೋದು ಒಂದೇ ಗೊತ್ತಿರೋ ಮಿಠಾಯಿ, ಅದಕ್ಕಾಗಿ ಅದನ್ನು ಪ್ರತಿ ಫಂಕ್ಷನ್ ಹಬ್ಬದಲ್ಲೂ ಪ್ರತಿ ವಿಷಯದಲ್ಲೂ ಸತ್ತರೂ ಹುಟ್ಟಿದರೂ ಮದುವೆಯಾದರೂ ಎಲ್ಲದಕ್ಕೂ ಕೇಕನ್ನೇ. ಹಾಗೆ ನಮ್ಮ ದೇಶದಲ್ಲಿ ಹಾಗೆಲ್ಲ, ಪ್ರತಿಯೊಂದನ್ನು ಪ್ರತಿಯಾಗಿ ಬೇರೆ ಬೇರೆಯಾಗಿ ಉಪಯೋಗ ಮಾಡಿ ಅದರ ಸದ್ಬಳಕೆಯನ್ನು ಮಾಡುವುದರೇ ನಮ್ಮ ಲಕ್ಷಣವಾಗಿದೆ. ಮಿಠಾಯಿಗಳನ್ನೇ ತಗೊಳ್ಳಿ, ದೀಪಾವಳಿಯ ಮಿಠಾಯಿಗಳು ಬೇರೆ, ಯುಗಾದಿ ಹಬ್ಬದ ಮಿಠಾಯಿಗಳು ಬೇರೆ. ಹಾಗೆ ಪ್ರತಿ ಹಬ್ಬಕ್ಕೆ ವಾತಾವರಣಕ್ಕೆ ತಕ್ಕಂತೆ, ಆರೋಗ್ಯಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಮಾಡಿಕೊಂಡು ತಮ್ಮ ಆಹಾರ ಪದ್ಧತಿಗಳನ್ನು ರೂಢಿಸಿ ಜನರಿಗೆ ಅದರಿಂದ ಆರೋಗ್ಯ ಕೊಟ್ಟಿದ್ದಾರೆ. ಇಷ್ಟು ದಿನ ಬೆಳವಣಿಗೆ ಆದ ಅಥವಾ ವೈಜ್ಞಾನಿಕವಾಗಿ ಆಹಾರಗಳನ್ನು ತಿಳಿದು ಆಹಾರಗಳನ್ನು ತಿಂದರೂ ಮನುಷ್ಯನ ಜೀವನ ಎಕ್ಸ್ಪೆಕ್ಟೇಷನ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನೋದು, ಅಂದರೆ ಜೀವನ ತಮ್ಮ ಬದುಕುವ ವ್ಯವಸ್ಥೆ, ಮೊದಲಿನ ಜನರು ಕಡಿಮೆ ಎಂದರೆ 80-90 ವರ್ಷ 100 ವರ್ಷ ಬದುಕ್ತಿದ್ದರು. ಆದರೆ ಈಗ ಈ ಎಲ್ಲಗಳನ್ನು ತಿಳಿದುಕೊಂಡು ಯಾರು ಈಗ 60-50 ವರ್ಷ ದಾಟ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಿಗೆ 20-30 ವರ್ಷದಲ್ಲಿ ಎಲ್ಲ ರೋಗಗಳು ಬರುತ್ತವೆ. ಕಾರಣ ನಮ್ಮ ಆಹಾರ. ಯಾಕೆಂದರೆ ಪ್ರತಿದಿನ 3 ಅಥವಾ 4 ಮಾಡೋ ತಪ್ಪಂದರೆ ನಾವು ತಿನ್ನುವ ಆಹಾರದಲ್ಲೇ ಒಂದು ತೊಂದರೆ ಇದೆ. ಹಾಗಂದರೆ ನಮ್ಮ ಅಜ್ಜಿ ಆಹಾರ ಏನು? ಅಜ್ಜಿ ಆಹಾರವು ಕಾಲಕ್ಕೆ ತಕ್ಕಂತೆ, ದೇಶಕ್ಕೆ ತಕ್ಕಂತೆ, ಪ್ರಾಂತ್ಯಕ್ಕೆ ತಕ್ಕಂತೆ ಬದಲಾಗಿರುತ್ತದೆ. ಈಗ ಹೇಗಾಗಿದೆ ಅಂದರೆ ಪಶ್ಚಾತ್ ಪ್ರೋಟೀನ್ ಅನ್ನೋದು ಇಂಪಾರ್ಟೆಂಟ್. ಇದು ಮುಂಜಾನೆಯಿಂದ ಹಿಡಿದು ಸಂಜೆವರೆಗೂ ಪ್ರೋಟೀನ್ ತಿಂದರೆ ಮತ್ತೊಂದು ರೋಗವೇ ಬರುತ್ತದೆ. ಆದರೆ ನಮ್ಮ ಜನರು ಅದೇ ಪ್ರೋಟೀನನ್ನು ಹೇಗೆ, ಯಾವ ರೀತಿ, ಎಲ್ಲಿ ತಿನ್ನಬೇಕು, ಯಾವ ರೀತಿ ತಿನ್ನಬೇಕು ಅನ್ನೋದು ಹೇಳಿಕೊಟ್ಟಿರೋದೇ ನಮ್ಮ ಆಹಾರ ಪದ್ಧತಿ. ಅದನ್ನು ಜನರು ತಿಳಿದುಕೊಂಡು ನಮ್ಮ ದೇಶದ ಪದ್ಧತಿಗಳನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನ ಶೈಲಿಯು ಒಳ್ಳೆಯದಾಗುವುದು, ಅನಾರೋಗ್ಯದಿಂದ ತುಂಬ ಹೆಚ್ಚು ಕಾಲ ಬದುಕಲು ಸಹಾಯಕವಾಗುತ್ತದೆ ಅನ್ನೋದು ನನ್ನ ಮಾತು. ಹಾಗಂದರೆ ಏನು? ಈಗ ಇಂಗ್ಲೀಷ್ನಲ್ಲಿ ಹೇಳಿದರೆ ಜನಕ್ಕೆ ಒಳ್ಳೆಯದನ್ನಿಸ್ತದೆ, ಫೈಬರ್ ಡೈಟ್. ನಮ್ಮ ಅಜ್ಜಿಯವರು ನಮ್ಮ ಮನೆಯಲ್ಲಿ ಯಾವುದೇ ಒಂದು ಮಾಡಿದರು, ಅದರಲ್ಲಿ ಉದಾಹರಣೆಗಾಗಿ ತೆಗೆದುಕೊಳ್ಳಿ, ಒಂದು ಡಿಶ್ದ ಹೆಸರು ಹೇಳಿ ನಾನು ಇಷ್ಟಪಡ್ತೀನಿ, ಒಂದು ನುಚ್ಚಿನ ಮುಟಗಿ ಅಥವಾ ತೌಡದ ಮುಟಗಿ. ತೌಡು ಅನ್ನೋದು ಕನ್ನಡದ ವರ್ಡು, ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಫೈಬರ್. ಜೋಳವನ್ನು ನೆನೆಯಿಟ್ಟು ಅದನ್ನು ಪೌಡರ್ ಮಾಡಿ ವಿತ್ ಹಸ್ಕ್, ಅದನ್ನು ಕಡಲೆಬೇಳೆಯೊಂದಿಗೆ ಅಥವಾ ಅನ್ನದ ಆಹಾರದೊಂದಿಗೆ ಅದರ ಮುಟ್ಟಿಗೆ ಮಾಡಿ ವಿದೌಟ್ ಆಯಿಲ್, ಯಾವುದು ಏನು ಪ್ರೊಸೆಸಿಂಗಲ್ಲಿ ಯಾವ ಫ್ರೈಯಿಂಗ್ ಪ್ರೊಸೆಸ್ಸೇ ಇಲ್ಲ ನಿಮಗೆ, ಹಾಗಾಗಿ ಟ್ರಾನ್ಸ್ ಫ್ಯಾಟ್ ಬರೋದೇ ಅನ್ನೋದೇ ಬರೋದೇ ಇಲ್ಲ. ಅದನ್ನು ತಿನ್ನೋದ್ರಿಂದ ಗುಡ್ ಫೈಬರ್ ಫ್ರಮ್ ದ ಮಿಲೆಟ್. ನೋಡಿ, ಮಧುಮೇಹ ಬಂದು ಇಷ್ಟು ವರ್ಷ ಆಯಿತು, ಎಲ್ಲರೂ ಆ ರಿಸರ್ಚ್ ಮಾಡಿ ಇದನ್ನು ತಿನ್ನಿ, ಚಪಾತಿ ತಿನ್ನಿ, ಅದನ್ನು ತಿನ್ನಿ, ರೊಟ್ಟಿ ತಿನ್ನಿ ಅಂತ ಹೇಳಿದರು. ಚಪಾತಿ ತಿಂದವರಿಗೆ ಮಾತ್ರ ಪರ್ಮನೆಂಟ್ ಮಧುಮೇಹ ಬರೋದು ಈಗ ಅವರೇ ಕಂಡುಹಿಡಿದಿರೋ ಸತ್ಯ. ಯಾಕಂದರೆ ಗ್ಲುಟೀನ್ ಅನ್ನೋದು ನಮ್ಮ ಪಿತ್ತಕೋಶದ ಪ್ಯಾನ್ಕ್ರಿಯಾ ಜೀವಕೋಶಗಳನ್ನು ಕೊಂದು ನಮ್ಮನ್ನು ಪರ್ಮನೆಂಟ್ ಆಗಿ

ಮಧುಮೇಹವನ್ನಾಗಿ ಮಾಡುತ್ತದೆ. ಆದರೆ ನಮ್ಮ ಹಿರಿಯರು ಈ ಸಿರಿಧಾನ್ಯಗಳನ್ನು ಉಪಯೋಗಿಸಿ, ಮೊದಲು ಏನಾಗ್ತಿತ್ತು, ಸಿರಿಧಾನ್ಯ ಅಂದರೆ ಬಡವರ ಆಹಾರ. ಈಗ 300 ವರ್ಷಗಳ ಒಂದು ತಂತ್ರಜ್ಞಾನಕ್ಕೆ ವೈಜ್ಞಾನಿಕ ತಿಳಿದುಕೊಂಡು ಈಗ 2023 ಇಯರ್ ಆಫ್ ಮಿಲ್ಲೆಟ್ಸ್ ಹೆಸರು. ಅಂದರೆ ನಮ್ಮ ಅಜ್ಜ ಈಗಿನ ವೈಜ್ಞಾನಿಕಗಿಂತ ತುಂಬ ಜ್ಞಾನನಾಗಿದ್ದ, ಬುದ್ಧಿವಂತನಾಗಿದ್ದ, ಹಾಗಾಗಿ ತಮ್ಮ ಸಿರಿಧಾನ್ಯಗಳನ್ನು ಉಪಯೋಗ ಮಾಡುವಲ್ಲಿ ಅವನು ಕೌಶಲ. ಇಷ್ಟು ವರ್ಷ ರಿಸರ್ಚ್ ಮಾಡಿದ್ರೂ ಈಗ ಸಿರಿಧಾನ್ಯ ಯೂಸ್ ಮಾಡೋಂಥ ಇದೇ ಸಿಸ್ಟಮ್ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಅಜ್ಜಿ ತುಂಬ ಇಂಟೆಲಿಜೆಂಟ್ ಇದ್ದರು ಆಹಾರ ಪದ್ಧತಿಯಲ್ಲಿ. ಈ ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಆಚರಣೆ ಆಗಲಿ ಉಪವಾಸ. ಈಗಿನ ಜನ ಉಪವಾಸ ಮಾಡೋದೇ ಮರೆತು ಬಿಟ್ಟಿದ್ದಾರೆ. ದಿನಕ್ಕೆ ಮೊದಲೆಲ್ಲ 2 ಮಾತ್ರ ಊಟ ಮಾಡ್ತಿದ್ರು, ಈಗ ದಿನಕ್ಕೆ 8 ಕಡಿಮೆ ಅಂದರೆ 8 ತಿಂತೀವಿ. ಸೊ ಈ ಉಪವಾಸದ ಪದ್ಧತಿ ಒಳ್ಳೆಯದ ಕೆಟ್ಟದ್ದ? ಈಗ ಎಲ್ಲರೂ ಫಾಸ್ಟಿಂಗ್ ವಿಂಡೋ, ನಾನ್ ಈಟಿಂಗ್ ವಿಂಡೋ ಇಂಗ್ಲೀಷಲ್ಲಿ ಹೇಳಿ ಮಾತಾಡ್ತಾ ಇದೆ. ಇದೇ ಉಪವಾಸ, ಆರೋಗ್ಯಕ್ಕೆ ಸರ್ವರೋಗಕ್ಕೆ ಮದ್ದು ಅಂದರೆ ಉಪವಾಸ. ಫಾಸ್ಟಿಂಗ್ ವಿಂಡೋ 18 ಇರಬೇಕು. ಹೌದು, 8 ತಿನ್ನಬೇಕು, 2 ತಿನ್ನೋದು. ಮೊದಲಾದರೂ ಹಿರಿಯರು 2 ತಿಂತಿದ್ರು, ಮಕ್ಕಳಿಗೆ ಮಾತ್ರ ಮತ್ತೆ ತಿನ್ನಲು ಕೊಡ್ತೀವಿ. ಯಾಕಂದರೆ ಮಕ್ಕಳು ಯಾವಾಗಲೂ ರೆಸ್ಟಲ್ಲಿ ಇರ್ತಾ ಇದ್ದಿಲ್ಲ, ಆಟನೇ ಆಡೋದು. ಅವರಿಗೆ ಅವ್ರಿಗೆ ಹೇಳ್ತಿದ್ರು ಮಕ್ಕಳಿಗೆ ಹರೆ ಅನ್ನೋದು ಕಾಲಲ್ಲಿ ಇರ್ತದೆ, ತಲೆಯಲ್ಲಿ ಇರೋದಿಲ್ಲ ಅಂತ. ಯಾಕಂದರೆ ಅವರು ಮಲಗಿದಾಗ ಮಾತ್ರ ರೆಸ್ಟ್, ಅಂದರೆ ಎಷ್ಟು ತಿನ್ನುತ್ತಾರೆ ಅಷ್ಟು ಅದನ್ನು ಖರ್ಚು ಮಾಡ್ತಾರೆ. ಆದರೆ ಈಗಿನ ಜೀವನ ಶೈಲಿಯಲ್ಲಿ ಫಿಸಿಕಲ್ ವರ್ಕ್ ಕಡಿಮೆ, ಮೆಂಟಲ್ ವರ್ಕ್ ಜಾಸ್ತಿ ಆಗಿರೋದ್ರಿಂದ ಊಟ ಮಾಡಿ AC ಕಾರಲ್ಲಿ ಕೂತ್ಕೊಂಡು ಮತ್ತೆ ಆಫೀಸಲ್ಲಿ ಒಂದು AC ಚೇಂಬರಲ್ಲಿ ಕೂತ್ರೆ ರೋಗವೇ ಬರುತ್ತದೆ. ಹಾಗಾಗಿ 2 ಆಹಾರ ನಮ್ಮ ಜೀವನ ಶೈಲಿಯ ಮೊದಲನೇ. ಈಗ ನಾವು ಹೇಳಿ ಅದನ್ನು 18 ಫಾಸ್ಟಿಂಗ್, 16 ಫಾಸ್ಟಿಂಗ್, 8 ವಿಂಡೋ, ಈಟಿಂಗ್ ವಿಂಡೋ, ಈಗ ಎಲ್ಲ ನ್ಯೂ ಪ್ರೋಟೋಕಾಲ್ ಬರ್ತದೆ. ಜನರು ಈಗ ಅದನ್ನು ಫಾಸ್ಟಿಂಗ್ ವಿಂಡೋ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿ ಅಡ್ವರ್ಟೈಸ್ ಮಾಡ್ತಾರೆ. ಇದೇನು ದೊಡ್ಡ ವಿಷಯವಲ್ಲ, ನಮ್ಮ ದೇಶದ ಪದ್ಧತಿಯಲ್ಲಿ ಅನುಗುಣವಾಗಿ ಇದ್ದ ಪದ್ಧತಿಯೇ. ಅದನ್ನು ನಾವು ಮರೆತು ಹೋಗಿ ಪಾಶ್ಚಾತ್ಯರು ಈಗ ಅದನ್ನು ತಿಳಿದುಕೊಂಡು ಈಗ ವಾಪಸ್ ಅದನ್ನು ಮಾಡಿದಾಗ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ 2 ಸರ್ ಮಕ್ಕಳಿಗೆ 3 ತಿನ್ನಬಹುದು, ಆದರೆ 2 ಊಟದ ಮಧ್ಯೆ ಕಡಿಮೆ ಅಂದರೆ 5-6 ತಾಸು ಗ್ಯಾಪ್ ಇರಬೇಕನ್ನೋದು ನಂದು ವಿಶ್ವಾಸ. ಅದಕ್ಕೆ ಹೇಳ್ತಾ ಇದ್ದರು ಹೊತ್ತು ಮುಳುವ ಮುಂಚೆ ಊಟವನ್ನು ಮುಗಿಸಿ. ಈಗೆಲ್ಲರೂ ಅರ್ಲಿ ಡಿನ್ನರ್ ಇಂಗ್ಲೀಷ್ನಲ್ಲಿ ಹೇಳಿದರೆ ಅದು ಬದಲಾಗ್ತದೆ, ಆಗೋದಿಲ್ಲ. ಆದರೆ ಸ್ವಲ್ಪ ಜನರಿದ್ದಾರೆ ರಾತ್ರಿ 10 ಊಟ ಮಾಡಿ ಆರೋಗ್ಯವಾಗಿದ್ದಾರೆ. ಸರ್, ಅವ್ರದ್ದು ವಿಷಯ ಹೇಗೆ ನೋಡಿ, 2 ಥರದ ಜನರು. ಒಬ್ಬರು ದೈಹಿಕವಾಗಿ ತುಂಬ ಕೆಲಸ ಮಾಡೋರು, ಏನೇ ತಪ್ಪು ಆಹಾರ ತಿನ್ನಿ, ನಾನು ಹೇಳ್ತೀನಿ ಒಬ್ಬ ಮನುಷ್ಯನಿಗೆ ಹೊಲದಲ್ಲಿ ಕೆಲಸ ಅಥವಾ ಲೇಬರ್ ಕ್ಲಾಸ್ ಮಾಡೋನಿಗೆ ದಿನಾ ಕೇಕ್ ಕೊಡಿ, ದಿನಾ ಸ್ವೀಟ್ಸ್ ಕೊಡಿ, ಬಟ್ ಅವನು ಏನು ಮಾಡ್ತಾನೆ, ತನ್ನ ದೈಹಿಕವಾಗಿ ಆ ತಿಂದಿರೋ ಆಹಾರವನ್ನು ಅರಗಿಸಿ ರೋಗ ಅದಕ್ಕೆ ಆಹಾರದಲ್ಲಿ ಯಾವುದೇ ವಿರುದ್ಧ ಆಹಾರ ತಿನ್ನಿ, ಅಪಥ್ಯ ಆಹಾರ ತಿಂದು ವ್ಯಾಯಾಮ ಮಾಡಿದರೆ ನಿಮ್ಮ ರೋಗ ಬರೋದಿಲ್ಲ. ಆದರೆ ನಮ್ಮ ಜೀವನ ಶೈಲಿ ಹೇಗಿದೆ, ನಾವು ವ್ಯಾಯಾಮ ಮಾಡದೆ ತಪ್ಪು ಆಹಾರನ ತಿಂದು ರೋಗವನ್ನು ನಾವೇ ಕರೆದುಕೊಳ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ಟಾಪಿಕ್ನ ಹೆಸರು ನಾನು ಕೊಟ್ಟಿರೋದು ನಮ್ಮ ಅಜ್ಜಿ ಯಾರು ನಮ್ಮ ಆರೋಗ್ಯಕ್ಕೆ ಏಕೆ ಅಂದರೆ, ಈಗೆಲ್ಲರಿಗೆ ಅದ್ರ ಏನು ತಿನ್ಬೇಕು ಸರ್, ನಮ್ಮ ಅಜ್ಜಿ ಏನು ತಿಂತೀವೋ ಅದನ್ನು ತಿಂದರೆ ನಾವು ಆರೋಗ್ಯವಾಗಿರ್ತೀವಿ ಅನ್ನೋದೇ ಒಂದು ಈ ಮಾತಿನಿಂದ ನಾನು ಎಲ್ಲ ಜನರಿಗೆ ಕೇಳುಗರಿಗೆ ಒಂದು ಮೆಸೇಜ್ ಕೊಡಲು ಇಷ್ಟಪಡ್ತಾ ಇದ್ದೀನಿ. ಮತ್ತು ಹಬ್ಬಗಳು, ಹಬ್ಬವು ಆಚರಣೆಯಾಗಿ ಮಾಡಿದ್ದು ಆ ರೀತಿಯ ಆಹಾರವನ್ನು ತಿನ್ನು, ಬಟ್ ಹಬ್ಬವು ಈಗ ಆಡಂಬರವಾಗಿದೆ, ಅದನ್ನು ಸ್ಟೈಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಮತ್ತೆ ವಾಪಸ್ ಕೇಕ್ ತಂದೆ ತಿನ್ನೋದು, ಅದು ತಪ್ಪು. ಉದ್ದೇಶ ಹಬ್ಬದ್ದು ಎಣ್ಣೆಯ ಸ್ನಾನ ಮಾಡಿ ಸ್ಟಾರ್ಟ್ ಮಾಡಿದರೆ ದೀಪಾವಳಿಯಲ್ಲಿ ಚಳಿಗಾಲ ಬರೋಕ್ಕಿಂತ ಮುಂಚೆ ನಮಗೆ ರೂಕ್ಷತೆ ಹೆಚ್ಚಾಗಬಾರ್ದಂತ ಅದನ್ನು ಒಂದು ಆಚರಣೆಯಾಗಿ ಮಾಡಿ ಪ್ರತಿದಿನ ಅಭ್ಯಂಗ ಮಾಡಿಕೊಳ್ಳಿ. ನೀವು ಹಬ್ಬವಾದರೂ ಅವತ್ತು ಮಾಡ್ಕೋತಾರೆ, ಒಬ್ಬೊಬ್ಬರು ಬ್ಯುಸಿ ಲೈಫಲ್ಲಿ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಹಬ್ಬನಿಂದ ಸ್ಟಾರ್ಟ್ ಆಗಲಿ ಅಂತ ಇರೋದು. ಎಲ್ಲ ಸ್ನಿಗ್ಧ ಆಹಾರಗಳನ್ನು ಉಂಡೆ ಯಾವುದು ಮಾಡಿದರೂ ಅದರಿಂದ ಒಳ್ಳೆಯ ಆಹಾರಗಳನ್ನು ನೋಡಿಕೊಂಡೇ ನಾವು ತಿಂತಾ ಇದ್ವಿ. ಆಮೇಲೆ ಯಾವುದನ್ನು ತಿಂದರೆ ಅವತ್ತು ಏನು ತಿನ್ನಬಾರ್ದು ಅನ್ನೋದು ಡೂಸ್ ಆ್ಯಂಡ್ ಡೋನ್ಸ್ ಮನೆಯಲ್ಲೇ ಗೊತ್ತಿತ್ತು. ಅವತ್ತು ಆ ಡಿಶ್ಗಳನ್ನು ಮಾಡ್ತಾನೆ ಇದ್ದಿದ್ದಿಲ್ಲ. ಈಗ ಹಾಗಿಲ್ಲ, ಬಫೆ ಸಿಸ್ಟಮ್, ಕಾಂಟಿನೆಂಟಲ್ ಫ್ರೂಟ್ಸ್ ಎಲ್ಲ ಒಟ್ಟಿಗೆ ತಿನ್ನೋ ಕಾಲ ಬಂದಿದೆ, ಅದು ತಪ್ಪು. ನೀವು ತಿನ್ನುವುದಾದರೆ ಹೊಟ್ಟೆ ತುಂಬ ಹಣ್ಣೇ ತಿನ್ನಿ. ಅದಕ್ಕೆ ಹೇಳಿ ಹಿರಿಯರು, ಹಸಿದು ಬಂದು ಹಣ್ಣು ತಿಂದು ಉಂಡು ಕಬ್ಬು ತಿನ್ನಿ ಅಂತ. ಸಿ ಏನು ಇದ್ರ ಮೀನಿಂಗ್ ಏನಿರ್ಬೋದು, ಹಸಿದಾಗ ನಾವು ನಮ್ಮ ಬಾಡಿಗೆ ಹಣ್ಣನ್ನು ತಿನ್ನೋದ್ರಿಂದ ಆಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ನಮ್ಮ ಬಾಡಿಗೆ ತಾಕ್ತದೆ. ಸರ್, ಉಂಡು ಕಬ್ ತಿನ್ನಬೇಕು, ಹಸಿವಿದ್ದಾಗ ಕಬ್ ತಿನ್ನಬಾರ್ದ? ಹೌದು, ಕರೆಕ್ಟು. ನೀವು ಊಟ ಮಾಡಿ ಕಬ್ ತಿಂದರೆ ದ ಶುಗರ್ ಕಂಟೆಂಟ್ ಇರೋ ಸಕ್ಕರೆ ನಿಮ್ಮ ಸಡನ್ನಾಗಿ ಗ್ಲೈಸಿಮಿಕ್ ಇಂಡೆಕ್ಸನ್ನು ರೀಚ್ ಮಾಡ್ತದೆ. ಊಟದ ಮುಂಚೆ ತಿಂದರೆ ನೀವು ಮುಂದೆ ಆಹಾರ ತಿನ್ನೋ ಆಹಾರ ತಿನ್ನೋಕ್ಕೆ ಆಗೋದಿಲ್ಲ, ಯಾಕಂದರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗಿ ನೀವು ಊಟ ತಿನ್ನೋದೇ ಇರ್ಬೋದು. ಅದಕ್ಕೆ ಊಟ ಆದಮೇಲೆ ಎಂಡೆಯಲ್ಲಿ ಕಬ್ಬಣ್ಣ ತಿಂದರೆ ನೀವು ತಿಂದಿರೋ ಆಹಾರ ಮೇಲೆ ನೀವು ಕಬ್ಬಣ್ಣ ಸ್ವಲ್ಪ ತಿನ್ಬೋದು, ತುಂಬ ತಿನ್ನೋಕ್ಕಾಗೋದಿಲ್ಲ. ಸೊ ಅದು ಒಂದು ಉದ್ದೇಶವಾಗಿತ್ತು. ಇಂಥ ಎಲ್ಲ ಮಾತುಗಳನ್ನು ಅವರು ಹೇಳಿರೋದು ಯಾಕೆ ನಮ್ಮ ಜೀವನಕ್ಕೆ ಒಳ್ಳೆಯದಾಗಿ ಅವರು ಪ್ರಯತ್ನ ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ಅದನ್ನು ಆಚರಣೆಯಾಗಿ ತಂದರು. ಅಷ್ಟೇನು ಸೈಂಟಿಫಿಕ್ ಬುಕ್ಕಲ್ಲಿ ಬರೆದು ಇಡದೇ ಇರೋದು ಯಾಕೆ?
ಯಾಕೆ ಬರೆದಿಟ್ಟಿಲ್ಲ ಅಂದರೆ ಜನ ರೂಢಿ ಮಾಡಿಬಿಟ್ಟಿದ್ರು ಅವ್ರು, ಎಲ್ಲರೂ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಈಗ ನಾವು ಎಲ್ಲರಿಗೆ ಯಾರಿಗಾದರೂ ಬುಕ್ ಇದೆಯಾ, ವಾಟ್ಸಪ್ ಹೇಗೆ ಯೂಸ್ ಮಾಡಬೇಕು, ಫೇಸ್ಬುಕ್ ಯೂಸ್ ಮಾಡೋದಿಲ್ಲ, ಯಾಕೆ ಎಲ್ಲರಿಗೂ ರೂಢಿಯಾಗಿದೆ. ಏನನ್ನ 1 ವರ್ಷದ 2 ವರ್ಷದ ಮಕ್ಕಳಿಗೆ ಕೊಟ್ಟರು ವಾಟ್ಸಪ್ಪು ಫೇಸ್ಬುಕ್ಕು ಮೊಬೈಲ್ ಆಪ್ರೇಟ್ ಮಾಡ್ತಾರೆ, ಇದನ್ನು ಬುಕ್ಕಲ್ಲಿ ಬರೆದಿಟ್ಟಿಲ್ಲ. ಅದೇ ರೀತಿ ನಮ್ಮ ಜನರು ಬರೆದು ಇಡದೇ ಇದ್ದದ್ದಕ್ಕೆ ಅದು ರೂಢಿಯನ್ನಾಗಿ ಮಾಡಿ ಜನರನ್ನು ಅದನ್ನೇ ಆಚರಣೆಯನ್ನಾಗಿ ಮಾಡಿ ಅದನ್ನು ಉಪಯೋಗ ಪಡ್ಕೊಳ್ಳೋ ಥರ ಮಾಡಿದರು. ಒಂದು ಮತ್ತು ಸರ್, ಈಗ ಎನಿಮಲ್ಲು ಪ್ಲಾಂಟ್ ಫುಡ್ಡು ಎಲ್ಲ ಡಿಫ್ರೆನ್ಸ್ ಆಗ್ತಾ ಇದೆ. ಕರೆಕ್ಟ್, ಮೊದಲಿನ ದನಗಳು ಪ್ರಾಣಿಗಳು ಒಳ್ಳೆಯ ಪ್ರಾಣಿಗಳು, ಈಗೆಲ್ಲ ಹೈಬ್ರಿಡ್ ದನಗಳು ಬಂದು ಅದರಿಂದ ಬರೋ ಪ್ರೋಟೀನಿಂದ ದೇಹಕ್ಕೆ ತುಂಬ ರೋಗಗಳು ಬರ್ತಾ ಇದೆ. ನೀವು ಇಂಡಿಯನ್ ಬ್ರೀಡ್ ಕೌಸ್ ಮಿಲ್ಕ್ ಎಲ್ಲ ಯೂಸ್ ಮಾಡೋದ್ರಿಂದ ಆರೋಗ್ಯವೇ ಬರುತ್ತದೆ, ಯಾವುದಾಗೂ ತೊಂದರೆಗಳಾಗೋದಿಲ್ಲ. ಬಿಕಾಸ್ ಈಗಿನ ದನಗಳು ತುಂಬ ಹೈಬ್ರಿಡು, ಹಾರ್ಮೋನ್ ಇನ್ಫ್ಲುಯೆನ್ಸ್ಡ್ ಮಿಲ್ಕಿಂಗ್ ಎಲ್ಲ ಮಾಡಿ ಅದನ್ನು ತಿನ್ನೋದ್ರಿಂದ ಅನಾರೋಗ್ಯಗಳೇ ಬರುತ್ತವೆ. ಹಾಗಾಗಿ ನಾವು ಸಾವಯವ ಕೃಷಿ ಈಗ ತುಂಬ ಹೆಸರನ್ನು ಬಡಿತಾ ಇದೆ. ಯಾಕೆ ಇಷ್ಟು ದಿನ ಹೆಚ್ಚಿಗೆ ಕ್ರಾಪನ್ನು ತೆಗಿಯೋಕ್ಕೆ ಹೋಗಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿವಿ. ಹೆಚ್ಚಿಗೆ ಕ್ರಾಪ್ ಬರ್ತದೆ, ಈಗ 1 ಗ್ರಾಮ್ನಲ್ಲಿ 10 ಕೆಜಿ ಬರ್ತದೆ. ಬಟ್ ಮೊದಲಿನ ಜೋಳ ಬರೋದು 1 ಕೆಜಿಗೆ 1/2 ಕೆಜಿನೇ ಬಂದರೆ ಒಳ್ಳೆಯ ಜೋಳ ನಮ್ಮ ಆರೋಗ್ಯಕ್ಕೆ ಬೇಕಾದದ್ದು ಸಿಗ್ತಾ ಇತ್ತು. ಸೊ ಹಾಗಾಗಿ ಈಗ ಮತ್ತೆ ಸಾವಯವ ಗೊಬ್ಬರ, ಇಂಡಿಯನ್ ಮೆಥಡ್ ಆಫ್ ಆಯಿಲ್ ಎಕ್ಸ್ಟ್ರಾಕ್ಷನ್, ಎಲ್ಲ ರಿಫೈನ್ಡ್ ಆಯಿಲ್ ಅಂತ 5 ದಿನ ತಿಂದು ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಯಿತು, ಯಾರೂ ಬದುಕಲಿಲ್ಲ. ಈಗ ತಿಳಿತು, ಓಕೆ ಇಂಡಿಯನ್ ಮೆಥಡ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಆಯಿಲ್ ಇಸ್ ದ ಸ್ಟ್ಯಾಂಡರ್ಡ್. ಅದಕ್ಕೆ ಈಗ ಕೋಲ್ಡ್ ಪ್ರೆಸ್ ಆಯಿಲ್ ಅಲ್ಲೇ ಫ್ರೆಶ್ ತೆಗೆದುಕೊಡೋದು ಎಣ್ಣೆಯನ್ನು ಮತ್ತೆ ಯೂಸ್ ಮಾಡ್ತಾ ಇದ್ದಾರೆ. ಇದು ಯಾಕೆ ನಾನು ಹೇಳ್ತಾ ಇದ್ದೆ, ನಮಗೆ ಗೊತ್ತಿರೋದನ್ನು ಗೊತ್ತಿದ್ದು ನಾವು ಪ್ರಾಕ್ಟೀಸ್ ಮಾಡದೆ ಪಾಶ್ಚಾತ್ಯರನ್ನು ಅಡಾಪ್ಟ್ ಮಾಡಿಕೊಂಡು ನಮ್ಮ ಜೀವನ ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡಿದ್ದು ಇಷ್ಟು ದಿನ ಸಾಕಾಗಿದೆ. ನಾವು ಇಲ್ಲಿವರೆಗೆ ನಡೆದ ಹಾದಿ ರಿವರ್ಸ್ ಆಗಿತ್ತು. ಸೊ ಆಲ್ರೆಡಿ ನಮಗೆ ಗೊತ್ತಿದ್ದ ಹಾದಿಯಲ್ಲೇ ಇರೋದನ್ನು ನಾವು ವಾಪಸ್ ಹೋದರೆ ನಮ್ಮ ಆರೋಗ್ಯ ಮುಂಬರುವ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಲ್ಲ, ಈ ರಾಜರೋಗಗಳನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಹೇ ನೋಡಿ, ಮೊದಲೆಲ್ಲ 60, 70, 80 ವರ್ಷಕ್ಕೆ ಶುಗರ್ ಸಕ್ಕರೆ ಕಾಯಿಲೆ ಬರ್ತಿತ್ತು. ಈಗ 25-30 ವರ್ಷದವರಿಗೆ ಹಾರ್ಟ್ ಅಟ್ಯಾಕು ಶುಗರು ಬರ್ತದೆ. ಯಾಕೆ? ನಾವು ತಿನ್ನುವ ಆಹಾರ. ಎಕ್ಸಾಂಪಲ್, ಯಾವಾಗ ನಾವು ನಮ್ಮ ಬೇಕಾಗುವ ವಸ್ತುಗಳನ್ನು ಆಗಲಿ ಜೋಳ ಆಗಲಿ ಹಿಟ್ಟಾಗಲಿ ಯಾವಾಗ ಮಾರ್ಕೆಟಿಂದ ಪರ್ಚೇಸ್ ಮಾಡಿ ತರಕತ್ತರು, ಫುಡ್ ಆ್ಯಸ್ ಎ ಇಂಡಸ್ಟ್ರಿ ಯಾವಾಗ ಅಲ್ಲಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಆಯಿತು, ಅವರು ನಮ್ಮನ್ನೆಲ್ಲರನ್ನು ಹಾಳು ಮಾಡಿದ್ದು. ಸೊ ಹಾಗಾಗಿ ನಮಗೆ ಬೇಕಾಗಿರೋ ವಿತ್ ಫೈಬರ್ ಇರೋ ಫುಡ್ಡನ್ನು, ಲೈಕ್ ಈಗ ಮೈದಾ, ಬಿಳಿ ರವ, ಬೇಕರಿ ಪ್ರಾಡಕ್ಟ್ಸು, ಇವನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಎಷ್ಟೋ ತೊಂದರೆಗಳನ್ನು ನಾವು ನಮ್ಮ ದೇಹಕ್ಕೆ ಬರದೇ ಇರುವ ಹಾಗೆ ಮಾಡಿಕೊಳ್ಳಬಹುದು. ಹಾಗಾಗಿ ನಮ್ಮ ಅಜ್ಜಿ ಆಹಾರ ಅಂದರೆ ಮನೆಯಲ್ಲೇ ತಯಾರಿಸಿದ ನೈಸರ್ಗಿಕವಾಗಿ ಬಂದ ಧಾನ್ಯಗಳನ್ನು ಉಪಯೋಗಿಸಿ ಅಡುಗೆ ಮಾಡಿ ಅದನ್ನೇ ತಿನ್ನುವ ಪದ್ಧತಿಯೇ ನಮಗೆ, ಬಿಕಾಸ್ ಅದು ನಮಗೆ ಬೇಕಾಗಿರೋ ಫೈಬರ್ ಇರ್ತದೆ. ಅದರಲ್ಲಿ ಫೈಬರ್ ಅಂತ ನೋಡಿ, ಈಗ ನ್ಯೂಟ್ರಿ ಚಾಯ್ಸ್ ಅಂತ ಬಿಸ್ಕೆಟ್ಸ್ ಬರ್ತದೆ, ಅದರಲ್ಲಿ ತೌಡ್ ಹಾಕಿ ಮಾಡಿರೋದು. ಅದೇ ನಾವು ಮನೆಯಲ್ಲಿ ತಿಂದರೆ ಅದು ಬೇಜಾರು ಪಡ್ಕೋತೀವಿ. ಸೊ ಈ ರೀತಿಯಾದ ಆಹಾರಗಳನ್ನು, ಸಿಂಪಲ್ ಜ್ವರ ಬಂದರೆ ಹುಳಿ ಮನೆಯಲ್ಲಿ 3-4 ಡೇಸ್ ಮನೆಯಲ್ಲಿ ಹುಳಿ ಸಂಗಟಿ ಅಂತ ಮಾಡಿ ಕುಡಿತಾ ಇದ್ರು. ನೆಗಡಿ ಬಂದರೆ, ತುಂಬ ಶೀತ ಆದರೆ ಪೆಪ್ಪರ್ ಮೆಣಸಿನಕಾಳಕ್ಕಿ ಮೋದಕಗಳನ್ನು ಕಡುಬುಗಳನ್ನು ಮಾಡಿಕೊಟ್ಟು ಅದರಿಂದನೇ ಕಡಿಮೆ ಆಗ್ತಿತ್ತು ವೈರಲ್ ಇನ್ಫೆಕ್ಷನ್ಸ್. ಇದೆಲ್ಲ ಯಾವಾಗ ಜನರಿಗೆ, ಯಾವಾಗ ಕೊರೋನಾದಿಂದ ಜನರಿಗೆ ಆರಾಮ ಆಗದೇ ವಿಷಯ ಗೊತ್ತಾಯಿತು, ಆವಾಗ ಆಯುರ್ವೇದ ಮತ್ತು ನಮ್ಮ ಅಜ್ಜಿಯ ಊಟದ ಇಂಪಾರ್ಟೆನ್ಸ್ ಹೆಚ್ಚಾಗಿದೆ. ಈ ಒಂದು ಕಾಲ ಬಂದಿದೆ, ಇದರಿಂದಾಗಿ ಪಾಶ್ಚಾತ್ಯರ ಆಹಾರವನ್ನು ಬಿಟ್ಟು ನಮ್ಮ ದೇಸಿಯ ಆಹಾರವನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ದೇಸಿಯ ಬ್ರೀಡ್ಗಳಿಂದ ಬರುವ ಆಹಾರಗಳನ್ನು ಸೇವಿಸಿ ಅದನ್ನು ಬೆಳವಣಿಗೆ ಮಾಡೋರಿಗೆ ಹೆಲ್ಪ್ ಮಾಡಿ ಅದರಿಂದ ನಮ್ಮ ದೇಶದ ಜನರ ಆರೋಗ್ಯವನ್ನು ಇಂಪ್ರೂವ್ ಮಾಡಬೇಕು. ಇದೇ ನನ್ನ ಈ ಅಜ್ಜಿಯ ಆರೋಗ್ಯದ ಒಂದು ಗುಟ್ಟು. ಅಜ್ಜಿಯವರು ಯಾವಾಗಲೂ ಮನೆಯವರಿಗೆ ಬೇಕಾದದ್ದನ್ನು ಕೆಲವೊಂದು ಪ್ರಿಸರ್ವ್ ಮಾಡೋ ಫುಡ್ಡನ್ನು ಮಾಡಿ ಇಡ್ತಾ ಇದ್ದರು, ಕೆಲವೊಂದು ಡ್ರೈ ಫ್ರೂಟ್ಸ್ ಉಂಡಿಗಳನ್ನಾಗಲಿ. ಈಗ ಜನರಿಗೆ ಎಲ್ಲ ಹೆಚ್ಚಾಗಿದೆ, ಡ್ರೈ ಫ್ರೂಟ್ಸ್ ಒಳ್ಳೆಯದಂತ ದಿನಪೂರ್ತಿ ಅದನ್ನೇ ತಿಂದರೆ ರೋಗವೇ ಬರುತ್ತದೆ ನಿಮ್ಮಲ್ಲಿ ಪ್ರೋಟೀನ್ ಮೆಟಬಾಲಿಸಮ್ ತಪ್ಪಿ ಹೋಗಿ ಕೆಲವೊಂದು ರೋಗಗಳು ಬರ್ತದೆ. ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್, ಅದಕ್ಕೆ ಒಂದು ಸಂಗ್ರಾಹಿ ಮತ್ತು ಪರಿಗ್ರಾಹಿ. ಟೋಟಲ್ ಊಟದ ಪ್ಲೇಟ್ ಹೇಗಿರಬೇಕು, ಒಂದು ಕುಕ್ಕಿಂಗ್ ಡಿಶ್ ಹೇಗಿರಬೇಕು, ಅದನ್ನು ಸಕಟ್ ನಮ್ಮದೇ ಜನರು ಹೇಳಿದ್ದಾರೆ. ಸೊ ಈ ರೀತಿಯಾದ್ದು ವಾಗಿ ಮಾಡುವುದರಿಂದ ಒಳ್ಳೆಯ ರೀತಿ ಆರೋಗ್ಯ ಮತ್ತು ಆಯುಷ್ಯವೂ ವೃದ್ಧಿಯಾಗುವುದಂತೂ ಹೇಳಿ. ಇದಕ್ಕೆಲ್ಲ ನಿಮಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನಮ್ಮ ಕೇಲಿ ಆಯುರ್ವೇದ ಆಸ್ಪತ್ರೆಗೆ ಬಂದು ಇಲ್ಲಿ ಒಂದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಥವಾ ನಾವು ರೋಗಕ್ಕೆ ತಕ್ಕಂತೆ ಆಹಾರ ಪದ್ಧತಿಗಳು, ಆರೋಗ್ಯವಾಗಿರೋರು ಹೇಗೆ ಆರೋಗ್ಯವಾಗಿರಬೇಕನ್ನೋ ಆಹಾರ ಪದ್ಧತಿಗಳನ್ನು ನಾವು ಕೆಲವೊಂದು ಡಿಸ್ಪ್ಲೇನೂ ಮಾಡಿದ್ದೀವಿ, ಅಥವಾ ಸಪರೇಟ್ ಕನ್ಸಲ್ಟೇಷನ್ ಮಾಡಿ ನೀವು ನಿಮ್ಮ ಆರೋಗ್ಯದ ಬಗ್ಗೆಯನ್ನು ಪಡೆದುಕೊಳ್ಳಿ. ಶಾಪುರಲ್ಲಿರೋ ಶ್ರೀ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯವನ್ನು ವಿಸಿಟ್ ಮಾಡಿ. ಯಾವುದೇ ರೋಗ ಇರಲಿ, ಬೆನ್ನು ನೋವು ಇರಲಿ, ಮೊಣಕಾಲು ನೋವು ಇರಲಿ, ಅಥವಾ ಜ್ವರ ಬರಲಿ, ಕೆಮ್ಮು ಬರಲಿ, ಎಲ್ಲ ರೋಗಗಳಿಗೆ ಇಲ್ಲಿ ನಾವು ನಮ್ಮದೇ ಆದ ಆಹಾರ ಪದ್ಧತಿ, ಅದು ಆಯುರ್ವೇದ ಯುಕ್ತವಾದ ಆಹಾರ ಪದ್ಧತಿಗಳನ್ನು ಹೇಳ್ತಾ ಇದ್ದೀವಿ. ಸರ್, ಆಯುರ್ವೇದ ಯುಕ್ತವಾದ ಆಹಾರ ಪದ್ಧತಿ ಅಂದ ಮತ್ತೆ ಅಜ್ಜಿ ಆಹಾರಕ್ಕೆ ಏನಾದರೂ ಬದಲಾವಣೆ? ಏನು ಬದಲಾವಣೆ ಇರುತ್ತದೆ ಇಲ್ಲಿ. ಸ್ಟಿಲ್ ನಾವು ಹೆಚ್ಚಿಗೆ ವೈದ್ಯರಾಗಿ ವೈದ್ಯಕೀಯವಾಗಿ ವಿಚಾರವಾಗಿ ಆಹಾರಗಳನ್ನು ಎಷ್ಟು ಕ್ವಾಂಟಿಟಿ ತಿನ್ನಬೇಕು, ಎಷ್ಟು ತಿನ್ನಬೇಕು, ಎಷ್ಟು ಕಾಲ ಗ್ಯಾಪ್ ಇಡಬೇಕು, ಇವುಗಳನ್ನೆಲ್ಲ ನಿಮಗೆ ಮನನ ಮಾಡಿಕೊಡ್ತೇವೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಈ ಒಂದೇ ವಿಷಯದಲ್ಲಿ ಎಲ್ಲವನ್ನೂ ಹೇಳೋಕ್ಕಾಗೋದಿಲ್ಲ. ಯಾಕೆ? ಎಲ್ಲರಿಗೂ ಬೇರೆ ಬೇರೆ ರೋಗಗಳು, ಬೇರೆ ಬೇರೆ ಬಾಡಿ
ಕಲ್ಚರ್ ಇರ್ತದೆ, ಬೇರೆ ಬೇರೆ ಪ್ರಕೃತಿ ಇರ್ತದೆ, ಇದರ ತಕ್ಕಂತೆ ಕೆಲವೊಂದು ವಿಷಯಗಳನ್ನು ನಾವು ತಿಳಿಸಿ ತಿದ್ದುಪಡಿ ಮಾಡಿ ಕಳಿಸಿಕೊಡ್ತೇವೆ. ಎಲ್ಲರಿಗೂ ಒಂದೇ ಡೈಟ್ ಚಾರ್ಟ್ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ನಮ್ಮ ಆಸ್ಪತ್ರೆಯ ಸದುಪಯೋಗವನ್ನು ಪಡೆದುಕೊಳ್ಳಲು ಈ ಅಜಿಆರ್ ಅನ್ನೋದು ಹೆಸರು ಟೈಟಲ್ ಇವತ್ತಿನ ಮಾತಾಡೋ ವಿಷಯ, ಆದರೆ ನಮ್ಮ ದೇಶದ ಆಹಾರ ಪದ್ಧತಿ ನಮ್ಮ ಆರೋಗ್ಯ ಅನ್ನೋದೇ ನಾನು ಈ ಕೊಡುವ ವಿಷಯದ ಮಹತ್ವವನ್ನು. ಹಾಗಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸದುಪಯೋಗ ಪಡೆಯಲು ವೈದ್ಯರನ್ನು ಭೇಟಿಯಾಗಿ ನಮ್ಮ ದೇಶದ ಉಕ್ತ ಆಹಾರವನ್ನು ಪಡೆದುಕೊಂಡು ನೀವು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳಿ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ತೆ.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ವಂದೇ ಪಿಯೂಷದಾಯಕ.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
3: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीज डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबवणारे केलीज डॉक्टर प्रभाकर कोरे हॉस्पिटल हे पहिले खासगी हॉस्पिटल आहे. आतापर्यंत 35 पेक्षा अधिक मुलांना या योजनेचा लाभ मिळाला. याची पात्रता वय वर्ष 3 वर्षाखालील मुले, गंभीर ते अति गंभीर श्रवण कमी असणं, हिअरिंग एड वापरूनही फायदा होत नसणं, शस्त्रक्रियेसाठी वैद्यकीय दृष्ट्या योग्य नसणं, अशी मुले याचा फायदा घेऊ शकतात. ही शस्त्रक्रिया केल्यानंतर तुमची ऐकण्याची क्षमता पुन्हा मिळणं, बोलण्याची व भाषेची प्रगती सुधारणं, शिक्षण व सामाजिक विकासात मदत, उज्ज्वल भविष्यासाठी नवी संधी. तेव्हा उशीर करू नका, लवकर उपचार म्हणजे उत्तम परिणाम. आजच भेट द्या केलीज डॉक्टर प्रभाकर कोरे हॉस्पिटल आणि MRC बेळगावी. ENT विभाग OBD नंबर 16 येते. आजच नोंदणी करा, मोफत तपासणीची संधी मिळवा.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2nd ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3 1 2 4 8 6 2 8 6.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ, ನಾನು ಅನುಪಮಾ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಯಳ್ಳೂರು ರೋಡಿನಲ್ಲಿರುವಂತಹ ಕೆಎಲ್ಇ ಸೆಂಟನರಿ ಚಾರಿಟಬಲ್ ಆಸ್ಪತ್ರೆ ಮತ್ತು ಎಂಆರ್ಸಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್. ಈಗ ಮೊದಲಿಗೆ ಕೆಎಲ್ಇ ಸೆಂಟನರಿ ಚಾರಿಟಬಲ್ ಆಸ್ಪತ್ರೆಯ ಕುರಿತು, ಈ ಒಂದು ಆಸ್ಪತ್ರೆಯನ್ನ ಯಾವ ಉದ್ದೇಶದಿಂದ ಆರಂಭ ಮಾಡಲಾಯಿತು, ಇದರ ಮುಖ್ಯ ಧ್ಯೇಯ ಏನು ಸರ್?
1: ನೋಡಿ, ಈಗ ಕೆಎಲ್ಇ ಸೆಂಟನರಿ ಚಾರಿಟಬಲ್ ಆಸ್ಪತ್ರೆ ಅಂತ ಆ ಹೆಸರಲ್ಲೇ ಇದೆ, ಸೆಂಟನರಿ ಅಂತೇಳಿ. ಸೊ ನಮ್ಮ ಕೆಎಲ್ಇ ಸಂಸ್ಥೆ ಏನಿದು ಭಾರತ ದೇಶದಲ್ಲಿ ಶೈಕ್ಷಣಿಕ ಮತ್ತು ವೈದ್ಯಕೀಯ ರಂಗದಲ್ಲಿ ಹೆಸರುವಾಸಿಯಾಗಿದೆ. ಇದರ ಶತಮಾನೋತ್ಸವದ ಸವಿ ನೆನಪಿನ ಕಾಣಿಕೆಯಾಗಿ ನಮ್ಮ ಗೌರವ ಕಾರ್ಯಾಧ್ಯಕ್ಷ ಅಂತ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ದೃಢ ಸಂಕಲ್ಪ ಮತ್ತು ಅವರು ಮುಂದಾಲೋಚನೆಯಿಂದ 6ನೇ ತಾರೀಕು ಫೆಬ್ರವರಿ 2015 ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಾಯಿತು. ಆ ದಿನ ಆಗಿನ ಕೃಷಿ ಮಂತ್ರಿಯಾದಂಥ ಶರದ್ ಪವಾರ್ ಅವರು ಮತ್ತು ವೈದ್ಯಕೀಯ ಮಿನಿಸ್ಟರ್ ಅಂತ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ದಿವಂಗತ ಸುರೇಶ್ ಅಂಗಡಿಯವರು, ದಿವಂಗತ ಸಂಭಾಜಿ ಪಾಟೀಲ್ ಅವರು ಹಾಗೂ ಯೂನಿವರ್ಸಿಟಿ ಸೈನ್ಸ್ ಮಲೇಷಿಯಾ ಉಪಕುಲಪತಿಗಳಾದಂಥ ಪ್ರೊಫೆಸರ್ ಡಾಕ್ಟರ್ ಅದ್ನಾನ್ ಬಿನ್ ಹುಸೇನ್ ಮತ್ತು ನಿರ್ದೇಶಕರಂತ ಡಾಕ್ಟರ್ ಎಚ್ ಪಿ ರಾಜಶೇಖರ್ ಮುಂತಾದವರು ಉಪಸ್ಥಿತರಿದ್ದರು. ಸೊ ಇದರ ಈ ಆಸ್ಪತ್ರೆಯ ಉದ್ದೇಶ ಏನಂದ್ರೆ, ಬೆಳಗಾವಿಯ ದಕ್ಷಿಣ ಭಾಗದಲ್ಲಿ ಅಷ್ಟೊಂದು ಆರೋಗ್ಯಕ್ಕೆ ಒಂದು ಮಹತ್ವ ಕೊಡೋದಾಯಿತು, ಪ್ಲಸ್ ಅಲ್ಲಿ ಚಿಕಿತ್ಸೆಗಾಗಿ ಬಹಳ ಒಂದು ಕುಂದುಕೊರತೆ ಇದೆ. ಈ ಒಂದು ಕುಂದುಕೊರತೆ ನೀಗಿಸಲಿಕ್ಕೆ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು ಅಲ್ಲಿಯ ಗ್ರಾಮೀಣ ಪ್ರದೇಶಗಳಾಯಿತು ಅಥವಾ ಖಾನಾಪುರ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಿಗೆ ಅಲ್ಲಿ ಜನರಿಗೆ ಒಂದು ಉತ್ತಮ ಆರೋಗ್ಯ ಸೇವೆಯನ್ನು ಕೊಡಬೇಕಂತ ಒಂದು ದೃಢ ಸಂಕಲ್ಪದಿಂದ ಇದು ಉದ್ಘಾಟನೆ ಆಯಿತು.
0: ಸರ್, ಈಗ ಯಾವುದೇ ಒಂದು ಆಸ್ಪತ್ರೆ ಯಶಸ್ಸಿನ ಹಿಂದೆ ಪರಿಣಿತ ವೈದ್ಯರ ತಂಡ ಹಾಗೂ ವಿವಿಧ ಚಿಕಿತ್ಸಾ ವಿಭಾಗಗಳ ಪಾತ್ರ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಕೆಎಲ್ಇ ಸೆಂಟರ್ ಚಾರಿಟಬಲ್ ಆಸ್ಪತ್ರೆಯಲ್ಲಿನ ಪ್ರಮುಖ ವಿಭಾಗಗಳು ಮತ್ತೆ ತಜ್ಞ ವೈದ್ಯರ ತಂಡದ ಕುರಿತು ಸರ್.
1: ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ಬ್ರಾಡ್ ಸ್ಪೆಷಾಲಿಟಿ ಅಂತ ಹೇಳ್ತೀವಿ ನಾವು, ಅವೆಲ್ಲ ಇದಾವೆ. ಉದಾಹರಣೆಗಾಗಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದೆ, ಸರ್ಜರಿ ಇದೆ, ಒಬಿಜಿ ಓಬ್ಸ್ಟೆಟ್ ಗ್ಯಾನಿಕ್ಸ್ ಅಂತೀವಿ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಕಿಮಿ ಗಂಟಲು ಮೂಗ ENT ಅಂತ ಹೇಳ್ತೀವಿ, ಆಫ್ಥಾಲ್ಮೊಲಜಿ ಕಣ್ಣಿನ ಶಾಸ್ತ್ರದ ಬಗ್ಗೆ, ಚಿಕ್ಕ ಮಕ್ಕಳ ವಿಭಾಗ ಪಿಡಿಯಾಟ್ರಿಕ್ಸು, ದಂತ ಚಿಕಿತ್ಸೆ ವಿಭಾಗ ಮತ್ತು ಮಾನಸಿಕ ರೋಗ ವಿಭಾಗ ಸೈಕಾಟ್ರಿಸ್ಟ್ ಅಂತ ಹೇಳ್ತೀವಿ, ಹಾಗೂ ಚರ್ಮ ರೋಗ ಡರ್ಮಟಾಲಜಿ ಡಿಪಾರ್ಟ್ಮೆಂಟ್ ಕೂಡ ಇದೆ. ಇದಲ್ಲದೆ ಎಲುಬು ಕೀಲುಗಳ ಒಂದು ಡಿಪಾರ್ಟ್ಮೆಂಟ್, ಆರ್ಥೋಪೆಡಿಕ್ ಬಟ್ ಅದಕ್ಕೆ ಸಂಬಂಧಪಟ್ಟಂತ ಭೌತಿಕ ಶಾಸ್ತ್ರ ಚಿಕಿತ್ಸಾ ವಿಭಾಗ ಅಂತ ಹೇಳ್ತೀವಿ, ಅಂದ್ರೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್. ಇದಲ್ಲದೆ ಸೂಪರ್ ಸ್ಪೆಷಾಲಿಟಿ ಆಗಿ ಕೆಲವೊಂದು ವಿಭಾಗಗಳಿದಾವೆ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್, ಯೂರಾಲಜಿ ಇದೆ, ಕಾರ್ಡಿಯಾಲಜಿ ಇದೆ, ಮೂತ್ರಪಿಂಡ ಶಾಸ್ತ್ರ, ನೆಫ್ರೋಲಜಿ ಇದೆ ಮತ್ತು ಇದಲ್ಲದೆ ಇತ್ತಿತ್ತಲಾಗಿ

0: ಒಂದು ನಮ್ಮ ಆಸ್ಪತ್ರೆ ಒಂದು ಗರಿ ಅಂತ ಹೇಳ್ಬೋದು ನಾವು. ಒಂದು ಹೆಮ್ಮೆ ಅಂತ ಹೇಳ್ಬೇಕಂದ್ರೆ ಇತ್ತಿತ್ತಲಾಗೆ ನಾವು ಮಾನಸಿಕ ರೋಗ ಚಿಕಿತ್ಸೆ ವಿಭಾಗದ ಮುಂದುವರೆದ ಒಂದು ರಿಹಾಬಿಲಿಟಿ ಸೆಂಟರ್ ಅಂತ ಉಪಯೋಗ ಮಾಡಿದೀವಿ. ಅದು ಪುನರ್ವಸತಿ ಕೇಂದ್ರ ಅಂತ ಹೇಳ್ತೀವಿ, ಪರಿವರ್ತನೆ ಅಂತ ಹೆಸರಿಟ್ಟಿದ್ದೀವಿ. ಸೊ ಅದು ಕೂಡ ಈ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವೆಲ್ಲ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಇದಾವೆ. ಇದಲ್ಲದೆ ನಮಗೆ ಏನಾದರೂ ಒಂದು ನರ ಚಿಕಿತ್ಸೆ ನರರೋಗದ ಬಗ್ಗೆ ಏನಾದರೂ ಒಂದು ನಮಗೆ ಅಲ್ಲಿ ಅವಶ್ಯಕತೆ ಇದ್ರೆ ನಾವು ವಿಸಿಟಿಂಗ್ ಕನ್ಸಲ್ಟೆಂಟ್ಸ್ ಅಂತೇಳಿ ನಮ್ಮ ಮೇನ್ ಡಾಕ್ಟರ್ ಪ್ರಭಾಕರ್ ಕೂಡ ಆಸ್ಪತ್ರೆಯಿಂದ ವಿಸಿಟಿಂಗ್ ಕನ್ಸಲ್ಟ್ ಕೂಡ ನಮ್ಮ ಆಸ್ಪತ್ರೆಗೆ ಬರ್ತಾ ಇರ್ತಾರೆ.
1: ಸರ್, ಈಗ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಜನರಿಗೆ ಯಾವೆಲ್ಲ ಒಂದು ಪ್ರಮುಖ ಆರೋಗ್ಯ ಸೇವೆಗಳು ಈಗ ಒಂದೇ ಸೂರ್ಯನಡಲಿ ಸಿಗುತ್ತೆ ಅಂತ?
0: ಯಾವುದೇ ಇರ್ಬೋದು, ಸಾಮಾನ್ಯ ವಿಜ್ಞಾನ ಹಿಡಿದು ಲ್ಯಾಪ್ರೋಸ್ಕೋಪಿಕ್ ಇರ್ಬೋದು, ಅಥವಾ ಲೇಸರ್ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಕೂಡ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಅದು ಮಾಡಿದ್ದೀವಿ, ಪ್ಲಸ್ ಪುನರ್ವಸತಿ ಕೇಂದ್ರ ಆಯಿತು. ಇದಲ್ಲದೆ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಲ್ಲಿ ನಾವು ಹಿಪ್ ರಿಪ್ಲೇಸ್ಮೆಂಟ್, ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸು, ಆರ್ಥೋಸ್ಕೋಪಿ ಸರ್ಜನ್ಸು, ಆರ್ಥೋಸ್ಕೋಪಿ ಡಿಪಾರ್ಟ್ಮೆಂಟ್, ಇವೆಲ್ಲ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾವೆ.
1: ಸರಿಗ, ಇಂದಿನ ದಿನಗಳಲ್ಲಿ ಅನೇಕ ಒಂದು ಆಸ್ಪತ್ರೆಗಳಿವೆ, ಪ್ರತಿಯೊಂದು ಆಸ್ಪತ್ರೆಯು ತನ್ನದೇ ಆದಂತಹ ಒಂದು ವಿಶೇಷತೆಯನ್ನು ಹೊಂದಿರುತ್ತೆ. ಆಸ್ಪತ್ರೆಯನ್ನ ಈಗ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯನ್ನ ಇತರ ಆಸ್ಪತ್ರೆಗಳಿಗಿಂತ ವಿಭಿನ್ನವಾಗಿರುವಂತಹ ಪ್ರಮುಖ ಅಂಶಗಳು ಅಂದ್ರೆ?
0: ಮೊದಲು ಹೇಳಬೇಕಂದ್ರೆ ನಮ್ಮದು ಆಸ್ಪತ್ರೆಯ ವೆಚ್ಚ ಬಹಳ ಕಡಿಮೆ ಇದೆ, ಅತಿ ಕಡಿಮೆ ದರದಲ್ಲಿ ಅತ್ಯುತ್ತಮ ಚಿಕಿತ್ಸೆ. ದಟ್ ಇಸ್ ಅ ಹೈಲೈಟ್ ಆಫ್ ಅವರ್ ಹಾಸ್ಪಿಟಲ್. ನೆಕ್ಸ್ಟ್ ಬರೋದು ನಾವು ವಿಲೇಜ್ ಅಡಾಪ್ಷನ್ ಅಂತ ಹೇಳ್ತೀವಿ, ಗ್ರಾಮದತ್ತು ಸ್ವೀಕಾರ ಪ್ರೋಗ್ರಾಮ್ ಅಂತ. ಸೊ ಅದರ ಅಂಶದ ಆ ಕಾರ್ಯಕ್ರಮದಲ್ಲಿ ಸುಮಾರು ಅಥವಾ 6 ಮುಖ್ಯ ಗ್ರಾಮ ಪಂಚಾಯತ್ಗಳನ್ನು ದತ್ತು ತಗೊಂಡಿದ್ವಿ. ಅದರಲ್ಲಿ ಸುಮಾರು 31 ಗ್ರಾಮಗಳು ಬರ್ತವೆ. ಸೊ ಅಲ್ಲಿ ಜನರಿಗೆಲ್ಲ ನಾವು ಒಂದು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಕೊಡುತ್ತೇವೆ. ಇನ್ನು ಮುಂದೆ ಒಂದು ನಾವು ಆರೋಗ್ಯ ದಾಸೋಹ ಕಾರ್ಡ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ಯೋಜನೆ ಒಳಗಡೆ ಪಡುವಂತಹ ವ್ಯಕ್ತಿ ರಿಜಿಸ್ಟ್ರೇಷನ್ ಯಾರು ಮಾಡ್ತಾರೆ ಅವರಿಗೆ ರಿಜಿಸ್ಟ್ರೇಷನ್, ವೈದ್ಯರೊಂದಿಗೆ ಸಂದರ್ಶನ, ಕನ್ಸಲ್ಟೇಷನ್, ಪ್ರಯೋಗಾಲಯ, ಲ್ಯಾಬೊರೇಟರಿ ಮತ್ತು ಕ್ಷಯಕಿರಣ ಅಂದ್ರೆ ಎಕ್ಸ್ರೇ, ಇವೆಲ್ಲದರ ಮೇಲೆ ಶೇಕಡ 20% ಡಿಸ್ಕೌಂಟ್ ಕೊಡ್ತೇವೆ. ಹಾಗೂ ಒಳರೋಗಿ ಅಂದ್ರೆ ಐಪಿಡಿ ಅಡ್ಮಿಟ್ ಆದ್ರೆ ಅಲ್ಲಿಯೂ ಕೂಡ ನಾವು ಸುಮಾರು 10% ಡಿಸ್ಕೌಂಟ್ ಕೊಡ್ತೇವೆ. ಮುಂದೆ ಬಂದು ನಮ್ಮಲ್ಲಿ ನಾವು ಬೆಳಗ್ಗೆ ವಾಕರ್ಸ್ ಕ್ಯಾಂಪ್ ಅಂತ ಮಾಡ್ತಾ ಇದ್ವಿ, ಬೆಳಗಿನ ವಿಹಾರನ ಆರೋಗ್ಯ ಕ್ಯಾಂಪ್ ಅಂತ ಹೇಳ್ತೀವಿ. ಸೊ ಅದು ಕಂಟಿನ್ಯೂಸ್ ಆಗ್ತಾನೆ ಇರ್ತದೆ. ಇದಲ್ಲದೆ ಹಿರಿಯ ನಾಗರಿಕೆ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ ನಮ್ಮ ಅಲ್ಲಿ ಸುತ್ತಮುತ್ತ. ಒಂದು 25 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾರೇ ಒಂದು ಹಿರಿಯ ನಾಗರಿಕರು ನಮ್ಮ ಆಸ್ಪತ್ರೆಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ನಮ್ಮ ಆಂಬ್ಯುಲೆನ್ಸ್ ಅಲ್ಲಿ ಹೋಗುತ್ತೆ, ಅವ್ರನ್ನ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ವಾಪಸ್ ಮನೆಗೆ ಬಿಡುತ್ತೆ. ಹಿರಿಯ ನಾಗರಿಕ ಉಚಿತ ಚಿಕಿತ್ಸೆ ಕೊಡ್ತೇವೆ. ಪ್ಲಸ್ ಅಲ್ಲಿ ನಮ್ಮ ಆಸ್ಪತ್ರೆ ಸುತ್ತಮುತ್ತಲು ಬಹಳ ಇಂಡಸ್ಟ್ರಿ ಇದ್ದಾರೆ, ಉದ್ಯಮ ಭಾಗ ಅಂತ ಹೇಳ್ತೀವಿ, ಬಹಳ ಉದ್ಯಮಿಗಳು ಇಂಡಸ್ಟ್ರಿ ಇದ್ದಾರೆ. ಸೊ ಅವರು ಕೂಡ ನಾವು ಒಂದು ಪಿರಿಯಾಡಿಕ್ ಆನ್ಯುವಲ್ ಚೆಕಪ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ನಾವು ಮಾಡ್ತೀವಿ. ಪ್ಲಸ್ ಅವರ ಇಂಡಸ್ಟ್ರಿಗೆ ಹೋಗಿ ಅಲ್ಲೂ ಕೂಡ ನಾವು ಕ್ಯಾಂಪ್ ಮಾಡ್ತೀವಿ. ಪ್ಲಸ್ ಏನು ಅಲ್ಲಿ ಅವರಿಗೆ ಏನೊಂದು ರಕ್ತದಾನ ಶಿಬಿರ ಇರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಅಥವಾ ಒಂದು ಅವರಿಗೆ ರೆಫರಲ್ ಒಂದು ಸರ್ವಿಸ್ ಬೇಕಾದರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಅವ್ರಿಗೆ ಇನ್ನೂ ಮುಂದೆ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ನಮ್ಮ ಆಸ್ಪತ್ರೆಗೆ ರೆಫರೆನ್ಸ್ ಮಾಡಿ ಮತ್ತೆ ಅವ್ರು ಕರ್ಕೊಂಡ್ಬರ್ತೀವಿ. ಆ ಥರ ಎಲ್ಲ ವ್ಯವಸ್ಥೆ ಇದೆ. ಇದನ್ನು ಬಿಟ್ಟು ಹೇಳಬೇಕಂದ್ರೆ ನಾವು ಇತ್ತಿತ್ತಲಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ, ರಿನಲ್ ಟ್ರಾನ್ಸ್ಪ್ಲಾಂಟ್, ಪ್ಲಸ್ ಪುನರ್ವಸತಿ ಕೇಂದ್ರ, ರಿಹಾಬಿಲಿಟಿ ಸೆಂಟರ್. ಸೊ ಇವೆರಡು ನಮ್ಮ ಈ ವರ್ಷದ ಹೈಲೈಟ್ ಅಂತ ಹೇಳಬೇಕು ನಾವು. ಸೊ ಇವನ್ನೆಲ್ಲ ನೋಡಿದರೆ ಆ ಭಾಗದಲ್ಲಿ ಇಷ್ಟೊಂದು ಒಂದು ವ್ಯವಸ್ಥೆ, ಇಷ್ಟೊಂದು ಒಂದು ಫೆಸಿಲಿಟೀಸು ಯಾವ ಆಸ್ಪತ್ರೆ ಇಲ್ಲ ಅಂತ ಹೇಳ್ಬೋದು. ಬೆಳಗಾವಿ ದಕ್ಷಿಣ ಭಾಗದಲ್ಲಿ ಹೇಳ್ತಾ ಇದ್ದೀನಿ ನಾನು.
1: ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-47377.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು. ಈ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪಿಟಲ್ ಮತ್ತು ಎಂಆರ್ಸಿ ಯಳ್ಳೂರು ರೋಡ್ ಬೆಳಗಾವಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಸರ್, ಇನ್ನು ಕೆಎಲ್ಇ ಒಂದು ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿನ ಆಧುನಿಕ ತಂತ್ರಜ್ಞಾನ ಹಾಗೆ ಗುಣಮಟ್ಟದ ಸೇವೆಗಳ ಕುರಿತು ಮಾತನಾಡೋದಾದ್ರೆ
2: ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ಹೈಟೆಕ್ ಆಪರೇಷನ್ ಥಿಯೇಟರ್ಸ್ ಇದಾವೆ. ನಾವು ಮಾಡ್ಯುಲರ್ ಓಟಿ ಅಂತ ಹೇಳ್ತೀವಿ, ಶಸ್ತ್ರಚಿಕಿತ್ಸಾ ಕೊಠಡಿಗಳು ಮತ್ತು ಲ್ಯಾಪ್ರೋಸ್ಕೋಪಿ ಮತ್ತು ಲೇಸರ್ ಸೇರಿದಂತಹ ವಿಧವಿದ ಶಸ್ತ್ರಚಿಕಿತ್ಸೆಗಳು ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಅದರ ನುರಿತ ಶಸ್ತ್ರಚಿಕಿತ್ಸಾ ತಜ್ಞರು ಮತ್ತು ನುರಿತ ವೈದ್ಯರು ಕೂಡ ಇದ್ದಾರೆ. ಇದಲ್ಲದೆ ಸೊಂಟ ಮತ್ತು ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ಅದು ಕೂಡ ಆರ್ಥೋಸ್ಕೋಪಿ ಸರ್ಜನ್ಸ್ ಕೂಡ ನಮ್ಮಲ್ಲಿದ್ದಾರೆ. ಪ್ಲಸ್ ಕೆಲವೊಂದು ವಿಸಿಟಿಂಗ್ ಕನ್ಸಲ್ಟ್ಸ್ ಕೂಡ ನಮ್ಮ ಆಸ್ಪತ್ರೆಗೆ ಎರಡು ವಾರಕ್ಕೊಮ್ಮೆ ಬಂದು ಆಪರೇಷನ್ ಮಾಡ್ತಾರೆ. ಇದಲ್ಲದೆ ಮೂತ್ರಪಿಂಡ, ನೆಫ್ರಾಲಜಿ

0: ಮೂತ್ರ ಕೋಶ ಯೂರಾಲಜಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಟ್ರೀಟ್ಮೆಂಟ್ಗಳು ನಮ್ಮ ಆಸ್ಪತ್ರೆಯಲ್ಲಿದೆ. ಇದಲ್ಲದೆ ಇನ್ಫರ್ಟಿಲಿಟಿ ಅಂತೇಳಿ ಬಂಜೆತನ, ಇನ್ಫರ್ಟಿಲಿಟಿ ಮತ್ತು ಪ್ರಸೂತಿ, ಬಂಜೆತನ ಮತ್ತು ಆಬ್ಸ್ಟೆಟಿಕ್ ಗೈನಕಾಲಜಿ ಅವು ಕೂಡ ಇದೆ. ಅಲ್ಲದೆ ಇವರಿಗೆ ನಾವು ಪ್ರತಿ ಗರ್ಭಿಣಿ ಏನು ಮಾಡಿದ್ರೆ ಗರ್ಭ ಚೈತನ್ಯ ಕಾರ್ಯಕ್ರಮ ಮಾಡ್ತೀವಿ ಅವರಿಗೆ. ಗರ್ಭಿಣಿಯಾಗುವ ಒಂದು ಇದರಲ್ಲಿ ಅವರಿಗೆ ಮಾನಸಿಕವಾಗಿ ಯಾವ ಥರ ನಾವು ಅವರಿಗೆ ಉತ್ತೇಜನ ಕೊಡಬೇಕು, ಪ್ಲಸ್ ಅವರ ಆರೋಗ್ಯ ಯಾವ ರೀತಿ ಇರಬೇಕು, ಅವರ ಆಹಾರ ಪದ್ಧತಿ, ಸೊ ಗರ್ಭ ಚೈತನ್ಯ ಕೂಡ ಕಾರ್ಯಕ್ರಮ ಪ್ರತಿ ತಿಂಗಳು ಮೊದಲನೇ ಶನಿವಾರ ಕೂಡ ಮಾಡ್ತೇವೆ. ಇದಲ್ಲದೆ ನಮ್ಮಲ್ಲಿ ಕ್ಲೆಫ್ಟ್ ಪ್ಯಾಲೆಟ್ ಅಂತೀವಿ, ಸೀಳುದುಟ್ಟಿ. ಸೊ ನಮ್ಮ ಕೇಲಿ ಡೆಂಟಲ್ ಕಾಲೇಜಿಂದ ಶಸ್ತ್ರ ಚಿಕಿತ್ಸಕರು ಅವರು ಕೂಡ ಬಂದು ಸೀಳುದುಟ್ಟಿ ಅಥವಾ ಏನು ಅಂಗುಳಿನ ಶಸ್ತ್ರಚಿಕಿತ್ಸೆ ಕೂಡ ವ್ಯವಸ್ಥೆ ಕೂಡ ನಮ್ಮ ಆಸ್ಪತ್ರೆ ಲಭ್ಯ ಇದೆ.
1: ಸರ್, ಈಗ ರಿಯಾಯಿತಿ ದರದಲ್ಲಿನ ಚಿಕಿತ್ಸೆ ಕುರಿತು ಮಾತನಾಡೋದಾದ್ರೆ, ಕೇಲಿ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಸರ್ಕಾರಿ ಮತ್ತು ಹಾಗೇನೆ ಖಾಸಗಿಯಾಗಿ ಇರುವಂತಹ ಎಲ್ಲ ಒಂದು ಆರೋಗ್ಯ ಕಾರ್ಡ್ಗಳ ಹಾಗೂ ರಿಯಾಯಿತಿ ಒಂದು ದರದಲ್ಲಿನ ಚಿಕಿತ್ಸೆಯ ಕುರಿತು ಮಾತನಾಡೋದಾದ್ರೆ,
0: ನೋಡಿ ನಮ್ಮ ಆಸ್ಪತ್ರೆಯಲ್ಲಿ ನಾನು ಹೇಳ್ಬೇಕಂದ್ರೆ ಎಲ್ಲ ಎಷ್ಟು ಇನ್ಶೂರೆನ್ಸ್ ಇದಾವೆ, ಆಲ್ಮೋಸ್ಟ್ ಆಲ್ ಇನ್ಶೂರೆನ್ಸ್ ನಮ್ಮಲ್ಲಿ ಎಂಪ್ಯಾನಲ್ಮೆಂಟ್ ಆಗಿದೆ ಆಸ್ಪತ್ರೆ. ಇದಲ್ಲದೆ ಏನು ಸರ್ಕಾರಿ ಒಂದು ಅವರು ಏನು ಯೋಜನೆಗಳಿದಾವೆ ಅವು ಕೂಡ ಇದಾವೆ. ಉದಾಹರಣೆಗಾಗಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ, ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೈದ್ಯಕೀಯ ಮರುಪಾವತಿ ಯೋಜನೆ ಕೂಡ ನಾವು ಮಾಡ್ತೀವಿ, ರಿಎಂಬರ್ಸ್ಮೆಂಟ್ ಅಂತ ಹೇಳ್ತೀವಿ. ಪ್ಲಸ್ ESI ಇದೆ, ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಸ್ಟೇಟ್ ಇನ್ಶೂರೆನ್ಸ್ ಅಂತೇಳಿ, ಯಶಸ್ವಿನಿ ಸ್ಕೀಮ್ ಇದೆ, ಆರೋಗ್ಯ ಭಾಗ್ಯ ಇದು ಯೂಶಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಇದು ವಿಮೆ, ಆರೋಗ್ಯ ಭಾಗ ಕೂಡ ನಮ್ಮಲ್ಲಿದೆ. ಅಲ್ಲದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂದ್ರೆ ಕರ್ನಾಟಕದ ಏನು ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ ಅವರಿಗೆ ಸಂಬಂಧಪಟ್ಟಂತ ಒಂದು ಹೆಲ್ತ್ ಸ್ಕೀಮ್ ಇದು, ಹೆಲ್ತ್ ಇನ್ಶೂರೆನ್ಸ್ ಕರ್ನಾಟಕ ಆರೋಗ್ಯ ಸಂಜೀವಿನಿ, ಇದು ಕೂಡ ನಮ್ಮಲ್ಲಿದೆ. ಇದಲ್ಲದೆ ಪ್ರೈವೇಟ್ ನೀವು ಸೆಗ್ಮೆಂಟ್ ನೋಡಬೇಕಂದ್ರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ರಿಲಯನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ಆದಿತ್ಯ ಬಿರ್ಲಾ ಇದೆ, ಬಜಾಜ್ ಅಲಿಯನ್ಸ್ ಇದೆ, MD ಇಂಡಿಯಾ ಅಂತಿದೆ, ಪ್ಯಾರಾಮೌಂಟ್ ಅಂತಿದೆ, ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಅಂತಿದೆ. ಸೊ ಇವೆಲ್ಲ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದ್ದೇ ಇರ್ತವೆ. ಇದ್ರ ಜೊತೆಗೆ ಒಂದು ನಾನು ಮತ್ತೊಂದು ವಿಷಯ ಬಹಳ ಒತ್ತಿ ಹೇಳ್ಬೇಕಂತಂದ್ರೆ, ನಾವು ಬಡ ರೋಗಿಗಳಿಗೆ ಪೂರ್ ಪೀಪಲ್ಗೆ ಸೊ 50% ಡಿಸ್ಕೌಂಟ್ ಆನ್ ಬೆಡ್ ಚಾರ್ಜಸ್ ಅವರು ಅಡ್ಮಿಟ್ ಆದರೆ, ಪ್ಲಸ್ 25% ಇನ್ವೆಸ್ಟಿಗೇಷನ್ಸ್ ಯಾವುದೇ ಒಂದು ಅವರು ತಪಾಸಣೆ ಒಳಗೋದ್ರೆ ಅದ್ರ ಮೇಲೆ 25%, ಬೆಡ್ ಚಾರ್ಜ್ ಮೇಲೆ 50%. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಅವರು ಯಾವುದೇ ಒಂದು ಕ್ಯಾಟಗರಿಯಲ್ಲಿ ಅವ್ರ ಕಡೆ ಒಂದು BPL ಕಾರ್ಡ್ ಇದೆಯೋ ಇಲ್ಲ ಗೊತ್ತಿಲ್ಲ, ಆಯುಷ್ಮಾನ್ ಭಾರತ ಕಾರ್ಡ್ ಇದೆಯೋ ಇಲ್ಲ ಗೊತ್ತಿಲ್ಲ, ESI ಯಶಸ್ವಿನಿ ಯಾವುದೇ ಇಲ್ದಿದ್ರು ಕೂಡ ನಾವು ಎಲ್ಲ ಜನರಿಗೆ ಅಲ್ಲಿ ಜನರಿಗೆ 50% ಆನ್ ಬೆಡ್ ಚಾರ್ಜ್, 25% ಇನ್ವೆಸ್ಟಿಗೇಷನ್ ನಾವು ಡಿಸ್ಕೌಂಟ್ ಕೊಡ್ತೇವೆ. ಇದಲ್ಲದೆ BPL ಕಾರ್ಡ್ ಹೋಲ್ಡರ್ಗೆ ಕೂಡ ನಾವು ಅಡಿಷನಲ್ 10% ರಿಯಾಯಿತಿ ಕೊಡ್ತೀವಿ.
1: ಸರ್, ಈಗ ಮುಂದಿನ ದಿನಗಳಲ್ಲಿ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ತಮ್ಮ ಕನಸುಗಳು ಹಾಗೆ ಯೋಜನೆಗಳ ಬಗ್ಗೆ, ಜನರಿಗೆ ಇನ್ನೂ ಒಂದು ಉತ್ತಮ ಸೇವೆಯನ್ನು ನೀಡಲು ತಾವು ಯಾವೆಲ್ಲ ಒಂದು ಹೊಸ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೀರಾ ಅಂತ.
0: ನಾವು ಅಲ್ಲಿ ಜನರ ಫೀಡ್ಬ್ಯಾಕ್ ತಗೊಂಡಾಗ ಬಹಳಷ್ಟು ಜನರು ಸರ್ ಬ್ರಾಡರ್ ಸ್ಪೆಷಾಲಿಟಿ ಅಂತ ನೀವು ಶುರು ಮಾಡಿದ್ದೀರಾ, ಅದ್ರ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಕೂಡ ಸ್ಟಾರ್ಟ್ ಮಾಡಿ ಅಂತ ನಮ್ಮಲ್ಲಿ ಅಲ್ಲಿ ಬಹಳ ಒಂದು ಮನವಿಗಳು ಬಂದು ಫೀಡ್ಬ್ಯಾಕ್ ಅಲ್ಲಿ ಪೇಷಂಟ್ಸ್ ಎಲ್ಲ ಮೆನ್ಷನ್ ಮಾಡ್ತಾ ಇದ್ರು. ಸೊ ಅದರ ಒಂದು ದ್ಯೋತಕವಾಗಿ ನಾವು ಮುಂದಿನ ದಿನದಲ್ಲಿ ಫುಲ್ ಫ್ಲೆಜ್ ಕಾರ್ಡ್ ಡಿಪಾರ್ಟ್ಮೆಂಟ್ ಈಗ ವಿಸಿಟಿಂಗ್ ಬರ್ತಾ ಇದಾರೆ, ಬಟ್ ನಮ್ಮದೇ ಒಂದು ಸಪ್ರೇಟ್ ಕ್ಯಾತ್ಲೇ ಮಾಡೋದಾಯ್ತು. ಪ್ಲಸ್ಸು ನ್ಯೂರೋ ಸರ್ಜರಿ, ಮನಿ ಬಹಳಷ್ಟು ಪೇಷಂಟು ಆಕ್ಸಿಡೆಂಟ್ ಆಗಿ ತಲೆ ಹೊಡ್ಕೊಂಡು ಬರ್ತಾರೆ, ತಲೆಯಲ್ಲಿ ರಕ್ತಸ್ರಾವ ಆಗುತ್ತೆ, ಅವಾಗೆಲ್ಲ ನಾವು MRI ಸ್ಕ್ಯಾನಿಂಗ್ ಬೇಕಾಗುತ್ತೆ, ಸಂಬಂಧಪಟ್ಟಂಥ ಏನು ನ್ಯೂರೋ ಸರ್ಜನ್ಸ್ ಬೇಕಾಗುತ್ತೆ. ಸೊ ಅದು ಒಂದು ಬೇಡಿಕೆ ಇದೆ ಅಲ್ಲ ಜನರದ್ದು, ಅದು ಒಂದು ಸ್ಟಾರ್ಟ್ ಮಾಡುವಂಥ ಒಂದು ನಾವು ಯೋಜಿಸಿಕೊಂಡಿದ್ದೇವೆ. ಇದಲ್ಲದೆ ನಮ್ಮ ಏನು ಒಂದು ಟ್ರಂಪ್ ಕಾರ್ಡ್ ಅಂತ ಹೇಳ್ತೇವೆ ನಮ್ಮ ಹಾಸ್ಪಿಟಲ್, ಆರೋಗ್ಯ ದಾಸೋಹ ಕಾರ್ಡು. ಸೊ ಇದನ್ನು ಇನ್ನೂ ಜಾಸ್ತಿ ಜನರಿಗೆ ನಾವು ಹಂಚಿ ಅದರ ಏನು ಫೆಸಿಲಿಟೀಸು, ಅದರ ಪ್ರಿವಿಲೇಜ್ ಏನೇನಿದೆ ಆ ಕಾರ್ಡಲ್ಲಿ, ಅದು ತೊಗೊಂಡ್ರೆ ಏನಾಗುತ್ತೆ ಅದರ ಬಗ್ಗೆ ನಾವು ಜಾಸ್ತಿ ನಾವು ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಟ್ಲೀಸ್ಟ್ ನಾವು ಮಂತ್ಲಿ 2,000-3,000 ಆರೋಗ್ಯ ದಾಸ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಸುತ್ತಮುತ್ತಳರಿಗೆ ಆರೋಗ್ಯ ದಾಸ ಕಾರ್ಡಿನ ಒಂದು ಲಾಭ ಪಡ್ಕೊಳ್ಬೇಕಂತ ಒಂದು ಮನವರಿಕೆ ಮಾಡುವಂತ ಒಂದು ಯೋಜನೆ ಬಹಳ ಹಾಕೊಂಡಿದ್ದೀವಿ. ಇದಲ್ಲದೆ ಇನ್ನೂ ಹೆಚ್ಚಿನ ಸರ್ಕಾರಿ ಯೋಜನೆಗಳಿದಾವೆ, ವಿಮೆಗಳಿದಾವೆ, ಇನ್ಶೂರೆನ್ಸ್ ಇದಾವೆ, ಪ್ಲಸ್ ಇನ್ನೂ ಬಹಳ ಪ್ರೈವೇಟ್ ಇನ್ಶೂರೆನ್ಸ್ ಇದಾವೆ. ಸೊ ಅವೆಲ್ಲವನ್ನು ನಾವು ನಮ್ಮ ಆಸ್ಪತ್ರೆ ಎಂಪ್ಯಾನಲ್ ಮಾಡಬೇಕು ಅಂತ ಒಂದು ಯೋಜನೆ ಹೊಂದಿದ್ದೇವೆ.
1: ಸರ್, ಈಗ ಆಧುನಿಕ ಆರೋಗ್ಯ ಸೇವೆಯಲ್ಲಿ ತಂತ್ರಜ್ಞಾನ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಸರ್, ಈಗ ರೋಗಿಗಳನ್ನ ಒಂದು ಆಧುನಿಕ ಆರೋಗ್ಯ ಸೇವೆಯಲ್ಲಿ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸ್ಕೊಳ್ಳಲಾಗ್ತಾ ಇದೆ ಸರ್, ಈಗ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿ?
0: ನೋಡಿ, ಈಗ ತಾವೆಲ್ಲ ಕೇಳ್ತಾ ಇರಬಹುದು ಎಲ್ಲ ಕಡೆ AI ಅಂತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿ ಅಂತ ಹೇಳ್ತೀವಿ ನಾವು. ಸೊ ವಿ ಹ್ಯಾವ್ ಟು ಗೋ ವಿತ್ ವರ್ಲ್ಡ್, ನಾವು ಹಳಬರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ನಮ್ಮ ಜಗತ್ತು, ನಮ್ಮ ದೇಶ, ನಮ್ಮ ಸಮಾಜ ಮುಂದುವರುತ್ತೆ, ನಾವು ತಂತ್ರದಲ್ಲಿ ಅದನ್ನು ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಸೊ ಇದರ ನಿತ್ಯದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಅಲ್ಲಿ ನಿಖರ ಒಂದು ರೋಗ ನಿರ್ಣಯ ಅಂದರೆ ಪ್ರಿಸೈಸ್ ಡಯಾಗ್ನೋಸಿಸ್ ಆ್ಯಂಡ್ ಪ್ರಿಸೈಸ್ ಟ್ರೀಟ್ಮೆಂಟ್ ಸಂಬಂಧ ನಾವು CT ಸ್ಕ್ಯಾನ್, MRI, ಅಲ್ಟ್ರಾಸೌಂಡ್, ಆಧುನಿಕ ಏನು ಸಾಧನಗಳನ್ನು ಇಟ್ಟುಕೊಂಡಿದ್ದೇವೆ. ಪ್ಲಸ್ ಉತ್ತಮ ಚಿಕಿತ್ಸೆ, ಇನ್ನೂ ಜಾಸ್ತಿ ಏನು ಡಿಸ್ಟಲೈಸ್ ಅಂತ ಹೇಳ್ತೀವಿ ನಾವು ಅದು. ಆಮೇಲೆ ಎಲ್ಲ ನಮ್ಮ ಆಸ್ಪತ್ರೆ ಏನು ಮೆಡಿಕಲ್ ರೆಕಾರ್ಡ್ಸ್ ಇರ್ತವೆ ಪೇಷಂಟ್ದು, OPD ಕಾರ್ಡ್ ಇರ್ಬೋದು ಅಥವಾ IPD ಕಾರ್ಡ್ ಇರು, ಹೊರ ರೋಗಿ ಮತ್ತು ಒಳ ರೋಗಿಗಳ, ಅವೆಲ್ಲ ಅವ್ರದ್ದು ಏನು ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅವನ್ನೆಲ್ಲ ಡಿಸ್ಟಲೈಸ್ ಮಾಡ್ತಾ ಇದ್ದೀವಿ. ಸೊ ಮುಂಚೆ ಎಲ್ಲ ಅವನು ಪೇಪರಲ್ಲಿ ಹಾಕಿ ಒಂದು ರೂಮಲ್ಲಿ ಇಟ್ಬಿಡ್ತಾ ಇದ್ದೀವಿ. ಸೊ ಅವನ್ನೆಲ್ಲ ಈಗ ಸ್ಕ್ಯಾನ್ ಮಾಡಿ ಡಿಸ್ಲೇಷನ್ ಮಾಡಿದ್ರೆ ನಾವು ಬಹಳಷ್ಟು ವರ್ಷವರೆಗೆ ಆ ಪೇಷಂಟ್ ರೋಗಿಯ ಏನು ಕಾಯಿಲೆ ಇದೆ ಅವರೆಲ್ಲ ಡೀಟೇಲ್ಸ್ ಎಲ್ಲ ನಾವು ಒಂದು ಕಂಪ್ಯೂಟರ್ ಮುಖಾಂತರ ನಾವು ಸೇವ್ ಮಾಡುದು. ಸೊ ಡಿಸ್ಲೇಷನ್ ಆಫ್ ಮೆಡಿಕಲ್ ರೆಕಾರ್ಡ್ ಸೆಕ್ಷನ್ ಅಂತ ಹೇಳ್ತೀವಿ. ಪ್ಲಸ್ ಟೆಲಿಮೆಡಿಸಿನ್ ಅಂತ, ಟೆಲಿಮೆಡಿಸಿನ್ ಅಂದ್ರೆ ನಮ್ದು ಇಲ್ಲೇ ನಮ್ಮ ಡಾಕ್ಟರ್ ಇಲ್ಲೇ ಕೂತಿರ್ತಾರೆ, ನಮ್ಮ ಹಾಸ್ಪಿಟಲ್ ಕೂತಿರ್ತಾರೆ, ಒಂದ್ ದೊಡ್ಡ ಸ್ಕ್ರೀನ್ ಇರುತ್ತೆ. ಸೊ ಬೇರೆ ಊರಲ್ಲಿ ಅಲ್ಲಿ ಸುತ್ತಮುತ್ತ ಕಿನೆ ಅಂತಿದೆ, ಮಚ್ಚೆ ಅಂತಿದೆ, ದೇಸೂರ್ ಅಂತಿದೆ, ಆ ಕಡೆ ಗರ್ಲ್ ಗುಂಜಿ ಅಂತಿದೆ, ಸುಮಾರು ಬಹಳಷ್ಟು ಹಳ್ಳಿಗಳಿವೆ ಅಲ್ಲಿ ಬಹಳ ಆರೋಗ್ಯದಿಂದ ವಂಚಿತರಾಗಿದ್ದಾರೆ. ಸೊ ನಾವು ನಮ್ಮ ಆಸ್ಪತ್ರೆ ಕುಲ್ಲೇ ಕೂತು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಒಂದು ವ್ಯವಸ್ಥೆ, ಅದು ಟೆಲಿಮೆಡಿಸಿನ್ ಅಂತ ಹೇಳ್ತೀವಿ, ಅದು ಕೂಡ ನಾವು ಇಟ್ಕೊಂಡಿದ್ದೀವಿ. ಪ್ಲಸ್ ಏನು 24/7 ಲ್ಯಾಬೊರೇಟ್ರಿ, 24/7 ಏನು ಫಾರ್ಮಸಿ ಔಷಧಾಲಯ ಕೂಡ ನಾವು ಅದನ್ನು ಕೂಡ ಡಿಜಿಟಲ್ ಮಾಡ್ತಾ ಇದ್ದೀವಿ. ಅಂದ್ರೆ ಕೈಲಿ ಬರೋದು ಕೊಡೋದು ಏನಿಲ್ಲ, ಟೈಪ್ ಮಾಡಿಬಿಟ್ರೆ ಅದು ಪ್ರಿಸ್ಕ್ರಿಪ್ಷನ್ ಆಟೋಮೆಟಿಕ್ ಫಾರ್ಮಸಿ ಅಂಗಡಿ ಹೋಗುತ್ತೆ. ಅಲ್ಲಿ ಫಾರ್ಮಸಿ ಅಂಗಡಿ ಪೇಷಂಟ್ ಡೀಟೇಲ್ಸ್ ಟೈಪ್ ಮಾಡಿದ್ರೆ ಈ ರೋಗಿಗೆ ಏನೆಲ್ಲ ಮೆಡಿಸಿನ್ ಬರೆದಿದ್ದಾರೆ ಡಾಕ್ಟರು ಮೆಡಿಕಲ್ ಶಾಪ್ ಅಲ್ಲಿ ಗೊತ್ತಾಗುತ್ತೆ ನಮ್ಮ ಆಸ್ಪತ್ರೆ ಮೆಡಿಕಲ್. ಸೊ ಅವ್ರು ಇಮಿಡಿಯೇಟ್ಲಿ ಅಂತಾರೆ. ಸೊ ಈ ತರ ನಾವು ಸಮಯ ಉಳಿಸ್ಲಿಕ್ಕಾಯ್ತು. ಪ್ಲಸ್ ಆದಷ್ಟು ಒಂದು ಆಧುನೀಕರಣ ಮತ್ತು ತಂತ್ರಜ್ಞಾನ ಅಳವಡಿಸ್ಕೊತಾ ಇದ್ದೀವಿ.
1: ಸರ್, ಈಗ ಆಸ್ಪತ್ರೆಯಲ್ಲಿ ಒಂದು ರೋಗಿಗಳ ಸುರಕ್ಷತೆಯನ್ನ ಹೆಚ್ಚಿಸುವುದಕ್ಕಾಗಿ ಯಾವ ಒಂದು ಕ್ರಮಗಳನ್ನ ಕೈಗೊಂಡಿದ್ದೀರಾ ಅಂತ?
0: ನಿಜವಾಗಿ ಇದು ಬಹಳ ಒಳ್ಳೆ ಪ್ರಶ್ನೆ. ಯಾಕೆ ರೋಗಿಯ ನಾವು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಗುಣಮುಖರಾಗಿ ಮಾಡು ಹೋಗುದಲ್ಲದೆ ಅವ್ರ ಆಸ್ಪತ್ರೆ ಇರೋ ಎಷ್ಟು ಸುರಕ್ಷಿತವಾಗಿರ್ತಾರೆ ಅದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಮೆನಿ ಕೇಸಲ್ಲಿ ಆಗಿದೆ, ಮೆನಿ ಬಹಳ ಒಂದು ಇದು ನಾವು ಒಂದು ಸ್ಥಿತಿಯಲ್ಲಿ ನೋಡಿದ್ದೀವಿ. ಪೇಷಂಟ್ಸ್ ಏನೋ ಬರ್ತಾರೆ, ಬಂದಾಗ ಅಲ್ಲಿ ಆಸ್ಪತ್ರೆ ಏನೋ ನಾನು ಆಗಿಬಿಡುತ್ತೆ ಅವರಿಗೆ. ಪೇಷಂಟ್ ಏನೋ ನಿಮೋನಿಯಾ ಟ್ರೀಟ್ಮೆಂಟ್ ಹೋಗಿ ಬಂದಿರ್ತಾರೆ, ಟೈಫಾಯ್ಡ್ ಟ್ರೀಟ್ಮೆಂಟು, ಬೆಡ್ ಮೇಲೆ ಬಿದ್ದರು ಅಥವಾ ಕಾಲ್ ಸ್ಲಿಪ್ ಜಾರಿ ಬಿದ್ದರು ಏನೋ ಈ ಥರ ಆಗುತ್ತೆ. ಸೊ ಇವುಗಳ ಸುರಕ್ಷತೆ ಬಗ್ಗೆ ನಾವು ಬಹಳ ಒಂದು ಕ್ರಮಗಳು ಕೈಗೊಂಡಿದ್ದೀವಿ. ಮೊದಲನೇ ಹೇಳಬೇಕಂದ್ರೆ ಪೇಷಂಟ್ ಐಡೆಂಟಿಫಿಕೇಷನ್ ಟ್ಯಾಗ್ ಅಂತ ಐತಿ, ಏನು ಕೈಗೆ ಬ್ರೆಸ್ಲೆಟ್ ಅಥವಾ ಬಳೆ ಬರುತ್ತಲ್ಲ ಆ ಥರ ಟ್ಯಾಗ್ ಹಾಕಿರ್ತೀವಿ. ಸೊ ಯು ಕ್ಯಾನ್ ಐಡೆಂಟಿಫೈ ದ ಪೇಷಂಟ್ ವೆರಿ ಈಸಿಲಿ, ಇಸ್ ಕಾಲ್ ಪೇಷಂಟ್ ಐಡೆಂಟಿಫಿಕೇಷನ್ ಟ್ಯಾಗ್ ಅಂತೀವಿ. ನೆಕ್ಸ್ಟು ಔಷಧಿಗಳು ಸರಿಯಾದ ರೋಗಿಗೆ, ಅಂದರೆ ಪ್ರಿಸ್ಕ್ರಿಪ್ಷನ್ ಯಾವುದು ಮಿಸ್ಮ್ಯಾಚ್ ಆಗಬಾರ್ದು ಆ ಪೇಷಂಟ್. ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ಒಂದೇ ಹೆಸರು ಒಂದೇ ಸರ್ನೇಮ್ ಅಂತ ಬಹಳ ಜನ ಪೇಷಂಟ್ ಇರ್ತಾರೆ, ಸೊ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕಾಗಿ ನಾವು ಒಂದು ಸಪರೇಟ್ ಒಂದು ಐಡಿ ಕ್ರಿಯೇಟ್ ಮಾಡಿ ಅದನ್ನ ಅವರಿಗೆ ಒಂದು ಕೊಡುವಂಥ ವ್ಯವಸ್ಥೆ. ಪ್ಲಸ್ ಪೇಷಂಟು ಅಥವಾ ಬಂದರೆ ನಮ್ಮ ನರ್ಸಿಂಗ್ ಸ್ಟಾಫ್ ಇರ್ಬೋದು, ನಮ್ಮ ವೈದ್ಯರ ಸಿಬ್ಬಂದಿ ಇರ್ಬೋದು ಅಥವಾ ಅಲ್ಲಿ ಸಪೋರ್ಟ್ ಸ್ಟಾಫ್ ಯಾರಾದರೂ ಕೂಡ ಒಂದು ಸೋಂಕು ನಿಯಂತ್ರಣ ಇನ್ಫೆಕ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ, ಅದಕ್ಕಾಗಿ ಬಹಳಷ್ಟು ನಾವು ಒತ್ತು ಕೊಡ್ತಾ ಇದ್ದೀವಿ. ಕೈಗಳ ಸ್ವಚ್ಛತೆ ಇರ್ಬೋದು, ಸ್ಯಾನಿಟೈಸರ್ ಬಳಕೆ ಇರ್ಬೋದು, ಅಥವಾ ನಮ್ಮ ಏನಿದು CDC ಅಟ್ಲಾಂಟ ಅಂತ ಹೇಳ್ತೀವಿ ಅಥವಾ WHO ವಿಶ್ವ ಆರೋಗ್ಯ ಸಂಸ್ಥೆ ಅವರೇನೊಂದು ಮಾರ್ಗಸೂಚನೆ ಕೊಟ್ಟಿದ್ದಾರೆ ಇನ್ಫೆಕ್ಷನ್ ಕಂಟ್ರೋಲ್, ಅವೆಲ್ಲ ನಾವು ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡ್ತೀವಿ. ಪ್ಲಸ್ ಫಾಲ್ ರಿಸ್ಕ್ ಅಸೆಸ್ಮೆಂಟ್ ಇದೆ, ಅಂದರೆ ರೋಗಿ ಹಾಸಿಗೆ ಕೆಳಗಡೆ ಬಿದ್ದರೆ ಏನಾಗುತ್ತೆ, ಸೊ ಅದಕ್ಕೆ ಏನಂತ ಅಗತ್ಯ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸೊ ಫಾಲ್ ರಿಸ್ಕ್ ಅಸೆಸ್ಮೆಂಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಅಗ್ನಿ ಸುರಕ್ಷತೆ ಅಂತಿದೆ ನಮ್ಮಲ್ಲಿ, ಫೈರ್ ಸೇಫ್ಟಿ ಅಂತಿದೆ. ಸೊ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಫೈರ್ ಸೇಫ್ಟಿ ನಾವು ಡೆಮೋನ್ಸ್ಟ್ರೇಷನ್ ಕೊಟ್ಟಿದ್ದೀವಿ. ಕಳೆದ ವಾರದಲ್ಲಿ ನಾವು ಎಲ್ಲ ನಮ್ಮ ಸಪೋರ್ಟ್ ಸ್ಟಾಫ್, ಅದು ಡಾಕ್ಟರ್ಸ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು ಅಥವಾ ನಮ್ಮ ಆಯಾಗಳು ಇರ್ಬೋದು, ಎಲ್ಲರೂ ಕೂಡ ಫೈರ್ ಸೇಫ್ಟಿ ಅನ್ನೋ ಅದರ ಬಗ್ಗೆ ನಾವು ಒಂದು ಡೆಮೋನ್ಸ್ಟ್ರೇಷನ್ ಕೊಟ್ಟು ಮಾಡಿದ್ದೀವಿ. ಈಗ ಅಕಸ್ಮಾತ್ವಾಗಿ ಫೈರ್ ಬಂದರೆ ಏನು ನಾವೆಲ್ಲ ಕ್ರಮ ತಗೋಬೇಕು, ಯಾವ ಥರ ಎಕ್ಸಿಟ್ ಆಗಬೇಕು, ಅಲ್ಲಿ ಯಾವ ಥರ ಪೇಷೆಂಟನ್ನು ತಾವು ಹೊರಗಡೆ ಹಾಕಬೇಕು, ಅದರೆಲ್ಲ ಮಾಡಿದ್ದೇವೆ. ಪ್ಲಸ್ ಯಾವುದೇ ಒಂದು ಆಮೇಲೆ ಎಲ್ಲ ಕಡೆ CCTV ಕ್ಯಾಮ್ರಾ ಇದಾರೆ. ಸೊ ಇತ್ತಿತ್ತಲಾಗಿ ನೋಡಿ ಬಹಳ ಒಂದು ಆಸ್ಪತ್ರೆಯಲ್ಲಿ ಅವ ಚಿಕ್ಕ ಮಗುವನ್ನು ಕಳವು ಮಾಡೋದು ಅಥವಾ ಪೇಷೆಂಟು ಅವ್ರ ಸಂಬಂಧಿಕರದ್ದು ಒಂದು ದುಡ್ಡು ಸುಮಾರು ಅಲ್ಲೆಲ್ಲ ಕೇಳಿ ಬರ್ತಾ ಇತ್ತು ಇಂಥ ವಿಷಯ. ಸೊ ಇವನ್ನ ನಾವು ಅವಾಯ್ಡ್ ಮಾಡಲಿಕ್ಕೆ ಸುಸ್ಥಿತಿ CCTV ಕ್ಯಾಮ್ರಾ ಇದೆ 24/7. ಪ್ಲಸ್ ಏನು ಸೆಕ್ಯೂರಿಟಿ ಗಾರ್ಡ್ಸ್ 24/7 ಶಿಫ್ಟ್ ವೈಸ್ ಬರ್ತಾರೆ ಅವರು, ಅಂದ್ರೆ ಅರೌಂಡ್ ದ ಕ್ಲಾಕ್. ಯೂಶಲಿ ಕೇಳಿ ಬೇರೆ ಒಂದು ಆಸ್ಪತ್ರೆಯಲ್ಲಿ ಸಾಯಂಕಾಲ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ಸ್ ಇರೋದಿಲ್ಲ, ಮಾರ್ನಿಂಗ್ ಅಷ್ಟೇ ಪೀಕ್ ಅವ್ರಲ್ಲಿ ಅಷ್ಟೇ ಇರ್ತಾರೆ. ಬಟ್ ನಮ್ದು ಆ ಥರ ಇಲ್ಲ, ಮಾರ್ನಿಂಗ್ ಅಷ್ಟೇ, ಅದ್ರ ತಕ್ಕನೆ ಈವ್ನಿಂಗ್ ಕೂಡ ನಾವು ಸೆಕ್ಯೂರಿಟಿ ಗಾರ್ಡ್ಗಳನ್ನೆಲ್ಲ ಇದನ್ನು ಮಾಡಿ ಡೆಪ್ಯೂಟ್ ಮಾಡಿದ್ದೇವೆ. ಪ್ಲಸ್ NABH ಅಂತ ಹೇಳ್ತೀವಿ, NABH ಏನೊಂದು ಅವರು ನಮಗೆ ಮಾರ್ಗಸೂಚಿ ಕೊಟ್ಟಿದ್ದಾರೆ, ಏನು ಮಾನದಂಡ ಕೊಟ್ಟಿದ್ದಾರೆ, ಅವೆಲ್ಲ ನಾವು ಪಾಲಿಸ್ತೀವಿ.
1: ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಕೇಲಿ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಕೇಲಿ

0: ಕೆಲವೊಂದು ಪೇಷಂಟ್ ಬಂದ ತಕ್ಷಣ ದೊಡ್ಡ ಆಸ್ಪತ್ರೆ ನೋಡಿದ ತಕ್ಷಣ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಎಲ್ಲಿ ಡಾಕ್ಟರ್ ಇದಾರಪ್ಪ, ಯಾವ ಫ್ಲೋರ್ ಇದೆ ಗುರುತಾಗಲ್ಲ. ಸೊ ಅವ್ರ ತಾವು ಯಾವ ಥರ ಬಿಹೇವಿಯರ್ ಮಾಡಬೇಕು, ಯಾವ ಥರ ತಮ್ಮ ಮಾತಿನ ದಾಟಿ ಇರ್ಬೋದು. ಸೊ ಅದಕ್ಕೆಲ್ಲ ನಮ್ಮ ಎಲ್ಲ ಆಸ್ಪತ್ರೆಗಳನ್ನು ಟ್ರೈನಿಂಗ್ ಕೊಟ್ಟಿದ್ವಿ, ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಅಂತ ಇತ್ತು. ಎಲ್ಲ ಇವನ್ ಆಯಾಗಳು ಹಿಡಿದು ನರ್ಸಿಂಗ್ ಸ್ಟಾಫ್, ಲ್ಯಾಬ್ ಟೆಕ್ನಿಷಿಯನ್ಸ್, ಡಾಕ್ಟರ್ಸ್ ಆ್ಯಂಡ್ ಸಪೋರ್ಟ್ ಸ್ಟಾಫ್. ಸಪೋರ್ಟ್ ಸ್ಟಾಫ್ ಅಂದರೆ ಅಡ್ಮಿಷನ್ ಸ್ಟಾಫ್ ಬಂತು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಬಯೋಮೆಡಿಕಲ್ ವೇಸ್ಟ್ ಡಿಪಾರ್ಟ್ಮೆಂಟ್, ಮತ್ತು ಏನು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಎಲ್ಲರೂ ಕೂಡ ನಾವು ಕೊಟ್ಟಿದ್ದೀವಿ ತಮ್ಮ ಪೇಷಂಟ್ ಜೊತೆ ಯಾವ ಥರ ಬಿಹೇವ್ ಮಾಡ್ಬೇಕಂತೆ. ಈಗ ಪೇಷಂಟ್ ಗೊತ್ತಾಗಲ್ಲ, ಒಳಗೆ ಬಂದ ತಕ್ಷಣ ಅವ್ರು ಯಾರು ಬೇಕಾದ್ರೂ ಕೇಳ್ಬೋದು ಅವರು ಎಲ್ಲಿ ತಮಗೆ ಮಾಹಿತಿ ಬೇಕಾದರೆ. ಈ ಥರ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಇಟ್ಕೊಂಡಿದ್ವಿ. ಪ್ಲಸ್ ನಾವು ಯಾವುದೇ ಒಂದು ಚಿಕಿತ್ಸೆ ಕೊಡೋದಾಯಿತು, ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಡೋದಾದ್ರೆ ಅವರಿಗೆ ಅದರ ವೆಚ್ಚಗಳ ಬಗ್ಗೆ ಎಷ್ಟು ಅಂದಾಜು ಎಷ್ಟು ಖರ್ಚಾಗುತ್ತೆ ಅಪ್ರಾಕ್ಸಿಮೇಟ್ ಒಂದು ಇದನ್ನು ಹೇಳ್ತೇವೆ, ಇಷ್ಟಾಗುತ್ತೆಪ್ಪ ಖರ್ಚು ಇದು ಅಂತೇಳಿ. ಸೊ ಅದು ಒಂದು ಪೇಷಂಟ್ ಹೇಳಬೇಕಾಗುತ್ತೆ. ಯಾವುದೇ ಪೇಷಂಟ್ ಸರ್ ಆಯ್ತು ಟ್ರೀಟ್ಮೆಂಟ್ ಕೊಡ್ತೀವಿ ಎಷ್ಟು ಖರ್ಚಾಗುತ್ತೆ ಸರ್ ನಮಗೆ ಅಂತ ಒಂದು ಬಹಳ ಒಂದು ಆಂಗ್ಸೈಟಿ ಇರುತ್ತೆ ಅವ್ರಿಗೆ. ಸೊ ಅದನ್ನು ಹೇಳಲಿಕ್ಕೆ ನಾವು ಒಂದು ಟೀಮ್ ರೆಡಿ ಮಾಡಿದ್ರೆ, ನಮ್ಮಲ್ಲಿ ಜನಸಂಪರ್ಕ ವಿಭಾಗದ ಅಧಿಕಾರಿಗಳಿದ್ದಾರೆ, PR ಅಂತ ಹೇಳ್ತೀವಿ, ಪಬ್ಲಿಕ್ ರಿಲೇಷನ್ ಆಫೀಸರ್, ಪ್ಲಸ್ ಕ್ರೆಡಿಟ್ ಸೆಲ್ ಅಂತ ಇದೆ ನಮ್ಮದು, ಅಲ್ಲಿ ಕೂಡ ಒಂದು ಇಬ್ಬರು ಮೂರು ಟ್ರೈನಿಂಗ್ ಮಾಡಿದ್ವಿ. ಯಾವುದೇ ಒಂದು ಪೇಷಂಟ್ ಬಂದರೆ ಅವರಿಗೆ ಒಂದು ಅಂದಾಜು ನೀವು ಕೊಡಬೇಕು, ಇಷ್ಟು ಖರ್ಚಾಗಬಹುದು, ಅದು ಕಡಿಮೆ ಆಗ್ಬೋದು ಜಾಸ್ತಿ ಆಗ್ಬೋದು, ಅದು ಬೇರೆ ಮಾತು, ಅದೊಂದಿದೆ. ಮತ್ತು ವಿ ಹ್ಯಾವ್ ಕೆಪ್ಟ್ ಸಜೆಷನ್ ಬಾಕ್ಸ್, ಅಲ್ಲಿ ಸಜೆಷನ್ ಬಾಕ್ಸು ಫೀಡ್ಬಾಕ್ಸ್ ಬಾಕ್ಸ್ ಇಟ್ಟಿದ್ವಿ, ಪ್ರತಿ ವಾರ್ಡಲ್ಲಿ ಪ್ರತಿ ಫ್ಲೋರ್ಲ್ಲಿ ಇಟ್ಟಿದ್ದೀವಿ. ಸೊ ಪೇಷಂಟ್ ಅವರು ಗೌಪ್ಯವಾಗಿ ಯಾರಿಗೂ ಹೇಳ್ದೇನೆ ಆ ಸಜೆಷನ್ ಬಾಕ್ಸಲ್ಲಿ ಅದನ್ನು ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ತಮ್ಮ ಫೀಡ್ಬ್ಯಾಕ್ ಕೊಡ್ಬೋದು. ಪ್ಲಸ್ ನಾವು ಸಹಾಯವಾಣಿ ಇಟ್ಟಿದ್ದೀವಿ, ನಾವು ಟೋಲ್ ಫ್ರೀ ನಂಬರ್ ಅಂತ ಇಟ್ಟಿದ್ದೀವಿ ಸಹಾಯವಾಣಿ. ಸೊ ದೇರ್ ಆಲ್ಸೋ ದೇ ಕ್ಯಾನ್ ಕಂಪ್ಲೇಂಟ್, ಅವ್ರು ದೇರ್ ಆಲ್ಸೋ ದೇ ಕ್ಯಾನ್ ಅಪ್ರಿಷಿಯೇಟ್ ಅವರ್ ಸರ್ವಿಸಸ್, ಬೋತ್ ಆರ್ ವೆಲ್ಕಮ್. ಪ್ಲಸ್ ಈಗಾಗಲೇ ಹೇಳಿದ್ದೀನಿ, PR ಕಚೇರಿ ಇರುತ್ತೆ. ಮತ್ತು ಆದಷ್ಟು ನಾವು ನಮ್ಮ PR ಏನು ಮಾಡ್ತಾರೆ, ಸಾಯಂಕಾಲ ಇನ್ನೇನು ಡಿಸ್ಚಾರ್ಜ್ ಆಗಬೇಕಾದ್ರೆ ಪೇಷಂಟು ತಾವು ಖುದ್ದಾಗಿ ಅವ್ರ ಹತ್ರ ಹೋಗಿ ಅವರಿಗೆ ಕೇಳ್ತಾರೆ ಆಸ್ಪತ್ರೆ ನಿಮಗೆ ಹೆಂಗೆ ಯಾವ ಥರ ಅನಿಸ್ತು, ಏನಾದರೂ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ, ಏನಾದರೂ ಸಮಸ್ಯೆ ಇದೆಯಾ, ಅದು ಟಾಯ್ಲೆಟ್ ರೂಮ್ ಇರ್ಬೋದು ಅಥವಾ ಪೇಷಂಟ್ ಬೆಡ್ ಚೇಂಜ್ ಮಾಡೋದಿರ್ಬೋದು ಅಥವಾ ಔಷಧ ಕೊಡೋದಿರ್ಬೋದು, ನರ್ಸಿಂಗ್ದು ಏನಾದರೂ ತೊಂದರೆ ಇದೆಯಾ, ಸಪೋರ್ಟ್ ಸ್ಟಾಫ್ ತೊಂದರೆ, ಈ ಥರ ಪರ್ಸನಲ್ ಆಗಿ ಅವ್ರಿಗೆ ಹೋಗಿ ಡಿಶಾಗೋ ದಿವಸ ಹೋಗಿ ಅವ್ರ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡ್ತಾರೆ. ಸೊ ಇವೆಲ್ಲ ನಾವು ಫೆಸಿಲಿಟೀಸ್ ಇಟ್ಟಿದ್ದೇವೆ, ಅವರ ಕುಂದು ಕೊರತೆ ದೂರುಗಳನ್ನು ಆಲಿಸಿ ನಮ್ಮ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ.
1: ಸರ್, ಈಗ ಕೇಳಿ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆ ಒಂದು ಸುಸಜ್ಜಿತ ಒಂದು ವೈದ್ಯ ತಂಡದೊಂದಿಗೆ ಇಷ್ಟೆಲ್ಲ ಒಂದು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಇಷ್ಟೆಲ್ಲ ಒಂದು ಆರೋಗ್ಯ ಸೇವೆಯನ್ನ ನೀಡ್ತಾ ಇದೆ. ಈಗ ಸರ್, ಒಂದು ಗುಣಮಟ್ಟದ ಆರೋಗ್ಯ ಸೇವೆಯನ್ನ ನೀಡೋದಕ್ಕೆ ಇವಾಗ ವೈದ್ಯರು, ವೈದ್ಯರ ಜೊತೆಗೆ ದಾದಿಯರು, ನರ್ಸ್ಗಳು ಎಲ್ಲರೂ ಒಟ್ಟಾಗಿ ಕಾರ್ಯವನ್ನ ನಿರ್ವಹಿಸಬೇಕು ಅನ್ನೋದಾದ್ರೆ ಯಾವ ರೀತಿ ಒಂದು ನಿರ್ವಹಿಸಬೇಕು ಅಂತ?
0: ಅದೇ ಇದು ಹಾಸ್ಪಿಟಲ್ ಇದು ಆ್ಯಕ್ಚುಲಿ ನೋಡಿ, ಇದು ಟೀಮ್ ವರ್ಕ್ ಅಂತ ಹೇಳ್ತೀವಿ ನಾವು, ತಂಡದ ವರ್ಕ್. ಅದರಲ್ಲಿ ಡಾಕ್ಟರ್ ಒಬ್ಬರ ಕೆಲಸ ಇಲ್ಲ. ಫಸ್ಟ್ ಪೇಷಂಟ್ ಬಂದ ತಕ್ಷಣ ಅಲ್ಲಿ ಅವ್ರ ಸೆಕ್ಯೂರಿಟಿ ಗಾರ್ಡ್ಗೆ ಭೇಟಿ ಆಗ್ಬೋದು, ಅಥವಾ ಪಬ್ಲಿಕೇಷನ್ ಆಫೀಸರ್ಗೆ ಭೇಟಿ ಆಗ್ಬೋದು, ಅಥವಾ ಯಾರೋ ಒಂದು ಹಾಸ್ಪಿಟಲ್ ಸಿಬ್ಬಂದಿ ಭೇಟಿ ಆಗ್ಬೋದು. ಸೊ ಅವ್ರನ್ನ ಯಾವ ಥರ ಅವರು ಪೇಷಂಟ್ನ ಬರ್ಮಾಡ್ಕೊಳ್ತಾರೆ, ಅವ್ರಿಗೆ ಏನು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೊತಾರೆ, ಸೊ ಅಲ್ಲಿಂದ ಶುರು ಆಗುತ್ತೆ. ಸೊ ಡಾಕ್ಟರ್ ಬರೋದು ಲಾಸ್ಟ್, ಫಸ್ಟ್ ಬಂದ ತಕ್ಷಣ ಏನು ಸಪೋರ್ಟ್ ಸ್ಟಾಫ್ ಅಂತಿದ್ದು. ಸೊ ಅವರು ಮಾಡ್ಕೋತಾರೆ ಫಸ್ಟ್. ಅಲ್ಲಿಂದ ರೇಷನ್ ಕೌಂಟ್ರಲ್ಲಿ ನೋಂದಣಿ ಮಾಡೋದು, ಅಲ್ಲಿ ಆ ಥರ ಇರಬೇಕಂತೆ. ಅಲ್ಲಿಂದ ನೆಕ್ಸ್ಟು ಟ್ರೀಟ್ಮೆಂಟ್, ಯಾವ ಕೊಠಡಿಗೆ ಹೋಗ್ಬೇಕು ಅವರು, ಅದನ್ನು ನಾವು ಮಾರ್ಗದರ್ಶನ ಕೊಡ್ತೀವಿ. ಅಲ್ಲಿ ವೈದ್ಯರು ಟ್ರೀಟ್ಮೆಂಟ್, ವೈದ್ಯರು ಅವರು ಏನು ಅವರು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ನೋಡಿ, ಲಕ್ಷಣ ನೋಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ಇವೆಲ್ಲ ಹೆಲ್ಪ್ ಮಾಡಬೇಕು, ನಮ್ಮ ನರ್ಸಿಂಗ್ ಸ್ಟಾಫ್ ಎಲ್ಲ ಇರ್ತಾರೆ. ಇದಾದಮೇಲೆ ಅದು ಮೆಡಿಕಲ್ ಶಾಪಲ್ಲಿ ಹೋಗಿ ಅವರು ಅದನ್ನ ಮಾತ್ರ ಪರ್ಚೇಸ್ ಮಾಡಬೇಕು. ಸೊ ಅಲ್ಲಿ ಆ ಥರ ಮಾಡಬೇಕು. ಸೊ ಈ ಥರ ಎಲ್ಲ ಒಂದು ಡಾಕ್ಟರ್ ಅಷ್ಟೇ ಅಲ್ಲ, ಸಪೋರ್ಟ್ ಸ್ಟಾಫ್ ಇರ್ಬೋದು, ಡಾಕ್ಟರು, ನರ್ಸಸ್ಸು, ಪ್ಲಸ್ ಟೆಕ್ನಿಷಿಯನ್. ಅವ್ರು ಪೇಷಂಟ್ಗೆ ಏನಾದರೂ ನಾವು ಪ್ರಯೋಗಶಾಲೆ ಲ್ಯಾಬ್ರೋಟ್ರಿಗೆ ಏನಾದರೂ ಯಾವುದೋ ರಕ್ತ ಮತ್ತು ಮೂತ್ರ ತಪಾಸಣೆಗೆ ನಾವು ಕಳಿಸ್ಬೇಕಂದ್ರೆ ಅಲ್ಲಿ ಯಾವ ಥರ ಅವ್ರಿಗೆ ಹೋಗಲಿಕ್ಕೆ ಒಂದು ಏನು ಮಾರ್ಗದರ್ಶನ ಕೊಡಬೇಕು. ಪ್ಲಸ್ ಅಲ್ಲಿ ಲ್ಯಾಬ್ರೋಟ್ರಿಲಿ ಯಾವ ಥರ ಅವರು ಪೇಷಂಟ್ ಜೊತೆ ಇರಬೇಕು. ಸೊ ಎಲ್ಲ ಕೂಡಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಡಾಕ್ಟರ್ಸ್, ನರ್ಸಸ್, ಟೆಕ್ನಿಷಿಯನ್ಸ್ ಆ್ಯಂಡ್ ಸಪೋರ್ಟ್ ಸ್ಟಾಫ್, ಇಸ್ ಎ ಟೀಮ್ ವರ್ಕ್ ಕಂಪ್ಲೀಟ್.
1: ಖಂಡಿತ ಸರ್. ಸರ್, ಇನ್ನು ತಾವು ಒಬ್ಬ ವೈದ್ಯರಾಗಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳು ಯಾವ್ಯಾವು ಅಂತ?
0: ಇದಕ್ಕಿಂತ ಮುಂಚೆ ನಾನು ಸುಮಾರು 24 ವರ್ಷ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮಧುಮೇಹ ಕೇಂದ್ರದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನಾನು ನೋಡಿದ ಪ್ರಕಾರ ಇತ್ತೀಚಿನ ದಿನದಲ್ಲಿ ಬಿಕಾಸ್ ಆಫ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್, ಮಾನಸಿಕ ಒತ್ತಡ ಇರ್ಬೋದು, ಮಾನಸಿಕ ಒಂದು ಉದ್ವೇಗ ಇರ್ಬೋದು, ಅಥವಾ ಖಿನ್ನತೆ ಇರ್ಬೋದು, ಅಥವಾ ಅವ್ರದ್ದು ಪ್ರೊಫೆಷ್ನಲ್ ಅಲ್ಲಿ ಪರ್ಸ್ನಲ್ ಪ್ರೊಫೆಷ್ನಲ್ ವೃತ್ತಿಪರ ಒಂದು ಒತ್ತಡ ಇರ್ಬೋದು, ಅಥವಾ ಮನೆಯಲ್ಲಿ ಏನಾದರೂ ಒಂದು ಕೌಟುಂಬಿಕ ಸಮಸ್ಯೆ ಇರ್ಬೋದು, ಇವೆಲ್ಲ ನೋಡಿದರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ ನಾವು, ಜೀವನ ಶೈಲಿ ಸಂಬಂಧಪಟ್ಟಂಥ ರೋಗಗಳು ಅವು ಬಹಳ ಆಗ್ತಾ ಇದೆ. ಆ್ಯಕ್ಚುಲಿ ಅದು ಮಧುಮೇಹ, ಶುಗರ್ ಇರ್ಬೋದು, BP ರಕ್ತದೊತ್ತಡ ಅಂತ ಹೇಳ್ತೀವಿ, ಆಮೇಲೆ ಕಾರ್ಡಿಯಾಕ್ ಡಿಸೀಸ್ ಹೃದಯ ಸಂಬಂಧಪಟ್ಟ ರೋಗಗಳು, ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ರಕ್ತದಲ್ಲಿ ಕೊಬ್ಬಿನಂಶ ಜಾಸ್ತಿ ಆಗೋದು, ಅಲ್ಲದೆ ಸ್ಟ್ರೋಕ್ ಅಂತ ಹೇಳ್ತೀವಿ, ಪಾರ್ಶ್ವವಾಯು ಹೊಡೆಯೋದು, ಪ್ಲಸ್ ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಕೂಡ, ಇವೆಲ್ಲ ಜೀವನ ಶೈಲಿಗೆ ಸಂಬಂಧಪಟ್ಟಂಥ ರೋಗಗಳು ಇತ್ತೀಚೆಗೆ ಬಹಳ ಆಗ್ತಾ ಇದ್ದಾವೆ. ಇವೆಲ್ಲ ರೋಗಗಳು ಮುಂಚೆ 50 ವಯಸ್ಸು ಆದಮೇಲೆ ಬರ್ತಾ ಇದ್ವಿ, ಬಟ್ ಇತ್ತೀಚಾಗ ನೋಡ್ತಾ ಇದ್ದೇವೆ ನಾವು 20-25-30 ವರ್ಷ ಹುಡುಗರೆಲ್ಲ ಇವೆಲ್ಲ ಕಾಯಿಲೆಗೆ ಬರ್ತಾ ಇದ್ದೀವಿ. ಎಷ್ಟೊಂದು ಜನ ತಾವು ವರ್ಕ್ ಪ್ಲೇಸಲ್ಲಿ ಹಾರ್ಟ್ ಅಟ್ಯಾಕ್ ಸಾಯ್ತಿದ್ದಾರೆ. ಸೊ ಇವೆಲ್ಲ ಹೇಳಬೇಕಂದ್ರೆ ಒಂದು ನಮ್ಮ ಏನು ಒಂದು ಜೀವನ ಶೈಲಿ ಬಹಳ ಕೆಟ್ಟ ಹೋಗಿದೆ. ಆ್ಯಕ್ಚುಲಿ ಅದು ಆಹಾರ ಪದ್ಧತಿ ಇರ್ಬೋದು, ವ್ಯಾಯಾಮ ಇರ್ಬೋದು, ಅಥವಾ ಏನು ನಾವು ಒಂದು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಇವೆಲ್ಲ ಕಾರಣ ಆಗುತ್ತೆ. ಸೊ ನಾನು ಮಾಡಿಕೊಂಡ್ರೆ, ಒಂದು ಆರೋಗ್ಯ ಪದ್ಧತಿ, ವ್ಯಾಯಾಮ ಮತ್ತು ನಿಯಮಿತ ಟೈಮ್ ಅಲ್ಲಿ ವೈದ್ಯರನ್ನು ಕಂಡ್ರೆ.
1: ಸರ್, ಈಗ ಆರಂಭದ ಹಂತದಲ್ಲಿ

0: ಈ ಒಂದು ಆರೋಗ್ಯ ಸಮಸ್ಯೆಗಳನ್ನು ಪತ್ತೆ ಹಚ್ಚೋದು ಎಷ್ಟು ಮುಖ್ಯವಾಗುತ್ತೆ ಸರ್?
1: ಬಹಳ ಮುಖ್ಯ. ಆಕ್ಚುಲಿ ನೋಡಿ, ಯಾವಾಗಾದರೂ ಒಂದು ಗಾಡಿ, ಕಾರ್ ಅಥವಾ ಬೈಕ್ ತೊಗೊಂಡ್ರೆ ಅವ್ರು ಕೊಟ್ಟಿರ್ತಾರೆ ಕಾರ್ ಪರ್ಚೇಸ್ ಆದಮೇಲೆ, ಸರ್ ಫಸ್ಟ್ ಸರ್ವಿಸ್ ನಿಮ್ಮದು ಒಂದು ತಿಂಗಳ ಆದಮೇಲೆ ಇದೆ, ಸೆಕೆಂಡ್ ಸರ್ವಿಸ್ 3 ತಿಂಗಳ ಆದಮೇಲೆ ಕೊಟ್ಟಿರ್ತಾರೆ. ಸೊ ಎಷ್ಟು ನಾವು ಗಾಡಿ ಎಷ್ಟು ಕಟ್ಟುನಿಟ್ಟಾಗಿ ತೊಗೊಳ್ತೀವಿ, ಏ 1 ಮಂತ್ ಆಯ್ತಪ್ಪ ನನ್ನ ಗಾಡಿ ನಾನು ಸರ್ವಿಸ್ ತೊಗೋಬೇಕಂತ, ಗಾಡಿ ಏನೂ ಆಗಿರಲ್ಲ ಸರ್ವಿಸ್ ತೊಗೊಂಡು, ಅದೇ ಕೂಡ ಸೆಕೆಂಡ್ ಸರ್ವಿಸ್ 3rd ಸರ್ವಿಸ್ ಬರ್ತವೆ. ಸೊ ಇದೇ ಥರ ಮನುಷ್ಯ ಕೂಡ ಅವನು ಆರೋಗ್ಯವಂತಿದ್ದರೂ ಕೂಡ 40 ವರ್ಷ ಮೇಲ್ಪಟ್ಟ ಆದ ತಕ್ಷಣ ತಾನೇ ಖುದ್ದಾಗಿ ಸ್ಕ್ರೀನಿಂಗ್ ಅಂತ ಯೋಚನೆ, ಸ್ಕ್ರೀನಿಂಗ್ ಅಂದರೆ ಯಾವುದು ಕಾಯಿಲೆ ಬಂದಿಲ್ಲ ಬಟ್ ಕಾಯಿಲೆ ಬರುವ ಚಾನ್ಸಸ್ ಇದೆ, ಲಕ್ಷಣಗಳು ಇದ್ದಾವೆ. ಸೊ ಅವಾಗ ಅವರು ಖುದ್ದಾಗಿ ಬಂದು ವಾಲಂಟ್ರಿಯಾಗಿ ರಕ್ತ ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ರಕ್ತ ಪರೀಕ್ಷೆ ಅದು ಮಧುಮೇಹಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ಸಂಬಂಧಪಟ್ಟಿರ್ಬೋದು, ಥೈರಾಯ್ಡ್ ಸಮಸ್ಯೆಗೆ ಸಂಬಂಧಪಟ್ಟಿರ್ಬೋದು ಅಥವಾ ರಕ್ತಹೀನತೆ ಹಿಮೋಗ್ಲೋಬಿನ್ ಇರ್ಬೋದು ಅಥವಾ ಏನೂ ಇದು ಹಾರ್ಟ್ ಡಿಸೀಸ್ ತಕ್ಕ, ಇವೆಲ್ಲ ತಾವಾಗಿ ಖುದ್ದು ಮುಂದೆ ಬಂದರೆ ಆಗುತ್ತೆ ಅದು. ಸೊ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ನಾವು ಸ್ಕ್ರೀನಿಂಗ್ ಮೀನ್ಸ್ ದೇ ಆರ್ ನಾಟ್ ಪೇಷಂಟ್, ಪೇಷಂಟ್ಸ್ ಅಲ್ಲ, ಅಪರೆಂಟ್ಲಿ ಹೆಲ್ದಿ, ಮೇಲ್ನೋಟಕ್ಕೆ ಅವರು ಹೆಲ್ದಿ ಕಾಣ್ತಿದ್ದಾರೆ ಬಟ್ ಒಳಗೆ ಸಮಸ್ಯೆ ಇರ್ಬೋದು. ಸೊ ಅವರಿಗೆ ನಾವು ಎಕ್ಸಿಕ್ಯೂಟಿವ್ ಪ್ಯಾಕೇಜ್ ಅಂತ ಕೂಡ ರೆಡಿ ಮಾಡಿದ್ದೀವಿ ನಾವು, ಅಂದರೆ ಸ್ಕ್ರೀನಿಂಗ್ ಪ್ಯಾಕೇಜಸ್ ಸುಮಾರು. ಈಗ ಗರ್ಭಿಣಿಯರಿಗೆ ಯಾವ ಥರ ಸ್ಕ್ರೀನಿಂಗ್ ಪ್ಯಾಕೇಜು, 20-30 ವರ್ಷದ ಯುವಕರಿಗೆ ಯಾವ ಥರ ಒಂದು ಟೆಸ್ಟ್ ಯಾವ ಥರ ಮಾಡಬೇಕು, 40 ವರ್ಷ ಮೇಲ್ಪಟ್ಟವ್ರಿಗೆ ಯಾವ ಟೆಸ್ಟ್ ಮಾಡಬೇಕು, ಇವೆಲ್ಲ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಿ ನಾನು ನಮ್ಮ ಉಪನ್ಯಾಸದಲ್ಲಿ ಏನು ಹೇಳ್ತೀವಿ ಅಂದರೆ, ಜನರಿಗೆ ಅಥವಾ ಪೇಷಂಟ್ಸ್ಗೆ ತಾವು ತಮ್ಮ ಬರ್ತ್ಡೇ ಹುಟ್ಟು ಹಬ್ಬದ ದಿನ ಬೆಳಗ್ಗೆ ನೀವು ಎಲ್ಲ ಟೆಸ್ಟ್ ಮಾಡಿಕೊಡ್ರಿ, ಎಲ್ಲ ಟೆಸ್ಟ್ ಮಾಡಿಕೊಡ್ರಿ, ಪ್ಯಾಕೇಜ್ ಫುಲ್ ಪ್ಯಾಕೇಜ್ ಟೆಸ್ಟ್ ಮಾಡಿಕೊಡ್ರಿ, ಅವೆಲ್ಲ ನಂಬರ್ಸ್ ಕರೆಕ್ಟ್ ಇದ್ದರೆ ಅವತ್ತು ಬರ್ತಡೇ ಆಚರಿಸ್ಕೊಡ್ರಿ, ಇಲ್ಲದಿದ್ದರೆ ಆ ನಂಬರ್ಸ್ ಕರೆಕ್ಟ್ ಬರೋವರೆಗೂ ನೀವು ಒಂದು ಆಹಾರ ಪದ್ಧತಿ ಇರ್ಬೋದು, ವ್ಯಾಯಾಮ ಇರ್ಬೋದು ಅಥವಾ ನಿಯಮಿತ ಕಾಲದಲ್ಲಿ ಡಾಕ್ಟರ್ನ ಭೇಟಿ ಆಗೋದಿರ್ಬೋದು ಅದನ್ನು ಸರಿಪಡಿಸ್ಕೊಂಡು ಆರೋಗ್ಯವಂತರಾಗಿ ನಿಮ್ಮ ಹುಟ್ಟುಹಬ್ಬ ಆಚರಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇರ್ತೀವಿ.
0: ಖಂಡಿತ ಸರ್. ಸರ್, ಈಗಾಗಲೇ ತಾವು ತಿಳಿಸಿದ್ರಿ ಉತ್ತಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಯಾವ ಕ್ರಮಗಳನ್ನು ಅನುಸರಿಸಬೇಕು, ಸ್ವಲ್ಪ ವಿವರವಾಗಿ ತಿಳಿಸೋದಾದ್ರೆ.
1: ಎಕ್ಸಾಕ್ಟ್ ಅದನ್ನು ಹೇಳಿದೆ ನಾನು, ಉತ್ತಮ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಯಾವುದಾದ್ರೂ ಕಾಯಿಲೆ ಬಂದ ತಕ್ಷಣ ವೈದ್ಯರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಆಸ್ಪತ್ರೆಗೆ ಹೋಗಿದಾಗೆ ಅಥವಾ ಯಾವುದೇ ಕಾಯಿಲೆ ಬರೋದಾಗ ನೋಡ್ಬೇಕಂತಂದ್ರೆ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು. ನಿಯಮಿತ ವ್ಯಾಯಾಮ ಅಂದರೆ ಅಟ್ಲೀಸ್ಟ್ ನಾವು ಏನಾಯ್ತೇವೆ 45 ಮಿನಿಟ್ಸ್-60 ಮಿನಿಟ್ಸ್ ಪ್ರತಿದಿನ 6 ಡೇಸ್ ಇನ್ ಎ ವೀಕ್ ನಾವು ವಾಕಿಂಗ್ ಮಾಡಬೇಕು. ಪ್ಲಸ್ ಆಹಾರ ಪದ್ಧತಿಯಲ್ಲಿ ನೀವು ಏನೇ ಜಂಕ್ ಫುಡ್ಡು ಫಾಸ್ಟ್ ಫುಡ್ಸ್ ಬಂದಾವೆ ತಿನ್ನಿ ಬೇಡನಲ್ಲ, ಬಟ್ ಅವನು ಹತೋಟಿಯಲ್ಲಿರಬೇಕು. ಒನ್ಸ್ ಇನ್ ಮಂತ್ ಆರ ಪ್ರತಿದಿನ ಆ ಥರ ತಿನ್ನಿ. ಆಮೇಲೆ ನಿತ್ಯ ಊಟದ ಪದ್ಧತಿಯಲ್ಲಿ ಜಾಸ್ತಿ ಹಸಿರು ತರಕಾರಿ, ನೀರು ಮತ್ತು ನಾರಿನಂಶ ಅಂತ ಒಂದು ಪದಾರ್ಥ ಊಟ ಮಾಡಬೇಕು. ಆಯಿಲ್ ಚೆನ್ನಾಗಿರೋಂಥ ಯೂಸ್ ಮಾಡಬೇಕು. ಪ್ಲಸ್ ಜಾಸ್ತಿ ನಾನ್ ವೆಜ್ ತಿನ್ನಬೇಡ ಅಂತ ಹೇಳಲ್ಲ, ನಾನ್ ವೆಜ್ ತಿನ್ನಲೇಬೇಕು, ಅದು ಪ್ರೋಟೀನ್ ಯುಕ್ತ ಇರುತ್ತೆ. ಸೊ ಆದಷ್ಟು ವೈಟ್ ಮೀಟ್ ಚಿಕನ್ ತಿನ್ಬೋದು ರೆಡ್ ಮೀಟ್ಗಿಂತ, ಕೆಂಪು ಮಾಂಸಕ್ಕಿಂತ. ಪ್ಲಸ್ ಇದೇನು ಮೈದಾ ಸಹಿತ ಏನು ಆಹಾರ ಇರ್ತವೆ ಬೇಕರಿ ಐಟಮ್, ನಾನು ಐ ಆಮ್ ನಾಟ್ ಟೆಲಿಂಗ್ ನಾಟ್ ಟು ಈಟ್, ಬಟ್ ಮೈದಾ ಪದಾರ್ಥ ಇದ್ದಂಥ ಸ್ವೀಟ್ ಇದ್ದಿದ್ದು ಜಾಸ್ತಿ ಸಾಲ್ಟ್ ಇದ್ದಂಥ ಏನು ಪದಾರ್ಥ ಅವನು ಹತೋಟಿಯಲ್ಲಿ ಇಡಬೇಕು. ನಿಯಂತ್ರಣ, ಯು ಟು ರೆಸ್ಟ್ರಿಕ್ಟ್ ದೀಸ್ ಕೈಂಡ್ ಆಫ್ ಫುಡ್ಸ್ ಆ್ಯಂಡ್ ಈಟ್ ಫ್ರೂಟ್ಸ್ ಆಫ್ ಆಲ್ ಕಲರ್ಸ್, ವೆಜಿಟೇಬಲ್ಸ್ ಆಫ್ ಆಲ್ ಕಲರ್ಸ್, ಎಲ್ಲ ಬಣ್ಣದ ನಾನು ತರಕಾರಿಗಳು, ಎಲ್ಲ ಬಣ್ಣದ ಹಣ್ಣುಗಳನ್ನು ತಿನ್ಬೇಕಂತ ಹೇಳ್ತೀವಿ. ಪ್ಲಸ್ ಆದಷ್ಟು ಯೋಗ ಧ್ಯಾನ ಮಾಡಿದರೆ ನಾವು ನಮ್ಮ ಮಾನಸಿಕ ಒತ್ತಡ, ಮಾನಸಿಕ ಏನು ಒಂದು ಕುಂದು ಖಿನ್ನತೆ ಐತೆ ಅವನು ಹೋಗಲಾಡಿಸ್ಬೋದು.
0: ಖಂಡಿತ ಸರ್. ಸರ್, ಇನ್ನು ಕೊನೆಯದಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೊಸದಾಗಿ ಕಾಲಿಡ್ತಾ ಇರುವಂತಹ ಯುವ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಗೆ ತಾವು ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ನೋಡಿ, ನಮ್ಮ ವೈದ್ಯರು ಎಷ್ಟೋ ಜನ ಹೊರಗೆ ಬರ್ತಿದ್ದಾರೆ, ಸುಮಾರು ಮೆಡಿಕಲ್ ಕಾಲೇಜ್ ಆಗಿದೆಯಲ್ಲ, ಬಟ್ ಎಲ್ಲರೂ ಏನು ಇತ್ತಿತ್ತಲಾಗಿ ಬಹಳ ಕಮರ್ಷಿಯಲ್ ಆಗ್ತಿದ್ದಾರೆ. ಜನರು ಕೂಡ ಜನರ ಮನಸ್ಥಿತಿನೂ ಚೇಂಜ್ ಆಗಿದೆ, ವೈದ್ಯರ ನೋಡುವ ರೀತಿನೂ ಚೇಂಜ್ ಆಗಿದೆ, ಪ್ಲಸ್ ವೈದ್ಯರು ಕೂಡ ಲಿಟಲ್ ಕಮರ್ಷಿಯಲ್ ಆಗ್ತಿದ್ದಾರೆ. ಸೊ ಇತ್ತಿದ್ದ ಯುವ ಜನರಿಗೆ ನಾನು ಹೇಳೋದಂದ್ರೆ, ಡೋಂಟ್ ಫಾಲ್ ಬಿಹೈಂಡ್ ಮನಿ, ಕಮರ್ಷಿಯಲ್ ಆಗಬೇಡಿ. ಸೊ ಅವರಿಗೆ ಒಂದು ನಾನು ಒಂದು ಸಂದೇಶ ಕೊಡ ಬಯಸ್ತೇನೆ ಅಂದರೆ, ಇದು ಒಂದು ಉದ್ಯೋಗವಲ್ಲ, ಇಸ್ ನಾಟ್ ಏನೋ ವರ್ಕ್, ಇದು ಒಂದು ಸೇವೆ ಅಂತ ತಿಳ್ಕೋಬೇಕು ತಾವು ಆ ಥರ ಒಂದು. ಆಮೇಲೆ ಪ್ರತಿಯೊಬ್ಬ ರೋಗಿಯನ್ನು ಕರುಣೆ, ಗೌರವ ಮತ್ತು ಸಹಾನುಭೂತಿಯನ್ನು ನೋಡಬೇಕು. ಹೊಸ ಹೊಸ ತಂತ್ರಜ್ಞಾನ ಬರ್ತಾವೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಚಿಕಿತ್ಸೆ ವಿಧಾನಗಳು ಬರ್ತವೆ, ಇವೆಲ್ಲ ತಾವು ಕಲ್ಕೋತಿರ್ಬೇಕು. ನಾವು ಅಂದರೆ ಮೆಡಿಕಲ್ ಇಸ್ ಕಾಲ್ಡ್ ಪ್ರೊಫೆಷನ್ ಕಾಲ್ಡ್ ಪ್ರಾಕ್ಟೀಸಿಂಗ್. ನಾವು ಪ್ರತಿದಿನ ಏನಾದರೂ ಹೊಸದು ಕಲಿತಾ ಇರ್ತೇವೆ, ಅದಕ್ಕಾಗಿ ನಾವು ಕಾನ್ಫರೆನ್ಸ್ ಮಾಡ್ತೀವಿ, CME ಮಾಡ್ತಾ ಇರ್ತೇವೆ. ಸೊ ಈಗಿನ ಯುವ ಇದ್ದರು ಎಷ್ಟೇ ಅವರು ಕಲಿತರೂ ಕೂಡ ಇತ್ತೀಚೆಗೆ ಏನು ಚೇಂಜ್ ಆಗ್ತಿರ್ತವೆ, ಟ್ರೀಟ್ಮೆಂಟ್ಸಲ್ಲಿ ಚೇಂಜ್ ಆಗ್ತಿರ್ತವೆ, ಇನ್ವೆಸ್ಟಿಗೇಷನ್ ಚೇಂಜ್ ಆಗ್ತಿರ್ತವೆ, ಪ್ಲಸ್ ಏನು ಒಂದು ಇನ್ಸ್ಟ್ರಕ್ಷನ್ ಕೊಡೋದು, ಸಲಹೆ ಕೊಡೋದು ಚೇಂಜ್ ಆಗಿದೆ, ಅವನ್ನೆಲ್ಲ ತಾವು ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ. ಪ್ಲಸ್ ರೋಗಿಯ ಸುರಕ್ಷತೆ ಇಂಪಾರ್ಟೆಂಟು, ಕ್ವಾಲಿಟಿ ಟ್ರೀಟ್ಮೆಂಟ್, ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗಿ ಟ್ರೀಟ್ಮೆಂಟ್ ಕಾಂಪ್ರಮೈಸ್ ಮಾಡ್ಕೋಬೇಡ್ರಿ, ಯು ಶುಡ್ ಆಲ್ವೇಸ್ ಗಿವ್ ಕ್ವಾಲಿಟಿ ಟ್ರೀಟ್ಮೆಂಟ್ ಅಂತೇಳಿ. ಪ್ಲಸ್ ನೈತಿಕ ಮೌಲ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ, ಪ್ರಾಮಾಣಿಕತೆ, ಸಿನ್ಸಿಯರಿಟಿ ಅಂತ ಹೇಳ್ತೀವಿ, ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀವಿ, ಮತ್ತು ಯು ವರ್ಕ್ ಎಸ್ ಎ ಟೀಮ್ ಅಂತ ಹೇಳ್ತೀವಿ. ಯಾರೇ ಒಬ್ಬರು ಟೀಮ್, ಒಂದು ಕ್ಲಿನಿಕ್ ಅಂದ್ರೆ ಒಬ್ಬರೇ ಇರಬೇಡಿ, ಅಲ್ಲಿ ಸಿಸ್ಟರ್ಸು, ನರ್ಸಸ್ಸು, ಟೆಕ್ನಿಷಿಯನ್ನು, ಆಮೇಲೆ ಸಮಾಲೋಚನೆ, ಕೌನ್ಸಿಲಿಂಗ್ ಮಾಡೋರು, ಈ ಥರ ಟೀಮ್ ಬಿಲ್ಡ್ ಮಾಡಿ ನೀವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡಿ ಅಂತ ಹೇಳ್ತೀನಿ. ಅಲ್ಲದೆ ಡಾಕ್ಟರ್ ತಾವು ಸ್ವಂತ ಕೂಡ ದೇ ಶುಡ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್. ಎಷ್ಟೋ ಡಾಕ್ಟರು ಹೃದಯ ರೋಗ ತಜ್ಞ ಡಾಕ್ಟರ್ನೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ, ಎಷ್ಟೋ ಡಾಕ್ಟ್ರಿಗೆ ಲಕ್ವ ಆಗಿದೆ, ಏನೇನು ಆಗ್ತಿರ್ತವೆ, ರೋಟ್ರಫ್ ಆಕ್ಸಿಡೆಂಟ್ ಆಗ್ತಾ ಇದೆ ವೀಕೆಂಡ್ಸಲ್ಲಿ. ಸೊ ಡಾಕ್ಟರ್ ತಾವು ಕೂಡ ತಮ್ಮದು ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಯಾವುದೇ ಒತ್ತಡಕ್ಕೆ ಹೋಗಬಾರ್ದು, ಇಷ್ಟೇ ಪೇಷಂಟ್ ರಿಸ್ಟ್ರಿಕ್ಟ್ ಮಾಡಿರಿ, ಆಮೇಲೆ ಚಿನ್ನ ಚಿನ್ನವತ್ತಾಗಿ ತಮ್ಮ ಕುಟುಂಬಕ್ಕೆ ಸಮಯ ಕೊಡಬೇಕು, ಫ್ಯಾಮಿಲಿಗೆ ಸಮಯ ಕೊಡಬೇಕು, ಮಕ್ಕಳಿದ್ರೆ ಮಕ್ಕಳಿಗೆ ಹೆಂಡತಿ ಹೆಂಡತಿದ್ರಿ. ಸೊ ಈ ತರ ಎಲ್ಲ ಒಂದು ನಾವು ಸಮಗ್ರವಾಗಿ ಏನು ಹೊಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಇಂಟಿಗ್ರೇಟೆಡ್ ಆಗಿ ಮಾಡಿದ್ರೆ ಕೂಡ ಅದು ಒಳ್ಳೇದಾಗುತ್ತೆ, ತಮ್ಮ ವೃತ್ತಿಯು ಕೂಡ ಪ್ಲಸ್ ವೈಯಕ್ತಿಕವಾಗಿ ಅಂತ ಹೇಳಿ ಬಯಸ್ತೀನಿ.
0: ಖಂಡಿತ ಸರ್. ಸರ್, ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯ ಕಾರ್ಯವೈಖರಿ, ಜನಸೇವೆಯ ಧ್ಯೇಯ, ಗುಣಮಟ್ಟದ ಒಂದು ಆರೋಗ್ಯ ಸೇವೆಗಳು ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪಿಟಲ್ ಮತ್ತು ಎಂಆರ್ಸಿ ಯಳ್ಳೂರ್ ರೋಡ್ ಬೆಳಗಾವಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019049904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs, take the first step towards becoming a successful and profitable entrepreneur. Register today. Contact 9513519666. Geekona Success Strategy.
3: Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
4: आरोग्य क्षेत्रात आपले भविष्य घडवू इच्छिणाऱ्या सर्व विद्यार्थ्यांसाठी एक सुवर्ण संधी केले अकॅडमी ऑफ हायर एज्युकेशन अँड रिसर्च बेळगावी अंतर्गत असलेल्या स्कूल ऑफ पब्लिक हेल्थ तर्फे इंटिग्रेटेड BPH प्लस MPH हा 5 वर्षांचा अभ्यासक्रम उपलब्ध आहे. विज्ञान वाणिज्य किंवा कलाशाखेतून पूर्व विद्यापीठ शिक्षण पूर्ण केलेल्या विद्यार्थ्यांना या अभ्यासक्रमासाठी प्रवेश घेता येईल. तसेच डिप्लोमा पूर्ण केलेल्या विद्यार्थ्यांना थेट दुसऱ्या वर्षात प्रवेशाची संधी उपलब्ध. पदवीधर विद्यार्थ्यांसाठी 2 वर्षाचा मास्टर ऑफ पब्लिक हेल्थ अर्थात MPH अभ्यासक्रमही उपलब्ध आहे. NASA कडून A+ मानांकन प्राप्त विद्यापीठात जागतिक दर्जाच्या पायाभूत सुविधा, अनुभवी व बहुविषयक प्राध्यापक वर्ग आणि समुदायाशी निगडीत शिक्षणाचा लाभ घ्या. काहेर हेल्थ अँड डेमोग्राफिक सर्वेलन्स साइटच्या माध्यमातून प्रत्यक्ष अनुभव मिळवा. तसेच थॉमस जेफरसन युनिव्हर्सिटी अमेरिका, उमेया युनिव्हर्सिटी स्वीडन, PHFI कॅम्पबेल साऊथ एशिया आणि इतर अनेक राष्ट्रीय व आंतरराष्ट्रीय संस्थांबरोबरच्या सहकार्याचा लाभ घ्या. NIH, ICMR आणि UNSW ऑस्ट्रेलिया यासारख्या संस्थांच्या सहाय्याने राबवण्यात येणाऱ्या संशोधन प्रकल्पांमध्ये सहभागी होण्याची संधीही उपलब्ध. सरकारी विभाग, सार्वजनिक आरोग्य संस्था, संशोधन क्षेत्र, स्वयंसेवी संस्था आणि आरोग्य व्यवस्थापन अशा अनेक क्षेत्रात उज्ज्वल करिअरच्या संधी तुमची वाट पाहत आहेत. मग वाट कसली पाहताय? आजच ऑनलाईन अर्ज करा kaher.edu.in. अधिक माहितीसाठी भेट द्या काहेर जेनेमसी कॅम्पस, नेहरू नगर, बेळगावी. फोन नंबर 08312444444, एक्सटेन्शन 4327.

0: யாரோ இவனோ, யாரோ இவனோ, யாரோ இவனோ.
1: శుభోదయ ప్రీతియ స్నేహితుర, నమస్కార్ నమస్కార్ నమస్కార్. కేళ్తా ఇదిరా వేణుతున్న ఇది 90.5 FM KLE గణసు బళకావ్య మొట్టమొదల రేడియో కేంద్ర ఇదు. నిమ్మొందికి నాను మంజునాథ్ పై ఆత్మీయ స్నేహితురే. ఇదు శుభ మంగళవారద స్పెషల్ కార్యక్రమ. ఇదు నిమ్మొందికి నావు సింహ సింహ సింహ సాహస సింహ. నమ్మ నిమ్మెల్లర ప్రీతియ కర్ణాటకద రత్న సాహస సింహ డాక్టర్ విష్ణువర్ధన అందరే విష్ణు దాద ಸ್ಪೆಷಲ್ ಕಾರ್ಯಕ್ರಮ. ಅವರ ಜನ್ಮದಿನ ಇತ್ತು ಹೋದ ವಾರ. ಸೊ ಆತ್ಮೀಯರೇ, ನಿನ್ನೆ ಹೇಳಿದ್ನಲ್ಲ, ಸೊ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ನಿಯಮ. ಈ ಜನ್ಮದಿನ ಸ್ಪೆಷಲ್ ಸಿಂಹ ಸಿಂಹ ಸಾಹಸ ಸಿಂಹ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಸಾಹಸ ಸಿಂಹ ಕರ್ನಾಟಕದ ರತ್ನ ಡಾಕ್ಟರ್ ವಿಷ್ಣುವರ್ಧನ ಅಭಿನಯಿಸಿರುವ ಚಿತ್ರದ ಹಾಡುಗಳು ಮಾತ್ರ. ಬನ್ನಿ ಆತ್ಮೀಯರೇ, ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ ಕನ್ನಡ ಚಿತ್ರರಂಗದ ನಮ್ಮ ಸಾಹಸ ಸಿಂಹ ಅಭಿನಯಿಸಿರುವ ಚಿತ್ರದ ಯಾವ ಗೀತೆ, ಅವರು ಅಭಿನಯಿಸಿರುವ ಚಿತ್ರದ ಸುಮಧುರವಾದ ಗೀತೆಯನ್ನು ನೀವು ರಿಕ್ವೆಸ್ಟ್ ಮಾಡಿ. ಆದರೆ ನಿಯಮ ಒಂದೇ, ಯಾವುದೇ ರೀತಿಯಾದಂತಹ ದೇವರ ಗೀತೆ ಭಕ್ತಿ ಗೀತೆಗೆ ಅವಕಾಶ ಇಲ್ಲ. ಸೊ ಆತ್ಮೀಯರೇ, ಸಿಂಹ ಸಿಂಹ ಸಾಹಸ ಸಿಂಹ ವಿಷ್ಣುದಾದ ಸ್ಪೆಷಲ್ ಕಾರ್ಯಕ್ರಮದ ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಆಫ್ ಕರ್ನಾಟಕದ ರತ್ನ ಸಾಹಸ ಸಿಂಹ ವಿಷ್ಣುವರ್ಧನ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ ಸರ್ ಅವರ ಜನ್ಮದಿನಕ್ಕೆ ನಿಮ್ಮೆಲ್ಲರಿಗೂ ಈ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಹಾರ್ದಿಕ ಸ್ವಾಗತ. ಸೊ ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ. ಆತ್ಮೀಯರೇ, ಕಾಯ್ತಾ ಇರುವೆನ್ ನಾನು ಹಾಡನ್ನ ಕೇಳಿ ಮಜಾ ಮಾಡಿ. ಓಪನಿಂಗ್ ಗೀತೆ ಕರ್ಣ ಚಿತ್ರದ ಪ್ರೀತಿಯೇ ನನ್ನ ಸಿಡು ಟನ್ ಟನ್ ಟನ್ ಟನ್ ಟಣ ನನ್ನನ್ನು ಕೇಳಿ ಮಜಾ ಮಾಡಿ.

ಎಲ್ಲರ ಮನಸ್ಸಿನಲ್ಲಿ ಜೀವನದಲ್ಲಿ ವಿಭಿನ್ನವಾದ ಬಣ್ಣ ಬರಲಿ ಅಂತ ಹೇಳ್ದ ವಂದನ ಚಿತ್ರದ ಗೀತೆಯೊಂದಿಗೆ ಶ್ರೀಕಾಂತ್ ಅವರು ಆಫೀಸಿಗೆ ಹೋಗ್ತಾ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಪ್ರೀತಿಯಿಂದ ಬ್ಲೆಸ್ಸಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಅವರಿಗೂ ಒಳ್ಳೇದಾಗಲಿ, ಅವರ ಜೀವನದಲ್ಲಿ ಖುಷಿಯ ಬಣ್ಣ ಸದಾ ಇರಲಿ. ಆತ್ಮೀಯರೇ, ಇದು ಸಿಂಹ ಸಿಂಹ ಸಾಹಸ ಸಿಂಹ ಸ್ಪೆಷಲ್ ಕಾರ್ಯಕ್ರಮ. ನಮ್ಮ ವಿಷ್ಣುದಾದ ಅವರ ಜನ್ಮದಿನ ಇತ್ತು ಹೋದ್ವಾರ. ಹೊರಗಿದ್ದೆ ನಾನು, ಸೊ ಆತ್ಮೀಯ ಸ್ನೇಹಿತರೇ, ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಇವತ್ತು ಸಿಗ್ತಾ ಇದೆ ಅನಂತನಾಗ್ ಸರ್ ಅವರಿಗೆ. ಎಸ್ ಆತ್ಮೀಯ ಸ್ನೇಹಿತರೆ, ನನಗೆ ಬಹಳ ಸಂತೋಷ. ಆನ್ ಆಬ್ಸಲ್ಯೂಟ್ ಫ್ಯಾಂಟಾಸ್ಟಿಕ್ ನಟ ಅವರು. ಆತ್ಮೀಯರೇ, ಅಣ್ಣವರಿಗೆ ಆದಮೇಲೆ ಸಿಕ್ಕಿರೋ ಈ ಒಂದು ಪುರಸ್ಕಾರ. ಸೊ ಅದರೊಂದಿಗೆ ನಮ್ಮ ಸಾಯ್ಮನ್ ಅವರು ತಿಳಿಸ್ತಾ ಇದ್ರು ಅವ್ರದ್ದು ಒಂದು ಸ್ಪೆಷಲ್ ಮಾಡಿ ಅಂತ. 100% ಇದೇ ವಾರ ಭಾಳಷ್ಟು ಜನರ ಸ್ಪೆಷಲ್ ಇವತ್ತು. ಸಿಂಹ ಸಿಂಹ ಸಾಹಸ ಸಿಂಹ ಜನ್ಮದಿನ ಸ್ಪೆಷಲ್, ನಾಳೆ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರ ಸ್ಪೆಷಲ್, ಆ್ಯಂಡ್ ಬರುತ್ತೆ ನಮ್ಮ ಅನಂತ್ ನಾಗ್ ಸರ್ ಅವರ ಸ್ಪೆಷಲ್ ಕೂಡ. ಸೊ ಸ್ನೇಹಿತರೆ, 101 ನೆನಪು ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಈಗ ಪ್ರಸಾರವಾಗೋ ಗೀತೆ ಪಟ್ ಅಂತ ಹೇಳ್ತಾನೆ ಶ್ರೀಕಾಂತ್ ಅವರೇ, ನಿಮಗೋಸ್ಕರ ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ನೀ ಬರೆದ ಕಾದಂಬರಿ ಅನ್ನೋ ಚಿತ್ರದ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ. ಎಸ್ ಪಿ ಬಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆತ್ಮೀಯ ಸ್ನೇಹಿತರೆ, ನೀ ಮೀಟಿದ ಸುಮಧುರವಾದ ಗೀತೆ, ಜಸ್ಟ್ ಪ್ರಸಾರವಾಗಿರೋ ಗೀತೆ ನಮ್ಮ ಇವ್ರದು ಯಾರು, ವೀರಭದ್ರ ನಗರದ ವಿಜಯ್ ಕುಮಾರ್ ಭಸ್ಮೆ ಅವರದು. ಸೊ ಸ್ನೇಹಿತರೆ, ಬಾರಿ ಬಾರಿ ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ರು. ಸೊ ಸ್ನೇಹಿತರೆ, ಚಂದ್ರಕಾಂತ್ ಬಡ್ಗಾಂವಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿಯಾಗಿದೆ ಆ್ಯಂಡ್ ಅದು ಪ್ರಸಾರವಾಗ್ತಾ ಇದೆ. ದಿಸ್ ಇಸ್ ಸಿಂಹ ಸಿಂಹ ಸಾಹಸ ಸಿಂಹ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರ್ನಾಟಕದ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಜನ್ಮದಿನ ಹೋದ್ವಾರಿತ್ತು, ಅದೇ ದಿನ ನಂದು ಇತ್ತು ಅಂತ ನಮ್ಮ ಶೋಭಾಡೋಳಿ ಅವರು ತಿಳಿಸ್ತಾ ಇದ್ದಾರೆ. ಸೊ ಆತ್ಮೀಯರೇ, ಆ ಪ್ರೀತಿಗೆ ಅವರು ಮಹಾರಾಜರಾಜನು ಅನ್ನೋ ಒಂದು ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ನೀಮಿಟ್ಟಿದ ಗೀತೆ ಚಂದ್ರಕಾಂತ್ ಬಡ್ಗಾವಿ ಅವರದು, ಇದಾದ ತಕ್ಷಣ ಜಮೀನ್ದಾರು ಅನ್ನೋ ಚಿತ್ರದ ಗೀತೆಯೊಂದಿಗೆ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಕಂಡೇ ನಾ ಕಂಡೇ ಈ ಒಂದು ಗೀತೆಯೊಂದಿಗೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು. ವಿನೋದ್ ಅವರು ಕೇಳ್ತಾ ಇದ್ದಾರೆ, ವಿಷ್ಣುವರ್ಧನ ಸ್ಪೆಷಲ್ ಏನ್ರಿಪ್ಪ? ಎಸ್ ರೀ ವಿನೋದ್ ಅವರೇ, ವಿಷ್ಣುವರ್ಧನ ಸರ್ ಸ್ಪೆಷಲ್ ಕಾರ್ಯಕ್ರಮ. ಸೊ ಸ್ನೇಹಿತರೆ, ಕಲ್ಲಾದರೆ ನಾನು ಅನ್ನೋ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಆತ್ಮೀಯರೇ, ತದನಂತರ ನೂರೊಂದು ನೆನಪು ಈ ಗೀತೆಯೊಂದಿಗೆ ಸೈಮನ್ ಅವರು ಭಾಗವಹಿಸಿದ್ರು. ಬಹಳ ಖುಷಿಯಿಂದ ತಿಳಿಸ್ತಾ ಇದ್ರು, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಸಿಗ್ತಾ ಇದೆ ಆಫ್ಟರ್ ಅಣ್ಣವರು ನಮ್ಮ ಎಲ್ಲರ ಪ್ರೀತಿಯ ಅನಂತನಾಗ್ ಸರ್ ಅವರಿಗೆ. ಅದು ಒಂದು ಬಹಳ ಖುಷಿ ಅವರ ಧ್ವನಿಯಲ್ಲಿ ಕಾಣಿಸಿತ್ತು, ನನಗೆ ಬಹಳ ಸಂತೋಷವಾಯಿತು. ಶಿವಬಡವಲಿ ಅವರು ತಿಳಿಸ್ತಾ ಇದ್ದಾರೆ, 17ನೇ ತಾರೀಕಿತ್ತಪ್ಪ ನಿಂದು ಅವಾಗ ಇತ್ತು, ಮಹಾರಾಜರಾಜನು ಅನ್ನೋ ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ನನಗೆ ಬಹಳ ಇಷ್ಟವಾದ ಗೀತೆಯೊಂದಿಗೆ ನಾನು ಪ್ರಾರಂಭ ಮಾಡೋಣಂತ ಇತ್ತು, ವಿಚ್ ವಾಸ್ ನಮ್ಮ ಕಂಚನ್ನ ಮೇಡಮ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನೆರಳನು ಕಾಣದ ಆ ಹಾಡನ್ನು ನಾನು ವಿಚಾರ ಮಾಡಿದೆ ಕಾಂಚನ್ ಮೇಡಮ್, ಸೊ ನೀವೇ ರಿಕ್ವೆಸ್ಟ್ ಮಾಡಿದರೆ ಒಳ್ಳೆಯದಾಯಿತು. ಪ್ರೀತಿ ಪ್ರೇಮ ನನ್ನ ಉಸಿರು ಅದಲ್ಲರೆ ಹಾಡು ನಮ್ಮ ಅಶೋಕ್ ವಂಟ್ಮುರೆ ಸರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಇವರು ಶ್ರದ್ಧಾ ಆಂಟಿ, ಶ್ರದ್ಧಾ ಹಿರೇಮಠ ಅವರು ಮೆಸೇಜ್ ದೇವ್ರ ದಿನ ಫೋಟೋ ಕಳ್ಸ್ಯಾರ, ಮಂಗ ಶುಭ ಮಂಗಳ. ಆಲ್ ರೈಟ್, ಒಳ್ಳೆಯದಾಗಲಿ ಶ್ರದ್ಧಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಶುಭ ಮುಂಜಾನೆ ನಿಮಗೂ ಕೂಡ. ಪ್ರೇಮದ ಕಾದಂಬರಿ ಬರೆದೇನು ಕಣ್ಣೀರು. ಆಲ್ ರೈಟ್ ಆಲ್ ರೈಟ್ ಆಲ್ ರೈಟ್. ದಿನೇಶ್ ಅವರು ಕೂಡ ಮೆಸೇಜ್ ಮಾಡಿ, ಅಣ್ಣ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ ಅಭಿನಯಿಸಿರುವ ಚಿತ್ರದ ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ, ವಿಚ್ ಈಸ್ ಫ್ರಾಮ್ ದ ಮೂವಿ ಬಂಧನ. ಸೊ ಆತ್ಮೀಯರೇ, ಸಿಂಹ ಸಿಂಹ ಸಾಹಸ ಸಿಂಹ ಸ್ಪೆಷಲ್ ಕಾರ್ಯಕ್ರಮ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ನೀವು ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ ಕನ್ನಡ ಚಿತ್ರರಂಗದ ನಮ್ಮ ಕರ್ನಾಟಕದ ರತ್ನ ಸಾಹಸ ಸಿಂಹ ಅಭಿನಯಿಸಿರುವ ಚಿತ್ರದ ಒಂದು ಸುಮಧುರವಾದ ಗೀತೆ. ನಿಯಮ ನಿಮಗೊತ್ತು, ಅವರು ಅಭಿನಯಿಸಿರುವ ಚಿತ್ರದ ದೇವ್ರ ಗೀತೆ ಬಿಟ್ಟು ಒಳ್ಳೊಳ್ಳೆ ರೊಮ್ಯಾಂಟಿಕ್ ಗೀತೆಗಳು ಈಗ ನೋಡಿದ್ರಲ್ಲ ಲೈನಪ್ ಹೇಗಿದೆ. ಈ ಗೀತೆ ನೀ ಮೀಟಿದ ನೆನಪೆಲ್ಲವೂ ನಮ್ಮ ಚಂದ್ರಕಾಂತ್ ಬಡ್ಗಾವಿ ಅವ್ರದ್ದು. ಚಂದ್ರಕಾಂತ್ ಬಡ್ಗಾವಿ ಅವರೇ, ಕ್ಷಮಿಸಿ, ಮಧ್ಯಕ್ಕೆ ಬಂದು ಮಾತಾಡಕತ್ತೀನಿ ನಿಮ್ಮ ಹಾಡಿದ್ದು. ಸೊ ಇನ್ನೊಮ್ಮೆ ಪ್ರಸಾರ ಮಾಡ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಹಾಡನ್ನು ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಈ ಸುಮಧುರವಾದ ಗೀತೆ ಕಲ್ಲಾದರೆ ನಾನು. ಆತ್ಮೀಯರೇ, 2025 ನಮ್ಮ ಸಾಹಸ ಸಿಂಹ ಅವರಿಗೆ ಕರ್ನಾಟಕದ ರತ್ನ ಪುರಸ್ಕಾರ ಸಿಕ್ತು. ಸೊ ಸ್ನೇಹಿತರೆ, ಈ ಸಾಹಸ ಸಿಂಹ ಸಿಂಹ ಸಿಂಹ ಸಾಹಸ ಸಿಂಹ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಸೈಮನ್ ಅವರದು, ವಿಚ್ ಇಸ್ 101 ನೆನಪು. ಆತ್ಮೀಯರೇ, ಈ ಸುಮಧುರವಾದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಇದಾದ ತಕ್ಷಣ ನಮ್ಮ ಪ್ರೀತಿಯ ಶೋಭಾ ಡೌಲಿ ಅವರದು, ತದನಂತರ ಕಂಚನ್ ಕೋಪರಡಿ ಅವರದು, ಅದಾದ ತಕ್ಷಣ ಅಶೋಕ್ ಒಂಟಮುರಿ ಅವರದು, ಅದಾದ ತಕ್ಷಣ ಪ್ರೇಮದ ಕಾದಂಬರಿ ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ದಿನೇಶ್ ಅವರು. ತದನಂತರ ಗಜಾನನ್ ಕಾಮ್ಕರ್ ಅವರು, ಅದಾದ ತಕ್ಷಣ ವಿನೋದ್ ಅವರು. ವಿನೋದ್ ಅವರ ಆ್ಯಪ್ನಲ್ಲಿ ಮಸ್ತ್ ಪೈಕಿ ಪ್ರಸಾರ ಆಗ್ತದ. ಅದಾದ ತಕ್ಷಣ ಈಗ ಜಸ್ಟ್ ಕರೆ ಮಾಡಿರುವ ರೇಣುಕಾ ಕಾಮ್ಕರ್ ಅವರ ಹಾಡು, ಅಣ್ಣಯ್ಯ ಹೃದಯವಂತ. ಈ ಗೀತೆ ಸಾಹಸ ಸಿಂಹಗೂ ಹೌದು, ನನಗೂ ಹೌದು ಅಂತ ಪ್ರೀತಿಯಿಂದ ತಿಳಿಸಿದ್ದಾರೆ. ಆತ್ಮೀಯರೇ, ಸಿಂಹ ಸಿಂಹ ಸಾಹಸ ಸಿಂಹ ಸ್ಪೆಷಲ್ ಕಾರ್ಯಕ್ರಮ, ಜನ್ಮದಿನ ಸ್ಪೆಷಲ್ ಆಫ್ ನಮ್ಮ ನಿಮ್ಮೆಲ್ಲರ ಕರ್ನಾಟಕದ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳ ಸ್ಪೆಷಲ್ ಕಾರ್ಯಕ್ರಮ. ಹೋದ್ವಾರ ಅವರ ಜನ್ಮದಿನ ಇತ್ತು, ಇವತ್ತಿನ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ ಅಂತ ಹೇಳಿದೆ. ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮಾಡಿ ಹಾಡನ್ನು ಕೇಳಿ ಮಜಾ ಮಾಡಿ.

0: बंधन रली
1: వేణుధ్వని ఏదో 90.5 FM కేఎల్ఈ కనసు సింహ సింహ సాహస సింహ స్పెషల్ కార్యక్రమద ముందిన గీతెగಳು ಹೀಗಿವೆ. ಪ್ರೇಮದ ಕಾದಂಬರಿ ದಿನೇಶ್ ಅವರಲ್ಲ, ಇದು ಗೀತೆ ರಿಕ್ವೆಸ್ಟ್ ಮಾಡಿ. ಎಸ್, ಈ ಗೀತೆ ದಿನೇಶ್ ಅವ್ರದ್ದು. ಈಗ ಮುಂದಿನ ಹಾಡು ಕಿಟ್ಟು ಪುಟ್ಟು, ಚಿತ್ರದ ಗೀತೆಯೊಂದಿಗೆ ಗಜಾನನ್ ಕಾಮ್ಕರ್ ಅವರು, ತದನಂತರ ಹಿಸ್ಟರಿ ಗೊತ್ತಾ ವಿನೋದ್ ಅವ್ರದ್ದು, ತದನಂತರ ರೇಣುಕಾ ಕಾಮ್ಕರ್ ಅವ್ರದ್ದು, ತದನಂತರ ನಮ್ಮ ವೇಣುಧ್ವನಿಯ ಕುಟುಂಬದ ಅಪ್ಪಟ ಅಭಿಮಾನಿ ಪರಶುರಾಮ್ ಕಾಮ್ಕರ್ ಅವರು. ಫೈನಲಿ ಅವರ ಮೆಸೇಜ್ ಕೂಡ ಬಂದಿದೆ. ಸೊ ಅವರು ತಿಳಿಸಿದ್ದಾರೆ, ಮೆಸೇಜನ್ನು ಮಾಡಿ, ಮೆಸೇಜ್ ಮಾಡಿದ್ದು ಇದು ಅವರು ಜನ್ಮದಿನ ಇದ್ದಾಗ ಮೆಸೇಜನ್ನು ಮಾಡಿದರು. ಹಾಗೆ ಆ ದಿನ ನಾನು ಹೊರಗಿದ್ದೆ, ಆ್ಯಂಡ್ ಅದರೊಂದಿಗೆ ಅವರು ಭಾಳ ಒಳ್ಳೆಯದಾದಂಥ ಮೆಸೇಜನ್ನು ಕಳಿಸಿದ್ದಾರೆ. ಸೊ ಸಾಹಸ ಸಿಂಹ ಕರ್ನಾಟಕದ ರತ್ನ ನಮ್ಮ ನಿಮ್ಮೆಲ್ಲರ ಡಾಕ್ಟರ್ ವಿಷ್ಣುವರ್ಧನ ಅವರ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಅವರ ಅಪ್ಪಟ ಅಭಿಮಾನಿ ಪರಶುರಾಮ್ ಕಾಮ್ಗರ್ ಅವರು ಮೆಸೇಜ್ ಮಾಡಿದ್ದಾರೆ, ಇದು ಓದ್ತೇನೆ ನೋಡ್ರಿ. ಇವಂತೂ ನಮ್ಮ ಅಚ್ಚುಮೆಚ್ಚಿನ ವಿಷ್ಣುದಾದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನನಗೋಸ್ಕರ ವೀರಪ್ಪ ನಾಯಕ ಸಿನಿಮಾದು ಹಾಡು, ಆಲ್ ರೈಟ್, ಅದು ಇದೆ ಈ ಮಣ್ಣಿನ ಹೆಮ್ಮೆಯ ಮಗನಿವನು ಹಾಡು ಪ್ರಸಾರ ಮಾಡಿ. ವೀರಪ್ಪ ನಾಯಕ ಸಿನಿಮಾ ನನಗೂ ಬೆಳಗಾವಿಯ ಜನತೆಗೂ ಬಿಡಿಸಲಾರದ ನಂಟು ಅನ್ನೋದು ನಮಗೆ ನಿಮ್ಮೆಲ್ಲರಿಗೂ ಗೊತ್ತು. ಯಾಕೆ ಅಂದರೆ ಅದೊಂದು ತುಂಬ ದುರುಷ್ಟದ ಭಾಗದ ಚಿತ್ರೀಕರಣ ನಮ್ಮ ಹೆಮ್ಮೆಯ ಬೆಳಗಾವಿಯಲ್ಲಿ ನಡೆದಿದೆ. ಅದರಲ್ಲಿಯೂ ವೈಯಕ್ತಿಕವಾಗಿ ನಮ್ಮ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಖುಷಿ ಏನೆಂದರೆ ಅದರ ಬಹುತೇಕ ಚಿತ್ರೀಕರಣ ನಡೆದ ಊರಾದ ನೇಗಿನಹಾಳ ಅನ್ನೋ ಊರು ನಮ್ಮ ಕುಟುಂಬದವರ ಪೂರ್ವಕರ ಮೂಲ ಊರು ಅನ್ನೋದಂತ ನನಗೆ ಇನ್ನೂ ಹೆಚ್ಚಿನ ಸಂತಸದ ವಿಷಯ. ಆಲ್ ರೈಟ್. ಸೊ ಇದರೊಂದಿಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇದೇ ಸೆಪ್ಟೆಂಬರ್ 27 ಅಂದರೆ ಮುಂದಿನ ರವಿವಾರ ಅಲ್ರಿ. ಆಲ್ ರೈಟ್, ಮುಂದಿನ ರವಿವಾರ ನಮ್ಮ ಕರ್ನಾಟಕದ ರತ್ನ ಡಾಕ್ಟರ್ ವಿಷ್ಣುವರ್ಧನ ಅವರ ಅಮೃತ ಮಹೋತ್ಸವ ಮಾಡಲಾಗುತ್ತದೆ. ಸೊ ಸ್ನೇಹಿತರೆ, ಭಾಳಷ್ಟು ಜನರು ಇದರಲ್ಲಿ ಭಾಗವಹಿಸ್ತಾರೆ, ಗಣ್ಯರು, ಪೊಲಿಟಿಕಲ್ ವ್ಯಕ್ತಿಗಳು. ಸೊ ಈ ಒಂದು ಖುಷಿಯಾದ ವಿಷಯವನ್ನು ದಯವಿಟ್ಟು ತಿಳಿಸಿ ವಿಡಿಯೋ ಮಾಡಿ. ಆಲ್ ರೈಟ್. ಪರಶುರಾಮ್ ಕಾಮ್ಕರ್ ಅವರೇ, ತಮ್ಮ ಪ್ರೀತಿಯ ನಟರಾದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾಹಸ ಸಿಂಹ ವಿಷ್ಣುವರ್ಧನ ಅವರ, ನಾನು ಯಾವ ಅಭಿಮಾನಿ, ನಮ್ಮ ಅಣ್ಣ ರೀ, ನಮ್ಮ ದೊಡ್ಡಣ್ಣ, ಭಾಳ ದೊಡ್ಡ ಅಭಿಮಾನಿ ಅವರು. ಅವರು ನಾನು ಹೇಳಿದ್ನಲ್ಲ, ಯಾವತ್ತಾದರೂ ಬಂದರೆ ಆ ಬಂಧನ ಚಿತ್ರ ಏನು ರೀ, ಅಯ್ಯಪ್ಪ 101 ನೆನಪು, ಇವತ್ತು ಯಾರೋ ರಿಕ್ವೆಸ್ಟ್ ಮಾಡಿರ್ಬೋದಲ್ಲ, ಹಾಂ ಮಾಡಿದ್ರೆ ಅವರಿಗೆ ಭಾಳ ಇಷ್ಟ. ಸೊ ಅಂಥ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಯ ನಾನು ಸಂದರ್ಶನವನ್ನು ನೋಡುವಾಗ ನಾನು ಹೇಳಿದ್ನಲ್ಲ, ಯಾವುದೇ ಕೆಲಸ ಮಾಡಿ ಭಕ್ತಿಯಿಂದ ಮಾಡಿ, ಈ ಮಾತು ನನಗೆ ಬಹಳ ಇಷ್ಟ. ಸೊ ನಾವು ಯಾರನ್ನು ಪ್ರೀತಿಯಿಂದ ನೋಡ್ತೇವೆ, ಅವರ ಜೀವನದಲ್ಲಿ ಅವರು ಅಳವಡಿಸ್ಕೊಂಡಿರೋ ಒಂದು ಗುಣವನ್ನು, ಅಂದರೆ ಅವರ ಜೀವನದಲ್ಲಿರೋ ಒಂದು ಗುಣ ನಮ್ಮ ಜೀವನದಲ್ಲಿಯೂ ಅಳವಡಿಸ್ಕೊಂಡ್ರೆ ಜೀವನ ಸಾರ್ಥಕ. ಇದೇ ಅವರಿಗೆ ಕೊಡುವ ಶ್ರದ್ಧಾಂಜಲಿ. ಸೊ ಮುಂದಿನ ಹಾಡು ಕೇಳಿ ಮಜಾ ಮಾಡಿ. ದಿಸ್ ಇಸ್ ಸಾಹಸ ಸಿಂಹ ವಿಷ್ಣುವರ್ಧನ ಜನ್ಮದಿನ ಸ್ಪೆಷಲ್.

ಕಾರ್ಯಕ್ರಮದ ಹರತನ ಅವರದು ಇದಾದ ತಕ್ಷಣ ಓಮೈನಾ ಓಮೈನಾ ಗೀತಾ ಆರ್ ಎಚ್ ಅವರದು ರಾಜಶ್ರೀ ಅವರು ಮೆಸೇಜ್ ಅನ್ನು ಮಾಡಿದ್ರೆ ಜೈ ಶ್ರೀರಾಮ್ ಜೈ ಜಿನೇಂದ್ರ ಜೈ ಜೈ ಶ್ರೀರಾಮ್ ಜೈ ಜೈ ಜಿನೇಂದ್ರ. ಸೊ ಆತ್ಮೀಯ ಸ್ನೇಹಿತರೆ, ಸಾಹಸ ಸಿಂಹ ಸ್ಪೆಷಲ್ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯರೇ, ತಾವೆಲ್ಲರೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರ್ನಾಟಕದ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅಭಿನಯಿಸಿರುವ ಚಿತ್ರದ ಗೀತೆಗಳೊಂದಿಗೆ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದ. ಒಳ್ಳೊಳ್ಳೆ ಗೀತೆಗಳು ಲೈನ್ ಅಪ್ ಇವೆ, ಕೇಳಿ ಮಜಾ ಮಾಡಿ. ಹಾಗೆ ಆತ್ಮೀಯ ಸ್ನೇಹಿತರೆ, ಪೂಜಾ ಅವರು ಏನು ಮೆಸೇಜ್ ಮಾಡ್ಯಾರ ಸರ್? ಉತ್ತಮವಾದ ಒಂದು ವಿಷಯ ಏನಂದರೆ, ನಮಗೆ ಅನಂತನಾಗ್ ಸರಿಗೆ ಸಿಕ್ಕಿದ್ದು ನಮ್ಮ ಪರಿಚಯದವರು ಹೊರಗಿನವರು, ಅವರು ಹೇಳ್ತಾ ಇದ್ರು ಎಷ್ಟು ಚೆನ್ನಾಗಿದೆ, ಬರೀ ಕೆ ಜಿ ಎಫ್ ಅಷ್ಟೇ ನೋಡಿದ್ದಾರೆ. ಹೌದ್ರಿ, ಪ್ರಾಬ್ಲಮ್ ಏನಂದರೆ ಕೆ ಜಿ ಎಫ್ ಸಿನಿಮಾನಲ್ಲಿ ಅವರ ಒಂದು ಏನದು ಪಾತ್ರವೇನಿತ್ತು, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ ಕತೆ, ಅದನ್ನು ನೋಡಿ ಎಲ್ಲರೂ ಖುಷಿಯಾಗಾರೆ. ಆ್ಯಕ್ಚುಲಿ ನೋಡೋಕೆ ಹೋದ್ರೆ ನಮ್ಮ ಅನಂತನಾಗ್ ಸರ್ ಅವರ ಹಳೆ ಸಿನಿಮಾ, ಆ್ಯಂಡ್ ನಾನು ಸತ್ಯವಾಗಿ ಹೇಳ್ತೇನೆ, ನಾನು ನೋಡಲಿಲ್ಲ. ನಮ್ಮ ಅಣ್ಣರಿಪ್ಪ ಭಾಳ ಅಪ್ಪಟ ಅಭಿಮಾನಿ ಆಫ್ ನಮ್ಮ ಅನಂತನಾಗ್ ಸರ್. ಎಸ್ಪೆಷಲಿ ನನಗೆ ಏನು ಖುಷಿ ಅಂದರೆ, ಆ ವ್ಯಕ್ತಿ ನಮ್ಮ ಅಣ್ಣ ಪುಣೆಯಲ್ಲಿ ಅಥವಾ ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ, ಆ ಐ ಟಿ ಕಂಪನಿನಲ್ಲಿ ಕೆಲಸ ಮಾಡುವಾಗ, ಅಲ್ಲಿರೋ ಆಜುಬಾಜುದವರು ಅವರವರ ಭಾಷೆ ಬಿಟ್ಟು ಇಂಗ್ಲೀಷ್ ನೋಡಿ, ಇಂಗ್ಲೀಷ್ ಸಿನಿಮಾ ಆಗಿರಲಿ, ಹಾಲಿವುಡ್ ಸೀರೀಸ್ ಆಗಿರಲಿ, ಇದು ಜಾಸ್ತಿ ನೋಡ್ತಾರೆ. ವೈಯಕ್ತಿಕವಾಗಿ ನನ್ನ ಪರಿಚಯದಲ್ಲಿರೋ ಎಷ್ಟೋ ನನ್ನ ಫ್ರೆಂಡ್ಸ್ ಯಾರು ಇಂಜಿನಿಯರಿಂಗ್ ಮಾಡಿ ಕೆಲಸಕ್ಕೆ ಅಂತ ಹೊರಗೆ ಹೋಗಿರ್ತಾರೆ, ಆ ದೊಡ್ಡ ದೊಡ್ಡ ಊರುಗಳಿಗೆ ಹೋಗಿ ಅಲ್ಲಿಂದ ವಾಪಸ್ ಯಾವಾಗ ಮರಳಿ ಬರ್ತಾರಲ್ರೆ, ಅವ್ರು ನನ್ನ ಕಡೆ ಮಾತಾಡೋದಿಲ್ಲ ಇಂಗ್ಲೀಷರೇ. ಹಿಂಗಲ್ಲ, ನನಗೆ ಇಂಗ್ಲೀಷ್ ಬರೋದಿಲ್ಲ, ನನಗೆ ಅಪ್ಪಂಥರ ಇಂಗ್ಲೀಷ್ ಬರ್ತದೆ ಮಸ್ತ. ಪಾಯಿಂಟ್ ಏನಂದರೆ, ವಾಪಸ್ ಬಂದು ಅವ್ರದ್ದು ಒಂದು ಏನಂತಾರೆ, ಒಂದು ಬಿಹೇವಿಯರ ಚೇಂಜ್ ಆಗಿರ್ತದೆ, ವರ್ತನೆನ ಚೇಂಜ್ ಆಗಿರ್ತದೆ, ಅವ್ರು ಮಾತನಾಡೋದು ಭಾಷೆ ಚೇಂಜ್ ಆಗಿಬಿಡುತ್ತೆ, ಆಮೇಲೆ ನಮ್ಮ ಕಡೆ ಅವ್ರು ತೋರ್ಸಕ್ಕೆ ಹೋಗ್ತಾರೆ. ಆದರೆ ಈ ವ್ಯಕ್ತಿ ಯಾರು, ನಮ್ಮ ಅಣ್ಣ, ನಾನು ಹೇಳಿದ್ನಲ್ಲ ಎಷ್ಟೋ ಬಾರಿ, ಈಗ ನಮ್ಮ ವಿಷ್ಣುದಾದ ಅವ್ರದ್ದು ಆ ಒಂದು ಹಾಡು ಅವನಿಗೆ ಭಾಳ ಇಷ್ಟ, ಖಡ್ಗ ಹಾಕ್ಕೊಂಡಿರ್ತಾರೆ ನೋಡ್ರಿ, ಪ್ರೀತಿ ನಗುತ್ತೀರಲಿ ಆ ಒಂದು ಲೈನಿಗೆ ಭಾಳ. ಆಮೇಲೆ ಕವಿರತ್ನ ಕಾಳಿದಾಸ ಚಿತ್ರದ್ದು ಆ ಒಂದು ಸಿನಿಮಾ ನೋಡ್ತಿರ್ತಾನೆ, ನಮ್ಮ ಶಂಕರ್ ನಾಗ್ ಸರ್ ಅವರ ಸಿನಿಮಾ ನೋಡ್ತಿರ್ತಾನೆ. ಆಮೇಲೆ ನಾನು ಅಂದೆ, ನೀ ನನ್ನ ಮುಂದೆ ಮುಷ್ಕಿರಿ ಮಾಡೋಕ್ಕೆ ನೋಡ್ತೀವಿ, ಏ ಇಲ್ಲೋ ಮಚ್ಚ, ನಾನು ನೋಡ್ತಿರ್ತಾನೆ. ಆ್ಯಂಡ್ ನಾವು ಅಲ್ಲಿ ಪುಣೆನಾಗೂ ಕೂತಿರ್ದಾಗ, ಪುಣೆನಾಗೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಭೇಟಿ ಆದಾಗ, ಎಷ್ಟೋ ಕನ್ನಡಿಗರು ಭೇಟಿ ಆಗ್ತಾರೆ, ಆದರೆ ಆಚೆ ಹೋದ ತಕ್ಷಣ ಅವರು ಒಟ್ಟ ಸಿನಿಮಾ ಈ ಒಟ್ಟ ಇದು ನೋಡೋದಿಲ್ಲ. ನಾನು ನೋಡುವಾಗ ನನಗೆ ವಿಚಿತ್ರವಾಗಿ ನೋಡ್ತಾರೆ. ನಾನಂದರೆ ನನಗೆ ಇದು ಭಾಳ ಇಷ್ಟ, ನಾನು ಇದನ್ನು ನೋಡೇ ಬೆಳೆದಿದ್ದೇನೆ, ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತಿರ್ತಾರೆ. ನನಗೆ ಅಷ್ಟೇ ಸಂತೋಷ ಕಿ ನಮ್ಮಣ್ಣ ಎಲ್ಲೇ ಹೋಗಿ, ಅದು ಹೇಳ್ತಾರಲ್ಲ, ಎಲ್ಲೇ ಇರಿ ಹೇಗೇ ಇರಿ ಎಂದೆಂದಿಗೂ ಕನ್ನಡವಾಗಿರಿ. ಸೊ ಸ್ನೇಹಿತರೆ, ಅಷ್ಟು ಖುಷಿಯಿಂದ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದೇನು ಮಶ್ಕಿರಿಯಲ್ಲ. ಮತ್ತು ನೋಡಿ, ರಾಜ್ಯೋತ್ಸವ ದಿನದಂದು ಹೇಳಬೇಕಂತಿಲ್ಲ, ಇದು ಸದಾ ಅವ ವ್ಯಕ್ತಿ ಹಂಗೆ ಇದ್ದಾನೆ, ನನಗೆ ಭಾಳ ಸಂತೋಷ. ಆ್ಯಂಡ್ ಈ ಒಂದು ವಿಚಾರ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಪೂಜಾ ಅವರು ಹೇಳಿದ್ರಲ್ಲ ಕಿ ಕನ್ನಡ ಇದು ಕೆ ಜಿ ಎಫ್ ಅನ್ನೋ ಒಂದು ಚಿತ್ರದಿಂದ ಬೇರೆ ಊರಿನವ್ರು ರೀ ಸ್ನೇಹಿತರೆ, ಅವ್ರಿಗೆ ಮಾತ್ರ ಪರಿಚಯ ಆಗಿದೆ. ಅದು ಆ್ಯಕ್ಚುಲಿ ನೋಡೋಕೆ ಹೋದ್ರೆ ಅವರ ಹಳೆಯ ಸಿನಿಮಾದಲ್ಲಿ ಅವ್ರು ಎಷ್ಟು, ನಾನು ನೋಡಿ ಮಲ್ಗುಡಿ ಡೇಸ್ ಅಷ್ಟೇ, ನಾನು ಭಾಳ ಸಣ್ಣವಿದೆ, ನಮ್ಮ ಅಣ್ಣಾರಿ ಎಲ್ಲ ನೋಡ್ತಿದ್ರು, ಅವ್ರು ಹೇಳ್ತಿದ್ರು ಅವ್ರದ್ದು ಒಂದು ಹಾರರ್ ಸಿನಿಮಾನೂ ಐತಿ ಮಂಜುನಾಥ. ಅನಂತನಾಗ್ ಸರ್ ಅವ್ರದ್ದು ಒಳ್ಳೆ ನಟರು. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ಮಾತಾಡೋ ಭಾಷೆ ಐತಲ್ರಿ ಕೊಂಕಣಿ, ನನ್ನ ಮಾತೃಭಾಷೆ. ಸೊ ಅವರು ಅವ್ರು ಕೊಂಕಣಿದವ್ರ ರೀ, ಯಾರು ಅನಂತನಾಗ್ ಸರ್ ಅಂದ್ರೆ ನನಗೆ ಮೊನ್ನೆ ಮೊನ್ನೆ ಜೀ ಕನ್ನಡನಲ್ಲಿ ಅದೇನು ಬರ್ತದಲ್ಲ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಗೊತ್ತಾಯಿತು. ಸೊ ಹಿಂಗೆಲ್ಲ ವಿಷಯಗಳು ಒಂದು ಕಡೆ, ನಮ್ಮ ಕನ್ನಡಿಗರ ಹೆಮ್ಮೆ ಆಗಿ ಅವ್ರ ಮುಂದೆ ಬಂದಿದ್ದಾರೆ. ಸೊ ಸ್ನೇಹಿತರೆ, ನಾವು ಮಾತನಾಡೋ ಭಾಷೆ ನಾವು ಮರಿಲಿಕ್ಕೆ ಹೋಗಬೇಡಿ, ಅಷ್ಟೇ ಒಂದು ಮಾತು ಹೇಳೋದು. ನಾನು ವೈಯಕ್ತಿಕವಾಗಿ ಎಷ್ಟೋ ನನ್ನ ಪರಿಚಯದವರಿದ್ದಾರೆ ಇಲ್ಲಿಂದ ಬಿಟ್ಟು, ಅವರು ನಾನು ಅವ್ರಿಗೆ ಹೇಳೋದಿಷ್ಟೇ, ನಿನ್ನ ಮಾತೃಭಾಷೆ ಏನೈತಿ, ನೀ ಯಾವ ಊರಿನಲ್ಲಿ ಹುಟ್ಟಿದೆ ಆ ಮಾತ್ರ ಆ ಭಾಷೆಗೆ ನೀ ಕಿಮ್ಮತ್ ಕೊಡು, ಅಷ್ಟೇ. ಯಾವ ಊರಿಗೆ ಹೋಗ್ತಿ ಆ ಊರಿನ ಭಾಷೆಗೂ ಅಷ್ಟೇ ಕಿಮ್ಮತ್ ಕೊಡು. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ಭಾಷೆ ಇಲ್ಲದೆ ವ್ಯಾಪಾರ ವ್ಯವಹಾರ ಇನ್ನೊಬ್ಬರೊಂದಿಗೆ ಭಾವನೆ ಹಂಚ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ಹೌದಲ್ವಾ? ಅಂಥ ಸಂದರ್ಭದಲ್ಲಿ ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಒಳ್ಳೆ ಗೀತೆಯೊಂದು ಬರ್ತಾ ಇದೆ, ಮಡಿಕೇರಿ ಸಿಪಾಯಿ ಬಾಯ್ ನಮ್ಮ ರತನ್ ಕುಮಾರ್ ಅವರದು. ಓಮೈನಾ ಓಮೈನಾ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಗೀತಾ ಆರ್ ಎಚ್ ಅವರು. ಸೊ ಸ್ನೇಹಿತರೆ, ಮೈ ಫೇವ್ರೇಟ್ ಅಪ್ಪಾಜಿ ಅನಂತನಾಗ್ ಅವರು, ಒಳ್ಳೆಯದಾಗಲಿ. ಅನಂತನಾಗ್ ಅವರ ಆ ಒಂದು ರಾಜಶ್ರೀ ಅವರೇ, ಇನ್ನೊಂದು ಹೇಳಬೇಕು, ಮಗಳೇ ಅಂತ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಅತ್ತಿಯರೇ. ಮುಂಗಾರು ಮಳೆ ಚಿತ್ರದ ಅವರ ಪಾತ್ರ ನನಗೆ ಇಷ್ಟ. ಅವರಿಗೆ ಅದು ಕಿವಿ ಮಷೀನ್ ಹಾಕಿರ್ತಾರೆ, ಅವರು ನಕ್ಕೋತಿರ್ತಾರೆ, ಆಮೇಲೆ ನಮ್ಮ ಗಣೇಶ್ ಅವರು ಮಾತಾಡ್ಕೋತ ಹೋಗ್ತಾರೆ, ಯಾರಿಗೆ ನೆನಪಿದೆಯೋ ಇಲ್ಲಿ ಗೊತ್ತಿಲ್ಲ ಆ ದೃಶ್ಯ. ಆಮೇಲೆ ಒಮ್ಮೆ ಪೂಜಾ ಗಾಂಧಿ ಅವರು ಹಿಂದಿಂದ ಬಂದು ಕಿವಿಯಾಗಿ ಮಷೀನ್ ಹಾಕಿದ್ರು, ಅಂಕಲ್ ನಾನು ಇಷ್ಟು ವೇಳೆ ಏನು ಹೇಳಿದ್ದು ನಿಮ್ಗೆ ಗೊತ್ತೇ ಆಗಲಿಲ್ವಾ ಅಂತ, ಇಷ್ಟು ಮಜಾ ಬರ್ತದೆ ರೀ ದ್ಯಾಟ್ ಆ್ಯಕ್ಟರ್ ಅಂದರೆ. ಆ ನಟರು ಅವರು ಬರೇ ಕಾಮಿಡಿ ಪಾತ್ರ ಅಷ್ಟೇ ಅಲ್ಲ, ಇಂಪಾರ್ಟೆಂಟ್ ಇಂಥ ತಂದೆಯ ಪಾತ್ರ. ಮತ್ತು ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟುವಂಥ ಸಿನಿಮಾ ಆತ್ಮೀಯ ಸ್ನೇಹಿತರೆ ಕನ್ನಡದ್ದು, ನೀವು ನೋಡಿರೋ ಇಲ್ಲೋ ಗೊತ್ತಿಲ್ಲ, ಅದರಾಗ ಏನು ಪಾತ್ರ ಮಾಡ್ಯಾರ. ಐ ಹ್ಯಾವ್ ಸೀನ್ ದ್ಯಾಟ್ ಮೂವಿ ಬೆಂಗಳೂರಿನಲ್ಲಿದ್ದಾಗ, ಖುಷಿ ಅನಿಸುತ್ತೆ.
ಪಾಯಿಂಟ್ ಏನಂದ್ರೆ ನಮ್ಮ ಕನ್ನಡಿಗರಿಗೆ ಒಂದು ಖುಷಿ ಅಲ್ವಾ ಆತ್ಮೀರೆ, ಇವತ್ತೇ ಆಗ್ತಾ ಇದೆ ಆ ಒಂದು ಪುರಸ್ಕಾರ ಸಮಾರಂಭ. ಸೊ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ಲೈನ್ ಅಪ್ ಇವೆ, ಕೇಳಿ ಮಜಾ ಮಾಡಿ.

ಗೀತಾ ರಚವರ ಗೀತೆ ಆಯ್ತು ಪ್ರಸಾರ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಸಿಂಹ ಸಿಂಹ ಸಾಹಸ ಸಿಂಹ ಸ್ಪೆಷಲ್ ಕಾರ್ಯಕ್ರಮ. ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಪ್ರೇಮ ಚಂದ್ರಮ ಏರ್ ಕಟ್ಟಿಂಗ್ ಅಂಗಡಿಯಾಗ ಕೂತ್ಕೊಂಡಾಗ ಈ ಗೀತೆ ಬರುತ್ತಿತ್ತು, ನನಗೆ ಬಹಳ ನೆನಪಾಗುತ್ತಿತ್ತು. ಆಲ್ರೈಟ್, ಒಂದಿನ ವೇಣುಧ್ವನಿಗೆ ಕರ್ಕೊಂಡು ಬಾ, ಭೇಟಿ ಮಾಡಬೇಕು ಆಸೆ. ಎಸ್, 100% ಹಾಗೆ ಆಗಲಿ. ಅನಂತನಾಗ್ ಸರ್ ಬರಲಿ, ಆ್ಯಂಡ್ ಮಗಳೇ ಅನ್ನೋ ಶಬ್ದ ರಿಯಲ್ ಕೂಡ ಇದೆ. ಎಸ್, ಅವ್ರಿಗಿದ್ದಾರೆ. ಹೌದು, ಮಗಳು ಇದ್ದಾರೆ ಅವರಿಗೆ. ಸೊ ಪ್ರೇಮ ಚಂದ್ರಮ ಪೂಜಾ ಅವ್ರದ್ದು. ಅದಾದ ತಕ್ಷಣ ನವಿಲೆ, ಪಂಚರಂಗ ನವಿಲೆ ಈ ಗೀತೆ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟು. ಪ್ರಸಾದ್ ಅವರು ಮಾಡಿದ್ದಾರೆ, ಬನ್ನಿ ಕೇಳೋರ, ಎಂಜಾಯ್ ಮಾಡೋಣ. ದಿಸ್ ಇಸ್ ಶುಭ ಮಂಗಳವಾರ. ಏನು ತಾರೀಕು ಇವತ್ತು? ವರ್ಷದ 9th month 22nd. ಶುಭ ಶುಭ ಶುಭ ಮಂಗಳವಾರ 22nd September 2024. ನಿಮ್ಮೊಂದಿಗೆ ನಾವು ಸಿಂಹ ಸಿಂಹ ಸಾಹಸ ಸಿಂಹ ಸ್ಪೆಷಲ್ ಕಾರ್ಯಕ್ರಮ. ಹೋದ ವಾರ 18th ಅವರ ಜನ್ಮದಿನ ಆಯಿತು. ಸೊ ಆ ಒಂದು ಕಾರಣಕ್ಕೆ ಇವತ್ತಿನ ದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕದ ರತ್ನ ಸಾಹಸ ಸಿಂಹ ಡಾಕ್ಟರ್ ಸಾಹಸ ಸಿಂಹ ವಿಷ್ಣು ವರ್ಧನ್. ನೋಡಿ, ನನ್ನ ಬಾಯಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ ಬಂದ್ಬಿಡಾಗದ್ದು, ಯಾಕಂದರೆ ಅವರೂ ಕೂಡ ಕರ್ನಾಟಕದ ರತ್ನ. ಸೊ ಸ್ನೇಹಿತರೆ, ಬರಲಿ, ಹಾಡನ್ನು ಕೇಳಿ ಮಜಾ ಮಾಡಿ.

0: ಆಲ್ರೈಟ್, ಸಾಹಸಿಂಹ ಸ್ಪೆಷಲ್ ಕಾರ್ಯಕ್ರಮದ ನವಿಲೆ ಪಂಚರಂಗ ನವಿಲೆ ಪ್ರಸಾದ್ ಅವರ ಗೀತೆ ಕಾರ್ಯಕ್ರಮದ ಮುಂದಿನ ಹಾಡಾಗಿದೆ. ಸೊ ಸ್ನೇಹಿತರು, ಮುಂದಿನ ಗೀತೆಗಿಂತ ಮುಂಚೆ ಒಂದು ಚಿಕ್ಕ ಜಾಹೀರಾತು.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
2: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा एम्पावर 365 कल्पनेपासून कंपनीपर्यंत रविवार दिनांक 18 ऑक्टोबर 2026 रोजी हुबळी येथे. यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.
3: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Gikona Success Strategy. For the first time in Hubballi, a golden opportunity. Gikona Success Strategy.
1: ಪ್ರಪ್ರಥಮ ಬಾರಿಗೆ ನಿಮಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666 Geekona Success Strategy.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು.

0: ನಮ್ಮೊಂದಿಗಿದ್ದಾರೆ. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ.
0: ಸರ್, ಈಗ ತಾವು ಬರವಣಿಗೆಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾ ಇದ್ದೀರಾ. ಸರ್, ಈಗ ಸ್ತ್ರೀ ಶೋಷಣೆ ವೇದ ಕಾಲದಿಂದಲೂ ನಡೆದುಕೊಂಡು ಬರ್ತಾನೆ ಇದೆ. ಈ ಒಂದು ಸ್ತ್ರೀ ಶೋಷಣೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಇದೆ, ತಾವು ಒಬ್ಬ ನ್ಯಾಯವಾದಿಗಳಾಗಿ ಯಾವ ರೀತಿ ಹೇಳ್ತೀರಾ?
1: ಅದ ನಾನು ನಿರಾಕರಣ ಕಥಾ ಸಂಕಲನ ಒಳಗೆ ಒಂದು ಮುನ್ನುಡಿ ಅಂತ ಬರೆದಿದ್ರು, ಒಂದು ಲೈನ್ ಇದೆ. ಈಗ ನಾವು ಸ್ತ್ರೀ ಶೋಷಣೆಗಳನ್ನು ನಾವು ಒಡೆದು ಎದ್ದು ಕಾಣುವುದಂಥದ್ದು ಎಲ್ಲಿ ಅಂತಂದ್ರೆ ಈ ರಾಮಾಯಣ ಮಹಾಭಾರತ ಅದರ ಹಿಂದಿನ ದಿನಗಳೊಳಗೆ ನಾವು ನೋಡ್ತೀವಿ. ಈಗಲೂ ನಾವು ಒಂದು ಕ್ಷಣ ಹಿಂದೆ ತಿರುಗಿ ನೋಡಿದರೆ ಇರುವಂಥ ಗಲ್ಲಿ ಒಳಗೆ ನಾವು ಎಲ್ಲಿ ಇರ್ತೀವಲ್ಲ, ಆ ಗಲ್ಲಿ ಒಳಗೆ ಪ್ರತಿ ಅಲ್ಲೆಲ್ಲೇ ಸೀತೆನು ಕಾಣ್ತಾಳು, ಊರ್ಮಿಳೆ ಕಾಣ್ತಾಳು, ಅಹಲ್ಲೆ, ಈ ಎಲ್ಲ ಪಾತ್ರಗಳನ್ನು ಅವಳಿನ ರೂಪದೊಳಗೆ ನಾವು ಕಾಣ್ತೀವಿ. ಅಲ್ಲೇ ಅಗಸಿದ್ದ

0: ಏನಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲ್ಲ ಹೋಗಬಾರ್ದು. ಇಂಥವನ್ನ ನಾವು ಇಲ್ಲಿ ಈಗ ನಾವು ಅದನ್ನ ತಿಳ್ಕೊಂಡು ಮುಂದುವರ್ಕೊಂಡು ಹೋಗ್ಬೇಕು. ಈಗಾದ್ರೂ ಅಂತ ಪಾತ್ರಗಳನ್ನ ನಾವು ಸಾಕಷ್ಟು ನೋಡ್ತೀವಿ, ನಮ್ಮ ನಮ್ಮ ಓಣಿ ಒಳಗನ ನೋಡ್ತೀವಿ. ಏನೋ ಒಂದು ಸ್ವಲ್ಪ ಎಲ್ಲೋ ಹನಿಕೆ ಹಾಕಿ ನೋಡಿದ್ರೆ ಸೀತಾನ ಕಾಂತಾಳು, ದ್ರೌಪದಿ ಕಾಂತಾಳು, ಈ ತರ ಪಾತ್ರಗಳನ್ನ ನಾವು ಈಗಾದ್ರೂ ನೋಡ್ಕೊಂತ ಹೋಗ್ತಿರ್ತೀವಿ.
1: ಸರ್, ಈಗ ಈ ಪೌರಾಣಿಕ ಪಾತ್ರಗಳನ್ನ ನಾವು ಆಧುನೀಕರಿಸಿ ನೋಡೋದು ಎಷ್ಟು ಸರಿ ಅಂತ ಹೇಳ್ತೀರಾ?
0: ಇದಕ್ಕೆ ನಾ ಉತ್ತರ ನಾನು ಬಹುಶಃ ಸಂಕಲನೊಳಗನ್ನ ಬರೆದಿನ್ರಿ. ನಾನು ನನ್ನ ಅದೇ ಲೈನ್ ಅನ್ನು ಓದ್ಬೇಕು ಅಂತಂದ್ರೆ ಕತೆ ಕಥಾ ಸಂಕಲನೊಳಗೆ ಇದೇ ಪ್ರಶ್ನೆಗೆ ನಾನು ಉತ್ತರ ಏನ್ ಬರ್ದೇನೆ ಅಂತಂದ್ರೆ, ಪೌರಾಣಿಕ ಪಾತ್ರಗಳನ್ನು ಆಧುನೀಕರಿಸಿ ನೋಡುವುದು ಎಷ್ಟು ಸರಿ ಇದಕ್ಕೆ ಅನ್ನುವ ಜಿಜ್ಞಾಸೆ ಕೂಡ ಒಂದೆಡೆ ನನಗಿದೆ. ಮನುಷ್ಯ ಲೋಕಕ್ಕೆ ದೈವತ್ವ ಇಳಿಸಿದರೆ ಮಾನವ ಸಹಜ ಎಲ್ಲ ವಾಂಛೆಗಳನ್ನು ಮೀರಲಾಗುವುದಿಲ್ಲ ಹೀಗೆಂದು ನನಗೆ ಬೇಕಾದ ಕಾರಣ ಕೊಟ್ಟುಕೊಳ್ಳುತ್ತೇನೆ, ಮತ್ತು ಹಾಗಂದುಕೊಳ್ಳುವವನು ನಾನೇನು ಮೊದಲನೆಯವನ ಅಲ್ಲ. ಪೌರಾಣಿಕ ಪಾತ್ರಗಳನ್ನು ಆಧುನೀಕರಿಸಿ ನೋಡುವುದು ಎಷ್ಟು ಸರಿ ಅಂತಂದರೆ, ಈಗ ರಾಮಾಯಣ ಮತ್ತು ಮಹಾಭಾರತ, ಅಲ್ಲಿ ವಿಷ್ಣುವಿನ ಅವತಾರ ಅಂತ ನಾವು ಅನ್ಕೊಂತೀವಿ, ರಾಮಂದ ಅವತಾರ ಅಂತಂದ್ರೆ ವಿಷ್ಣುವಿನ ಅವತಾರ. ಈಗ ಭೂಮಿ ಮೇಲೆ ಭೂಲೋಕದಲ್ಲಿ ರಾಮನ ಅವತಾರ ವಿಷ್ಣುವಿನ ಅವತಾರ ರಾಮ ಅಂತೇಳಿ ಆದ್ಮೇಲೆ ಅವಾಗ ಆ ವಿಷ್ಣುವಿನ ಅಂಶ ಇಲ್ಲದ ಅವ್ ಹುಟ್ಟಬೇಕು. ಅದ ಇಲ್ಲಿ ಮಾನವನಾಗಿನ ಇಲ್ಲಿ ನಾವು ಆ ಜನ್ಮವನ್ನು ಕಳಿಬೇಕು ಅಂತೇಳಿ ರಾಮನು ಅಂದ್ಕೊಂಡ, ಆಮೇಲೆ ಕೃಷ್ಣನು ಅಂದ್ಕೊಂಡ. ಅದೇ ಕಾರಣಕ್ಕಾಗಿ ಕೃಷ್ಣ ಇದ್ದವನು ಮಾನವ ಸಹಜ ಸಾವು ಬರಬೇಕು ಅಂಥೇಳಿ ಅಪೇಕ್ಷೆ ಮಾಡಿ ಯಾವುದೋ ಒಬ್ಬ ಬೇಡನಿಂದ ಬಾಣವನ್ನು ಹೊಡೆಸ್ಕೊಂಡು ಆ ಮನುಷ್ಯರು ಪಡುವಂಥ ಯಾತನೆಯನ್ನು ಪಟ್ಟ ಅವನು ಸತ್ತದ್ದನ್ನು ನಾವು ಅಲ್ಲೇ ಮಹಾಭಾರತದೊಳಗೆ ಕಾಣ್ತೀವಿ. ಅದೇ ಥರ ಈ ರಾಮಾಯಣದೊಳಗೆ ಈ ರಾಮ ಅನುಭವಿಸುವಂಥ ಈ ಕೌಟುಂಬಿಕ ಸಮಸ್ಯೆ, ಅದೇನು ಕಾಡಿಗೆ ಹೋಗೋಕೆ ಬರುವಂಥದ್ದು ಪ್ರಸಂಗ, ಅಲ್ಲಿ ಭಾಷೆಗಳನ್ನು ಕೊಟ್ಟದ್ದು, ಇವೆಲ್ಲ ಕಾರಣಗಳಿಗಾಗಿ ಅವನು ದೊಡ್ಡ ರಾಜ ಇದ್ರೂ ಅಲ್ಲಿ ಹೋಗಬೇಕಾದಂಥ ಪ್ರಸಂಗ, ಇದು ಕೌಟುಂಬಿಕ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಅವನು ಮಾನವ ಮನುಷ್ಯನ ಅಂಥೇಳಿನ ಅದನ್ನು ವಚನಕ್ಕೆ ಬದ್ದಾಗಿ ಮುಂದುವರ್ಕೊಂಡು ಹೋಗುವಂಥದ್ದನ್ನು ನಾವು ಅಲ್ಲಿ ನೋಡ್ತೀವಿ. ಅದಕ್ಕಾಗಿ ಪ್ರಶ್ನೆ ಹೇಳಬೇಕು, ಉತ್ತರ ಹೇಳಬೇಕು ಅಂತಂದ್ರೆ, ಪೌರಾಣಿಕ ಪಾತ್ರಗಳನ್ನು ಆಧುನೀಕರಿಸಿ ನೋಡುವುದು ಎಷ್ಟು ಸರಿ? ಈ ಎಲ್ಲ ಪಾತ್ರಗಳ ಹಿಂದೆ ಮನುಷ್ಯನ ಮನಸ್ಸು ಅನ್ನೋದು ಒಂದ. ಆವಾಗ ಮನುಷ್ಯನ ಮನಸ್ಸು ಬೇರೆ ಇತ್ತು, ಈಗ ಮತ್ತು ಮನುಷ್ಯನ ಮನಸ್ಸು ಇವತ್ತಿನ ಮನುಷ್ಯನ ಮನಸ್ಸು ಬೇರೆ ಅಂತ ಅಲ್ಲ, ಮನುಷ್ಯನ ಆಳದೊಳಗೆ ಇರುವಂಥ ಅಂತರಾತ್ಮ ಅನ್ನೋದು ಒಂದೇ. ಅದು ಆ ಕಾಲ ಇದು ಈ ಕಾಲ ಅನ್ನೋದು ಬಿಟ್ಟರೆ ಆವಾಗೂ ನಾವು ಪಾವಿತ್ರ್ಯಕ್ಕೆ ಪಾತಿವ್ರತಕ್ಕೆ ಏನು ಡೆಫಿನಿಷನ್ ಕೊಡ್ತಿದ್ವಿ ಈಗಲೂ ನಾವು ಅದನ್ನೇ ಕೊಡ್ತೀವಿ. ಅವಾಗ ಯಾವುದು ತಪ್ಪಂತ ಹೇಳ್ತಿದ್ವಿ ಈಗಲೂ ನಾವು ಅದನ್ನೇ ತಪ್ಪಂತ ಹೇಳ್ತೀವಿ. ಮನುಷ್ಯರು ಮಾತ್ರ ಈ ತಪ್ಪುಗಳನ್ನು ತಪ್ಪಂತ ಯಾಕೆ ಹೇಳಬೇಕು? ಅಲ್ಲಿ ದೇವರ ಅವತಾರ ಇದ್ರೆ ದೇವರ ಅವತಾರದಿಂದ ಆದ ತಪ್ಪನ್ನು ಸರಿ ಅಂತ ನಾವು ಯಾಕೆ ಅನ್ಬೇಕು? ಅದಕ್ಕಾಗಿ ರಾಮಂದು ಅವ ಅವತಾರ ಇದ್ದರೂ ಸರಿ ಅದನ್ನು ಆ ಅವತಾರನ್ನು ಇಲ್ಲಿ ನಾವು ಹಿನ್ನೆಲೆಯೊಳಗೆ ತರುವುದನ್ನು ಬೇಕಾಗಿಲ್ಲ. ನಮ್ಮ ಕಣ್ಣು ಮುಂದಿರುವುದು ರಾಮ ಸೀತೆ ಅವರ ನಡುವೆ ಆಗಿದ್ದಂಥ ಘಟನೆಗಳನ್ನು ಮಾತ್ರ ಗಣನೆಗೆ ತಗೊಂಡು ನಾವು ಆಲೋಚನೆ ಮಾಡಿದರೆ ಸಾಮಾನ್ಯ ಮನುಷ್ಯ ಆಗಿ ರಾಮಂದು ತಪ್ಪಂಥೇಳಿ ನಾನು ಆ ಕಥೆಯೊಳಗೆ ಚಿತ್ರಿಸಿದ್ದೇನೆ. ಅದಕ್ಕಾಗಿ ಆಧುನೀಕರಿಸಿ ನೋಡುವಂಥದ್ದು ಆ ಥರ ಏನಲ್ಲಿ ಅಷ್ಟೊಂದು ಡೀಪಾಗಿ ಆ ಕಾಲದನ್ನು ಸನ್ನಿವೇಶ ಅಥವಾ ಸಂಪ್ರದಾಯ ತಿಳುವಳಿಕೆ ಬೇರೆ ಇತ್ತು, ಈಗ ಅದೆಲ್ಲ ಬೇರೆ ಹಾಗೆ ಆಗಿರೋದ್ರಿಂದ ಈ ಕಾಲದೊಳಗೆ ನಿಂತು ಆ ಕಾಲಕ್ಕೆ ಹೋಗಿ ಅಲ್ಲಿನ ಸರಿ ತಪ್ಪುಗಳನ್ನು ಡಿಸ್ಟಿಂಗ್ವಿಷ್ ಮಾಡುವುದಕ್ಕೆ ಮಾಡಬಾರ್ದು ಅಂತ ಅನ್ನೋದು ಸರಿನೂ ಅಲ್ಲ, ಮಾಡ್ಬೋದು. ಯಾಕಂದರೆ ಮನುಷ್ಯ ಮನಸ್ಸು ಆವಾಗೂ ಅದೇ ಇತ್ತು, ಈಗನೂ ಅದೇ ಥರ ಇರೋದರಿಂದ ಹಿಂದೆ ಹೋಗಿನೂ ನಾವು ಅದನ್ನು ಮರುಕಳಿಸಿ ಇವತ್ತಿನ ಕಾಲಮಾನಕ್ಕೆ ತಕ್ಕಂಗೆ ಅದನ್ನು ನಾವು ಏನು ಮಾತಾಡ್ಬೋದು, ಅದ್ರ ಬಗ್ಗೆ ಪ್ರಶ್ನೆಯೂ ಮಾಡ್ಬೋದು.
1: ಸರ್, ಈಗ ನಿಮ್ಮ ನಿರಾಕರಣೆ ಈ ಒಂದು ಕಥಾ ಸಂಕಲನವನ್ನು ಹೊರತುಪಡಿಸಿ ಸ್ತ್ರೀಗೆ ಸಂಬಂಧಪಟ್ಟಂತೆ ಸ್ತ್ರೀಯನ್ನ ಪ್ರಧಾನವಾಗಿ ಮಾಡಿ ಒಂದು ನಿರಾಕರಣೆ ಅನ್ನುವಂಥ ಒಂದು ಕಥಾ ಸಂಕಲನವನ್ನ ಬರೆದಿದ್ದೀರಾ. ಇದನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ರೀತಿಯ ಕಥೆಗಳನ್ನು ಬರೀತೀರಾ ಸರ್?
0: ಇನ್ನೊಂದು ಸಂಕಲನ ಮತ್ತದೇ ಮಳೆ ಮತ್ತದೇ ನೆನಪು ಅಂತ ಹೇಳಿ ಅದ್ರಾಗ ಇಲ್ಲಿ ತನಕ ಬರೆದ ಎಲ್ಲ ಪ್ರೇಮ ಕಥೆಗಳನ್ನ ಒಟ್ಟುಗೂಡಿಸಿ ಪ್ರೇಮ ಕಥೆಗಳು ಅಂತ ಹೇಳಿ ಮಾಡಿದ್ದು. ಅದನ್ನ ಬಿಟ್ಟು ಮತ್ತೊಂದು ತೆದಿಯ ತುದಿಗೆ ಬೆಂಕಿಯ ಉಗುಳು ಅಂತ ಹೇಳಿ ಟೈಟಲ್ ಕೊಟ್ಟು ಬರೆದ ಸಂಕಲನ. ಅದರೊಳಗೆ ಸಾಮಾಜಿಕದ ಕಥೆಗಳು, ಸಾಮಾಜಿಕವಾಗಿ ಇರುವಂತ ವಿಷಯನ ಇಟ್ಕೊಂಡು ಬರೆದಿದ್ದು. ಈ ತರ ಇಲ್ಲಿ ತನಕ ಬರ್ದೇನ್ರಿ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡ

ಅಂತ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂತಹ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: केली सोसाइटीज डॉक्टर प्रभाकर कोरे सुपर स्पेशलिटी हॉस्पिटल क्योर फॉर ऑल हेल्थ रिलेटेड प्रॉब्लम्स एक्सपीरियंस डॉक्टर्स एंड अल्ट्रा मॉडर्न फैसिलिटीज के साथ केली सोसाइटीज डॉक्टर प्रभाकर कोरे सुपर स्पेशलिटी हॉस्पिटल एंड मेडिकल रिसर्च सेंटर नेहरू नगर बेलागावी कॉल 08312473777
1: ಸರ್ ಈಗ ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಕಥಾ ಸಂಕಲನವನ್ನ ಬರೀತೀರಾ ಅಂತ ಹೇಳ್ತೀರಾ, ಯಾವ ರೀತಿ ಸರ್, ಯಾವ ರೀತಿ ಒಂದು ಸಾಮಾಜಿಕ ಕಳಕಳಿ ಇದೆ ಆ ಒಂದು ಪುಸ್ತಕದಲ್ಲಿ ಅಂತ?
2: ಸಾಮಾಜಿಕ ಅಂತಂದ್ರೆ ಈಗ ಇದು ಕತೆ ಒಳಗೆ ಬರುವುದು ಒಂದು ಕತೆ ಉದೋ ಉದೋ ಅಂತ ಹೇಳಿ, ಅದರಲ್ಲಿ ಇಬ್ಬರು ಗಂಡ ಹೆಂಡತಿ ಆಕೆ ಮೈ ಒಳಗೆ ಯಲ್ಲಮ್ಮ ದೇವಿ ಬರ್ತಾಳು ಅಂತ ಹೇಳಿ ಗೊತ್ತಾದ್ಮೇಲೆ ಅವರಿಬ್ಬರ ನಡುವೆ ಗಂಡ ಹೆಂಡತಿ ನಡುವಿನ ಒಂದು ಸಂಬಂಧ ಯಾವ ಥರ ಆಯ್ತು. ಈಗ ನಮಗಿಲ್ಲೇ ಯಾವುದು ಅಪ್ರಸ್ತುತ ಅಂತಂದ್ರೆ ಆ ದೇವಿ ಬರ್ತಾಳು ನಿಜವಾಗ್ಲೂ ಬರ್ತಾಳು ಇಲ್ಲೋ ಅನ್ನೋದು ಅಲ್ಲಿ ಈಗ ನಮಗೆ ಮುಖ್ಯ ಆಗೋದೇ ಇಲ್ಲ. ಇಲ್ಲೇ ನನ್ನ ಕಥೆಯೊಳಗೆ ಬರೆದದ್ದು ಬರ್ತಾಳು ಅಂತೇಳಿ ಆದಮೇಲೆ ಅವರಿಬ್ಬರು ನಡುವಿನ ಸಂಬಂಧ ಯಾವ ಥರ ಮುಂದುವರಿತು. ಸಾಮಾಜಿಕವಾಗಿ ಇಲ್ಲಿ ಹೇಳಬೇಕಂತಂದ್ರೆ ಒಂದು ಸಮಾಜವನ್ನು ಅಲ್ಲಿ ಆಗುವಂಥ ಕೆಲವೊಂದು ಹೇರಾಪೇರಿ ಅವನ್ನ ನಾವು ಎತ್ತಿ ಹಿಡಿಬೇಕು ಹೆಂಗಂತಂದ್ರೆ ಇಲ್ಲಿ ಒಂದು ಎರಡು ಲೈನ್ ನಾನು ಓದ್ಬಿಡ್ತೀನಿ. ಧರ್ಮದ ಹೆಸರಿನ ಬಟ್ಟೆ ಹಾಕಿಕೊಂಡವರು ಒಳಗೆಲ್ಲ ಬತ್ತಲಾಗ್ಯಾರು. ನಿನ್ನ ಇರವು ಜಗಲಿ ಮ್ಯಾಲಷ್ಟ ತಾಯಿ, ನಮ್ಮ ಬದುಕಿನ್ಯಾಗ ನಿನಗ ತಾವು ಎಲ್ಲೈತಿ? ದೇವರು ಗುಡಿಯಾಗಿದ್ರನ ಚಂದ, ಮನ್ಯಾಗ ಗುಡಿಗಳು ಹುಟ್ಟಬಾರ್ದು. ದಿನ ತುಪ್ಪದ ದೀಪ ಹಚ್ತೀನಿ, ನೀ ಬರ್ಬ್ಯಾಡ ಹೋಗ್. ಆಕೆ ಬ್ಯಾಸರಾಗೆ ಈಗ ನಾವು ಧರ್ಮದ ಹೆಸರಿನ ಬಟ್ಟೆ ಹಾಕಿಕೊಂಡವರು ಒಳಗೆಲ್ಲ ಬತ್ತಲಾಗ್ಯಾರು. ಸುಮ್ಮನೆ ಒಂದು ನವಾಸಿಕ್ರೆ ಸಾಕು, ಯಾರ್ಯಾರು ಏನೇನು ದುರುಪಯೋಗ ತಗೊಂಡು ದೇವರನ್ನ ಹೆಸರನ್ನ ಮುಂದೆ ಇಟ್ಕೊಂಡು ದುರುಪಯೋಗ ತಗೊಂಡು ಏನೇನೋ ಮಾಡುವಂಥ ಇಂಥ ದಿವಸ ಒಳಗೆ ಆ ಹೆಣ್ಮಗಳು ನೀನು ಗುಡಿಯಾಗಿದ್ದರನ್ನ ಚಂದ, ಮನೆಯೊಳಗೆ ಗುಡಿಗಳು ಹುಟ್ಟಬಾರ್ದು. ಅದಕ್ಕೆ ನಿನ್ನ ಜಾಗ ಎಲ್ಲಿ ಅಂತಂದ್ರೆ ಜಗಲಿ ಮೇಲೆ ಅಷ್ಟ. ಅದಕ್ಕೆ ದಿನ ನಿನಗೆ ತುಪ್ಪದ ದೀಪ ಹಚ್ತಾನೆ, ನೀ ನನ್ನ ಮೈ ಒಳಗೆ ಬರಬೇಡ ಹೋಗಿ ಅಂತೇಳಿ ಹಾಕಿ ದೇವರನ್ನು ತನ್ನ ನೀ ಬ್ಯಾಡ ಅಂತೇಳಿ ಹೇಳುವಂಥದ್ದು ಇದನ್ನು. ಅದರೊಂದಿಗೆ ಈಗಿನ ಕೆಲವೊಬ್ಬರು ದೇವರ ಹೆಸರಿನ ಇಟ್ಕೊಂಡು ಮಾಡುವಂಥ ಅನ್ಯಾಯ ಅಥವಾ ಏನೇನೋ ಮೋಸ ಅದನ್ನು ಇಲ್ಲಿ ಏನೋ ತೋರಿಸ್ಬೇಕಾಗಿತ್ತು ನನಗೆ. ಅದಕ್ಕಾಗಿ ಈ ಥರ ಒಂದು ಬರೆದ ಕತೆ ಅದು. ಇನ್ನು ಸಾಮಾಜಿಕವಾಗಿ ಹೇಳಬೇಕಂತಂದ್ರೆ ಮೈ ಮಾರಿಕೊಳ್ಳುವವಳ ಆತ್ಮ ವೃತ್ತಾಂತವೆಂಬ ಕುದಿ ಈ ಕತೆ, ಇದೊಂದು ವೇಷ್ಯ ಕತೆ ಅದು. ಆಕೆಗೆ ಆಗುವಂಥ ಒಟ್ಟಾರೆ ಬೇಜಾರುಗಳನ್ನೆಲ್ಲ ಮುಂದಿಟ್ಕೊಂಡು ಅದು ಬರೆದಂಥ ಕತೆ ಅದು. ಕುದಿ ಆಕೆಯೊಳಗೆ ಇರುವಂಥ ಒಂದು ಕುದಿಯನ್ನು ಮುಂದಿಟ್ಕೊಂಡು ಬರೆದಂಥ ಕತೆ. ಅಲ್ಲಿ ಆಕೆ ಮೇಲೆ ದಿವಸ ನಡೆಯುವಂಥ ಒಂದು ಆಕೆ ಮನಸ್ಸಿಗೆ ವಿರುದ್ಧವಾಗಿ ನಡೆಯುವಂಥ ಅಂತ ಅದನ್ನೆಲ್ಲನೂ ನನಗೆ ಅದು ನಾವೆಲ್ಲ ಅಂದ್ಕೊಂತೀವಿ ಸಮಾಜದ ಒಂದು ಭಾಗ ವೇಷ್ಯರು ಇರದೇ ಇದ್ರೆ ಸಮಾಜದ ಸ್ವಾಸ್ಥ್ಯ ಕೆಡ್ತೈತಿ, ಅದಕ್ಕಾಗಿ ವೇಷ್ಯಾವೃತ್ತಿ ಅನ್ನೋದು ಒಂದು ಇರಬೇಕು. ಇದು ಒಂದು ಸಮಾಜದ ನಮ್ಮ ಸಮಾಜದ ಒಂದು ವಾದ. ಇದು ಸಮಾಜ ಸುಸೂತ್ರವಾಗಿ ನಡಿಬೇಕಂತಂದ್ರೆ ಅದೊಂದು ವರ್ಗ ಇರಬೇಕು ಅಂತ ಅನ್ನೋದು. ಅದು ಸರಿ ಇರಲಿ, ಅದನ್ನು ಅದೊಂದು ಅದು ಇರಬೇಕು ಇರಬಾರ್ದು ಅನ್ನೋದ್ರ ವಿಷಯ ಇದರೊಳಗೆ ಇಲ್ಲ, ಅದು ಇಲ್ಲಿ ಪ್ರಸ್ತುತನೂ ಅಲ್ಲ. ಆದರೆ ನನಗೆ ಇಲ್ಲಿ ಈ ಕತೆ ಮುಖಾಂತರ ಏನು ಹೇಳಬೇಕಾಗಿತ್ತು ಅಂತಂದರೆ ಆಕೆಯ ಕುದಿ ಎಷ್ಟರ ಮಟ್ಟಿಗೆ ನಾವು ಕಾಣೋದಕ್ಕೆ ಸಾಧ್ಯ. ಒಂದು ಲೈನ್ ಹೇಳ್ತೇನೆ ನಿಮಗೆ. ಮಾಂಸದ ಹಸಿವಿನವನಿಗೆ ಎದೆ ಹಾಲು ಕುಡಿಸಿ ಹೊಟ್ಟೆ ತುಂಬಿಸಲಾಗುವುದೇನು? ಪಕ್ಕದ ಕೊನೆಯಿಂದ ಹಸಿದ ಮಗುವಿನ ಅಳುವಿಗೆ ನನ್ನೆದೆಯಿಂದ ತೊಟ್ಟಿಕ್ಕುವ ಮೊಲೆ ಹಾಲನ್ನು ಅದ್ಯಾವುದೋ ಜನುಮದ ಸೇಡು ತೀರಿಸಿಕೊಳ್ಳುವವನಂತೆ ಚಪ್ಪರಿಸಿ ಕುಡಿಯುತ್ತ ಹೊಟ್ಟೆ ತುಂಬಿಸಿಕೊಳ್ಳುವವನ ಜೀವ ತನ್ನಗಿರಲೆಂದು ಹೇಗೆ ಹರಸಲಿ? ಇನ್ನು ನಿಜವಾಗ್ಲೂ ಈ ಘಟನೆಯನ್ನು ಅಲ್ಲಿ ಆ ಸಾಲುಗಳು ಆಗಿಸಿ ಬರೆಯುವಾಗ ನಾನು ಬೆವರನ್ನ ನಿಜವಾಗ್ಲು ಆ ಥರ ಕುಸಿದು ಹೋಗಿದ್ದೀನಿ ನಾನು. ಕಣ್ಣು ಮುಂದೆ ನಾವು ಒಂದು ಘಟನೆ ತಗೊಳ್ಳೋನು, ಹಾಕಿದ ಒಂದು ಮಗು ಪಕ್ಕದ ಕೊನೆಯೊಳಗೆ ಅಳ್ತಿರ್ತೈತಿ, ಅದಕ್ಕೆ ಹಸು ಆಗಿರ್ತೈತಿ, ಇಲ್ಲೇ ಆ ಒಬ್ಬ ಯಾರೋ ಗಿರಾಕಿ ಬಂದಿರ್ತಾನು. ಆ ಮಗುವಿನ ಅಳುಗೆ ಈ ತಾಯಿ ಎದೆಯೊಳಗೆ ಉಕ್ಕುವಂಥ ಹಾಲನ್ನು ಆ ಗಿರಾಕೆ ಹಪ ಹಪೆಯಿಂದ ಕುಡಿಯೋದನ್ನು ಅಲ್ಲಿ ಆಕೆ ದುಡ್ಡು ತಗೊಂಡು ಅವನ ಜೊತೆ ಮಲಗಿರ್ತಾಳು. ಅಲ್ಲಿ ಆ ಘಟನೆ ಆ ಮಗು ಆ ಅಳು ಆ ಹಾಲು ಆಕೆ ಯಾರಿಗೆ ಮೋರೆ ಇಡಬೇಕಾಕೆ? ಅದು ಭಾವು ನನ್ನನ್ನು ಅತಿ ಭಾವುಕಗೊಳಿಸಿದಂಥ ಒಂದು ಸನ್ನಿವೇಶ ಅದ. ಇಂಥದ್ದೊಂದು ಕುದಿ ಆಕೆ ಒಳಗೆ ಇದ್ದಾಗ ಆಕೆ ಮತ್ತೆ ಯಾವ ಥರ ವಿಚಿತ್ರವಾದ ಮಾತುಗಳನ್ನು ಹೇಳ್ತಾಳು ಅಂತಂದ್ರೆ ಇಲ್ಲಿ ಬರೋರು ಎಲ್ಲ ಸಂಭಾವಿತರನ್ನ ನಮ್ಮ ಕಡೆ ಬರೋರು ಎಲ್ಲರೂ ಸಂಭಾವಿತರ ಅಬರುಗೆ ಅಂಜುವವರೇ, ಅಬರುಗೆ ಅಂಜುವವರನ್ನ ಆದರೂ ಇಲ್ಲಿ ಹೆಂಗೆ ಬರ್ತಾರಂತಂದ್ರೆ, ಇಲ್ಲ ಈಗ ಒಟ್ಟಾರೆ ಕಥೆಯೊಳಗೆ ನಾವು ಕಾಣೋದು ಏನಂತಂದ್ರೆ, ಆಕೆ ಒಳಗಿನ ಆ ಕುದಿ ಆ ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು ಮುಟ್ಟಿ ಆದ್ಮೇಲೂ ನಾವು ನೀರು ಕುದಿಸ್ತಿರ್ತೀವಿ, ಅದೊಂದು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಯ್ತು, ಇನ್ನು ಅದು ಮತ್ತೆ ಕುದಿಯೋದಿಲ್ಲ ಅಂತೇಳಿ ಸೈನ್ಸ್ ಏನು ನಾವು ಸೈನ್ಸ್ ಒಳಗೆ ಹೇಳ್ತೀವಿ, ಆ ಬಾಯ್ಲಿಂಗ್ ಪಾಯಿಂಟನ್ನು ದಾಟಿ ಅವಳೊಳಗೆ ಇರುವಂಥ ಆ ಕುದಿಯನ್ನು ಈ ಸಮಾಜಕ್ಕೆ ನನಗೆ ತೋರಿಸ್ಕೊಡ್ಬೇಕಾಗಿತ್ತು. ಅದಕ್ಕಾಗಿ ಮೈ ಮಾರಿಕೊಳ್ಳುವವಳ ಆತ್ಮ ವೃತ್ತಾಂತವೆಂಬ ಕುದಿ ಅನ್ನೋ ಕಥೆಯನ್ನು ಅದರೊಳಗೆ ವಿಶೇಷವಾಗಿ ಬರೆದದ್ದು. ಅದಾದಮೇಲೆ ಒಂದು ತಂದೆ ಮಗನ ಸಂಬಂಧ ಕುರಿತು ಮುಕ್ತಿ ಅನ್ನೋ ಒಂದು ಕತೆ ಬರೆದ್ನಿ. ಅದರೊಳಗೆ ತಂದೆ ವಯಸ್ಸಾದ್ಮೇಲೆ ಅವನನ್ನು ಸರಿಯಾಗಿ ನೋಡ್ಕೊಳ್ಳದೆ ಇದ್ದಿದ್ದಕ್ಕೆ ಅವನು ವಾಪಸ್ ಮಗಂದ ಸಹವಾಸ ಸಾಕ ಅಂಥೇಳಿ ಕಾಶಿಗೆ ಹೋಗ್ತಾನಲ್ಲಿ, ಅಲ್ಲಿ ಕಾಶಿ ಒಳಗೆ ನಡೆಯುವಂಥ ಅವನು ಒಳಗಿನ ಇಲ್ಲಿ ತನಕ ಆಗಿದ್ದ ಸರಿನೂ ಒಂದು ಒಂದು ಒಂದು ಗೊಂದಲ, ಆಮೇಲೆ ತನ್ನನ್ನು ತಾನು ಸ್ಪಷ್ಟವಾಗಿ ಕಾಣುವಂಥ ಒಂದು ಪ್ರಯತ್ನ. ಅಲ್ಲಿ ಹರಿಶ್ಚಂದ್ರ ಘಾಟ ಒಳಗೆ ಉರಿಯುವಂಥ ಹೆನಾನ ನೋಡಿಕೊಂಡ, ಅಲ್ಲಿ ಅವನಿಗೆ ಅನ್ನಿಸುವಂಥದ್ದು ಅನಿಸಿಕೆ, ಆಮೇಲೆ ಆ ಗಂಗಾ ನದಿ ಅವನ ಮೇಲೆ ಮಾಡುವಂಥ ಪರಿಣಾಮ, ಅಲ್ಲಿ ವಾರಣಾಸಿ ಒಳಗೆ ಸಾಯಲೇಬೇಕು ಅಂಥೇಳಿ 8 ದಿವಸ ಬಾಡಿಗೆ ಹಿಡಿದ ಮುಕ್ತಿ ಭವನ ಅನ್ನು ಅಲ್ಲಿ ಹೋಗಿ ಸಾಯುವವರ ಮನಸ್ಥಿತಿ, ಇವನ್ನೆಲ್ಲ ಇದನ್ನೆಲ್ಲನೂ ಆ ಕಥೆಯೊಳಗೆ ನಾವು ನೋಡ್ತೀವಿ. ಒಬ್ಬ ಮನುಷ್ಯ ನನ್ನ ಕಥೆಯೊಳಗಿನ ಪಾತ್ರಗಳನ್ನು ನಾನು ಇಲ್ಲಿ ತನಕನೂ ಗೆಲ್ಲಿಸೋದಕ್ಕನ್ನು ನಾನು ಪ್ರಯತ್ನ ಮಾಡಿದ್ದನ್ನು ನಾನು ಎಲ್ಲ ಕಥೆಯೊಳಗನ್ನು ಓದಿದವರು ಕಾಣಬಹುದು. ಅದು ಎಲ್ಲಿ ತನಕ ಅಂತಂದ್ರೆ, ಮುಕ್ತಿ ಕಥೆಯೊಳಗೆ ಬರುವ ಒಂದು 2 ಸಾಲು, ಗಂಗೆ ಅವನು ಗಂಗಾ ನದಿ ದಂಡೆ ಮೇಲೆ ಕುಂತ ಅವನು ಒಳಗೆ ಬರುವಂಥ ಒಂದು ಆಲೋಚನೆ, ಗಂಗೆಯಲ್ಲಿ ಮುಳುಗೆದ್ದರೆ ಇಡೀ ಜನ್ಮದ ಪಾಪಗಳು ಕಳೆದು ಹೋಗುತ್ತವಂತೆ, ಅದು ಯಾಕೋ ನನ್ನ ಇಡೀ ಜನ್ಮದ ಕೊಳೆಯನ್ನು ಗಂಗೆಯಲ್ಲಿ ಬಿಟ್ಟು ಗಂಗೆಯನ್ನು ಮಲಿನಗೊಳಿಸುವ ಮನಸ್ಸಾಗುವುದಿಲ್ಲ, ನನ್ನ ಎಲ್ಲ ಪಾಪಗಳು ನನ್ನೊಂದಿಗೆ ಉಳಿದುಕೊಳ್ಳಲಿ, ಇಲ್ಲದೆ ಹೋದರೆ ಇಲ್ಲಿಯವರೆಗೆ ನಾನು ಬದುಕಿದ ಬದುಕನ್ನೇ ಅಲ್ಲಗಳೆದಂತೆ ಅನ್ನುವ ತರ್ಕ ಹುಟ್ಟಿ ದೂರದಲ್ಲಿ ಸುಟ್ಟು ಹೋಗುತ್ತಿರುವ ಹೆನವೊಂದನ್ನು ಇಬ್ಬಂದಿಗೀಡಾಗಿ ದಿಟ್ಟಿಸತೊಡಗುತ್ತೇನೆ, ಅದು ನನ್ನದೇ ಹೆನವೆನ್ನುವ ಹಾಗೆ. ಈ ತರ ಒಂದು ಆಂತರ್ಯವನ್ನು ಬಗೆದು ನೋಡಿಕೊಳ್ಳುವಂತ ಪ್ರಯತ್ನವನ್ನು ನಾನು ನನ್ನ ಕಥೆಗಳ ಪಾತ್ರಗಳ ಮುಖಾಂತರ ನಾನು ಮಾಡ್ತಿರ್ತೇನೆ. ನಾನು ಅದೇ ಥರ ಮದುವೆ ಅವಳನ್ನು ಕಥೆಯೊಳಗೆ ಸಾಮಾಜಿಕದ ಕಳಕಳಿ ಅಂತಂದ್ರೆ ಮಾತು ಬಂದರೆ ಅವಳನ್ನು ಒಂದು ಕಥೆಯೊಳಗೆ ಬರುವಂಥದ್ದು ಯಾವುದು ಅಂತಂದ್ರೆ, ಬೆಂಕಿಯಲ್ಲಿ ಹಾರುವುದನ್ನು ನಿಲ್ಲಿಸಿದ ಮಾತ್ರಕ್ಕೆ ಯಾವ ವಿಧವೆಗೂ ಬಾಳು ಕೊಟ್ಟಂತಾಗಲಿಲ್ಲ. ಅವಾಗ ಸ್ವಾತಂತ್ರ್ಯ ಕಾಲೊಳಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುವಂಥ ಕಾಲೊಳಗೆ ಸತಿ ಸಹಗಮನ ಪದ್ಧತಿಯನ್ನು ನಿಲ್ಲಿಸಿದರು. ಅಲ್ಲಿ ತನಕನೂ ಆ ವಿಧವೆ ಗಂಡನ ಜೊತೆನ ಸತಿ ಅಂತನ್ನೋ ಹೆಸರೊಳಗೆ ಸಹಗಮನ ಮಾಡಿಸ್ತಿದ್ರು. ಅದಕ್ಕೆ ಅವರ ಒಂದು ಕಾರಣನೂ ಕೊಟ್ಕೊತಿದ್ರು. ಅದರ ನಂತರ ಸಮಾಜದ ಸುಧಾರಣೆ ಅನ್ನೋ ಹೆಡ್ಡಿಂಗ್ ಒಳಗೆ ಇದು ಸಮಾಜಕ್ಕೆ ಬಾಧಕ ಅಂಥೇಳಿ ಇದನ್ನು ಈ ಪದ್ಧತಿಯನ್ನು ನಿಲ್ಲಿಸಿದರು, ಸತಿ ಸಹಗಮನ ಪದ್ಧತಿ. ಆದರೆ ನಾನು ಇವತ್ತಿಗೂ ಏನು ಹೇಳ್ತೇನೆ ಅಂತಂದರೆ, ಬೆಂಕಿಯಲ್ಲಿ ಹಾರುವುದನ್ನು ನಿಲ್ಲಿಸಿದ ಮಾತ್ರಕ್ಕೆ ಯಾವ ವಿಧವೆಗೂ ಬಾಳು ಕೊಟ್ಟಂತಾಗಲಿಲ್ಲ, ಇದನ್ನು ಪ್ರತಿನಿಧಿಸುವಂಥ ಕಥೆ ಅವಳು. ಈ ಥರ ನನಗೆ ಅನಿಸಿದ್ದನ್ನು ಯಾವುದೋ ಒಂದು ಕಾಡಿದ ಸಮಾಜದ ಯಾವುದೋ ಒಂದು ಪದ್ಧತಿನೋ ಇನ್ನೊಂದು ಏನೋ ಅದೇ ಕಾಡಿ ಕಾಡಿ ಕಾಡಿ ಬರೆಸ್ಕೊಂಡಂಥ ಕಥೆಗಳನ್ನು ಮಾತ್ರ ನಾನು ಬರೆದದ್ದು. ಹಂಗೆ ನೋಡಿದರೆ ನನಗೆ ಕತೆ 30 ವರ್ಷಗಳಿಗೆ ನಾನು ಬರೆದದ್ದು ಈ 3 ಸಂಕಲನಗಳು ಮಾತ್ರ. ಇಲ್ಲಿ ತನಕ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಈ ಸಲ 3 ಕಥಾ ಸಂಕಲನ ಮಾಡಿನಿ, ಇನ್ನೇನವು ಬಿಡುಗಡೆ ಆಗಬೇಕು.
1: ಸರ್, ಈಗ ನಿಮ್ಮ ನಿರಾಕರಣೆ ಕಥಾ ಸಂಕಲನ ಆಗಿರ್ಬೋದು ಅಥವಾ ತಿಥಿಯ ತುದಿಯ ಬೆಂಕಿಯ ಉಗುಳು ಆಗಿರ್ಬೋದು, ಇದರಲ್ಲಿ ನೋಡ್ತಾ ಹೋದ್ರೆ ಸ್ತ್ರೀಗೆ ಒಂದು ರೀತಿಯಲ್ಲಿ ನೀವು ಅವಳಿಗೆ ಸ್ತ್ರೀಯ ಶೋಷಣೆಯ ವಿರುದ್ಧ ಧ್ವನಿಯನ್ನ ಎತ್ತ ಹೋಗ್ತೀರಾ, ಹಾಗೆ ಸ್ತ್ರೀಗೆ ನ್ಯಾಯವನ್ನ ಒದಗಿಸಲು ತಾವು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀರಾ ಅನ್ನೋದು ನಿಮ್ಮ ಈ ಕಥೆಗಳನ್ನ ಓದ್ತಾ ಹೋದ್ರೆ ನಮ್ಗೆ ತಿಳಿತಾ ಹೋಗುತ್ತೆ. ಹಾಗೇನೆ ಸಾಮಾಜಿಕವಾದಂತಹ ಕಳಕಳಿನೂ ಹಾಗೇನೆ ಅಷ್ಟೇ ಎದ್ದು ಕಂಡು ಬರುತ್ತೆ. ಮತ್ತೆ ಇದನ್ನು ಹೊರತುಪಡಿಸಿ ಬೇರೆ ಯಾವ ರೀತಿಯ ಕಥೆಗಳನ್ನ ಬರೀತೀರಾ ಸರ್?
2: ಇನ್ನು 3ನೇ ಪ್ರಕಾರದ ಅಂತಂದ್ರೆ ಪ್ರೇಮ ಕಥೆಗಳನ್ನು ಅಂತೇಳಿ ನಾನು ಮೊದಲು ಅದನ್ನ ಒಂದು ಸಂಕಲನ, ಅದರೊಳಗೆ ಎಲ್ಲ ಇಲ್ಲಿ ತನಕ ಬರೆದ ಎಲ್ಲ ಪ್ರೇಮ ಕಥೆಗಳನ್ನು ಬರೆದದ್ದು. ಅವು ಎಲ್ಲ ಥರ ಒಂದು ಸ್ವಲ್ಪ ಭಿನ್ನವಾಗಿರ್ಬೋದು, ಆದರೆ ಪ್ರೇಮ ಕಥೆಗಳು ಅಂತೇಳಿ ನಾವೆಲ್ಲ ಓದಿರ್ತೀವಿ, ಸಿನಿಮಾನು ನೋಡಿರ್ತೀವಿ ರೀ ಆ ಥರದ. ಅವನು ಅವಳು ಅವರಿಬ್ಬರ ನಡುವಿನ ಪ್ರೇಮ, ಅವರಿಬ್ಬರನ್ನ ಅಗಲಿಕೆ, ಆ ವಿರಹ, ಅವರ ಒಬ್ಬರದ ಅಬ್ಸೆನ್ಸ್ ಒಳಗೆ ಇನ್ನೊಬ್ಬರು ಪಟ್ಕೊಳ್ಳುವಂಥ, ಅವ್ರು ಬೇಕಾ ಅನ್ನುವಂಥ ಒಂದು ತುಡಿತ, ಇಂಥವನ್ನೆಲ್ಲನೂ ನಾನು ನನ್ನ ಆ ಪ್ರೇಮ ಕಥೆಗಳು ಅಲ್ಲಿ ನಾನು ಬರೆದದ್ದು. ಅಲ್ಲಿ ಆದ್ರೂ ಅಷ್ಟ, ಈ ಪ್ರೇಮ ಕಥೆಗಳು ಅಂತಂದ್ರೆ ಇಬ್ರು ಯಾಕೆ ಅವ್ರಿಗೆ ಮದುವೆ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ, ಮತ್ತೊಂದು ಅವರಿಬ್ರು ಮದುವೆ ಆದ್ರೂ ಅವರಿಬ್ರು ಇನ್ನೂ ತನಕ ಮತ್ತೆ ಯಾಕೆ ಒಬ್ಬರನ್ನ ಇನ್ನೊಬ್ಬರು ನೆನಪಿಸ್ಕೊಂತನ ಉಳಿದ ಜೀವನ ಕಳೀತಾರೋ ಅನ್ನೋದಕ್ಕೆ ಕೆಲವೊಂದು ಕಾರಣಗಳನ್ನು ಅಲ್ಲೆಲ್ಲಿ ಸೃಷ್ಟಿ ಮಾಡಿ ಬರೆದಿದ್ದಂತ ಅವನು.
1: ಸರ್, ತಮ್ಮ ಮುಂದಿನ ಯೋಜನೆಗಳು ಏನು ಅಂತ?
2: ಇನ್ನು ಈ ಮೂರು ಪುಸ್ತಕಗಳು ಬಿಡುಗಡೆ ಆದ ನಂತರ ಮುಂದೆ 25ನೇ ಇಸವಿ ಒಳಗೆ ಒಂದು ಗಜಲ್ ಸಂಕಲನ ತರಬೇಕು ಅಂತೇಳಿ. ಈಗಾಗಲೇ ಸುಮಾರು 200 ಗಜಲ್ಗಳನ್ನ ನಾನು ಫೇಸ್ಬುಕ್ ಒಳಗೆ ಹಾಕೊಂತ ಇದ್ನಿ. ಇನ್ನು ಅವನ್ನೆಲ್ಲ ಇನ್ನೊಂದು ಸರ್ತಿ ತಿದ್ದುಪಡಿ ಮಾಡಿ ಅವಕ್ಕೆ ಒಂದು ವಿಶೇಷವಾದ ಹೊಳಪನ್ನು ಕೊಟ್ಟು ಗಜಲ್ ಸಂಕಲನ ತರಬೇಕು ಅಂತ ಅನ್ನೋದು.
1: ಸರ್, ಈಗ ಕಾರ್ಯಕ್ರಮದಲ್ಲಿ ಈಗ ನಾನು ಬರೀಬೇಕು ಅನ್ನೋರಿಗೆ, ಆಸಕ್ತಿ ಉಳ್ಳವರಿಗೆ ತಾವು ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಬರಿಬೇಕು ಅನ್ನೋರಿಗೆ ಏನು ಹೇಳಬೇಕು ಅಂತಂದ್ರೆ ಮೊದಲನೇದು ಓದಬೇಕು. ನನಗೆ ಈಗ ಇತ್ತಿತ್ತಲಾಗೆ ಏನು ಬರಿಬೇಕು ಅಂತಾನೆ ಅನ್ನಿಸ್ತಿಲ್ಲ. ಯಾಕಂತಂದ್ರೆ ಈ ಇವತ್ತಿನ ತನಕನೂ ಮಾರ್ಕೆಟ್ ಒಳಗೆ ಬಂದಂಥ ಅಥವಾ ಇಲ್ಲಿ ಈ ಹಿಂದೆ ನಮ್ಮ ರೈಟರ್ಸ್ ಅಂತ ಯಾರ್ಯಾರಿದ್ರು ಅವ್ರದೆಲ್ಲ ಕಥೆಗಳ ಪುಸ್ತಕಗಳನ್ನು ಓದಿ ಓದಿ ಓದಿ, ಚಿತ್ತಾಲ, ಅನಂತಮೂರ್ತಿ, ಭೈರಪ್ಪ, ಕುವೆಂಪು, ಅವ್ರು ಒಂದೊಂದು ಸರ್ತಿ ಅಲ್ಲ, ಎರಡೆರಡು ಸರ್ತಿ, ಮೂರು ಸರ್ತಿ ಓದಿ ಆದಮೇಲೆ ನಮಗೆ ಏನು ಅನ್ಸಕ್ಕೆ ಶುರು ಆಗ್ತದೆ ಅಂತಂದ್ರೆ ಇನ್ನು ನಾವು ಬರೆಯೋದು ಏನೂ ಉಳಿದಿಲ್ಲ. ಇವತ್ತಿನ ದಿವಸದೊಳಗೆ ನಾ ಹೇಳಬೇಕು ಅಂತಂದ್ರೆ 4 ಪುಸ್ತಕ ಓದಿರೋದಿಲ್ಲ, ಬರೆಯೋದಕ್ಕನ ಓಡಾಡ್ತಿರ್ತಾರೆ ಜನ. ನಾನು ಏನೋ ಬರೆದದ್ದನ್ನು ಬುಕ್ ಮಾಡಬೇಕು, ತೋರಿಸ್ಬೇಕು, ಅಲ್ಲೇ ಒಂದು ಫಂಕ್ಷನ್ ಮಾಡಬೇಕು, ಹೆಸರು ಮಾಡ್ಕೋಬೇಕು. ಅವ್ರಿಗೆಲ್ಲನೂ ಕೇಳಿದರೆ ಅವ್ರು ಓದಿದ್ದು ಭೈರಪ್ಪ ಓದೇ ಇಲ್ಲ, ಅವು ಇನ್ನು ಯಾವುದು ಯಶವಂತ ಚಿತ್ತಾಲದ ಶಿಕಾರಿ ಓದೇ ಇಲ್ಲ, ಅನಂತಮೂರ್ತಿ ಸಂಸ್ಕಾರ ಓದೇ ಇಲ್ಲ, ಮತ್ತು ಇವ್ನು ನೀವು ಏನು ಬರೆಯೋಕ್ಕೆ ಶುರು ಮಾಡ್ತೀರಿ ಅಂತವ್ರಿಗೆ, ಅವನ್ನೆಲ್ಲ ಓದಿಲ್ಲ ಅಂತಂದ್ರೆ ನೀವೇನು ಬರೀತೀರಿ? ಅದಕ್ಕೆ ಈ ಬರಿಬೇಕನ್ನೋದು ಇವತ್ತಿನ ತಲೆಮಾರಿನ ಹುಡುಗರಿಗೆ

0: ಅಂತಂದ್ರೆ ಆ ಬರೆದ್ರೊಳಗೆ ದಮ್ ಅನ್ನೋದು ಇರೋದೇ ಇಲ್ಲ. ಅದಕ್ಕಾಗಿ ಓದ್ರಿ ಓದ್ರಿ ಓದ್ರಿ, ಆಮೇಲೆ ಓದಿ ಆದಮೇಲೆ ನಿಮ್ಗೆ ಅನ್ನಿಸ್ತೈತಿ ನಾ ಏನು ಬರೆಯುವುದನ್ನೇ ಇಲ್ಲ. ಆ ಒಂದು ಲೆವೆಲ್ ರೀಚ್ ಆಗೋ ತನಕನೂ ಓದಬೇಕು. ಅದನ್ನು ಬಿಟ್ಟು ನಾವು ಯಾವುದೋ ಒಂದು ಘಟನೆ ಆಧಾರ ಇಟ್ಕೊಂಡು ಬರೆಯಕ್ಕೆ ಕುಂಡಿರ್ತೀವಿ ಅಂತಂದ್ರೆ ಅದು ಬರವಣಿಗೆ ಬರವಣಿಗೆನೇ ಅಲ್ಲ.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವದ ಮಾತುಗಳನ್ನು ಜೊತೆಗೆ ತಮ್ಮ ಬರವಣಿಗೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
1: ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕಾವ್ಯವನ್ನ ಉಸಿರಾಗಿಸಿಕೊಂಡಿರುವಂತಹ ಸಾಹಿತಿಗಳು, ಲೇಖಕರು, ಬರಹಗಾರರು ಆದಂತಹ ಗೋಕಾಕ್ನ ನ್ಯಾಯವಾದಿಗಳಾದ ಶ್ರೀ ಲಕ್ಷ್ಮಣ್ ಶಿರಗಾರ್ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019049904 ಕರೆ ಮಾಡಿ ಹೀಗೆ ಕೇಳ್ತಾ ಇರಿ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂಥ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುವ, ಆದರೆ ಕೆಲವೊಮ್ಮೆ ನಾವು ಅಷ್ಟಾಗಿ ಗಮನ ಕೊಡದೆ ಇರುವಂತಹ ಒಂದು ಸಮಸ್ಯೆ ಅಂದ್ರೆ ಅದು ಅನಿಮಿಯಾ ಅಥವಾ ರಕ್ತಹೀನತೆ. ದೇಹದಲ್ಲಿ ರಕ್ತ ಕಡಿಮೆಯಾಗಿದೆ ಎಂದು ಸಾಮಾನ್ಯವಾಗಿ ಹೇಳುತ್ತೇವೆ, ಆದ್ರೆ ನಿಜವಾಗಿಯೂ ಅನಿಮಿಯಾ ಅಂದ್ರೇನು, ಅದು ಯಾಕೆ ಬರುತ್ತೆ, ಅದರಿಂದ ಯಾವ ತೊಂದರೆಗಳು ಉಂಟಾಗಬಹುದು, ಆಹಾರದ ಮೂಲಕ ಅದನ್ನು ತಡೆಯಲು ಸಾಧ್ಯವೇ, ಚಿಕಿತ್ಸೆಯ ಕುರಿತು ಸಮಗ್ರ ಮಾಹಿತಿಯನ್ನ ನೀಡಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರು ಬೆಳಗಾವಿಯ ಹೆರಿಗೆ ಮತ್ತು ಪ್ರಸೂತಿ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಗೀತಾಂಜಲಿ ತೋಟಗಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ಧನ್ಯವಾದಗಳು.
0: ಮೇಡಮ್, ಮೊದಲಿಗೆ ಅನಿಮಿಯಾ ರಕ್ತಹೀನತೆ ಅಂದ್ರೇನು ಅಂತ?
1: ಅನಿಮಿಯಾ ಅಂದ್ರೆ ನಮ್ಮ ದೇಹದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣ ಸಾಮಾನ್ಯಕ್ಕಿಂತ ಕಡಿಮೆಯಾಗೋ ಕಂಡೀಷನ್ಗೆ ನಾವು ಅನಿಮಿಯಾ ಅಥವಾ ರಕ್ತಹೀನತೆ ಅಂತ ಕರಿತೀವಿ.
0: ಮೇಡಮ್, ಈಗ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನೋದು ಬಹಳ ಮುಖ್ಯ ಅಂತ ಕೇಳ್ತಾ ಇರ್ತೀವಿ, ಹಾಗಿದ್ರೆ ಹಿಮೋಗ್ಲೋಬಿನ್ನ ಮುಖ್ಯ ಕಾರ್ಯವೇನು ಅಂತ?
1: ಹಿಮೋಗ್ಲೋಬಿನ್ ಇದು ನಮ್ಮ ದೇಹದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಇರುತ್ತೆ. ಇದು ಒಂದು ತರ ಪ್ರೋಟೀನ್ ಹಿಮೋಗ್ಲೋಬಿನ್ ಅಂತ. ಅದು ಏನ್ ಮಾಡುತ್ತೆ ಅಂತಂದ್ರೆ, ನಾವು ಉಸಿರಾಡದ ಮೇಲೆ ನಾವು ಆಕ್ಸಿಜನ್ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಆಕ್ಸಿಜನ್ ತೆಗೆದುಕೊಂಡ್ಮೇಲೆ ಅದು ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಹೋಗಿ ಮುಟ್ಟಬೇಕು. ಅಂದ್ರೆ ನಮ್ಮ ಎಲ್ಲಾ ಈಗ ಹಾರ್ಟು, ಕಿಡ್ನಿ, ಬ್ರೈನ್, ಬೇರೆ ಬೇರೆ ಅಂಗಾಂಗಗಳಿಗೆ ಅದು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕಾಗುತ್ತೆ. ಈ ಆಕ್ಸಿಜನ್ ಅನ್ನ ಲಂಗ್ಸ್ದಿಂದ, ಶ್ವಾಸಕೋಶದಿಂದ ಬೇರೆ ಬೇರೆ ಅಂಗಾಂಗಗಳಿಗೆ ಸಾಗಿಸೋ ಮುಖ್ಯ ಕೆಲಸ ಮಾಡೋದೇ ಹಿಮೋಗ್ಲೋಬಿನ್.
0: ಮೇಡಮ್, ಈಗ ಹಿಮೋಗ್ಲೋಬಿನ್ ಸಾಮಾನ್ಯ ಮಟ್ಟ ಎಲ್ಲರಿಗೂ ಒಂದೇ ಆಗಿರುತ್ತಾ, ಅಥವಾ ಈಗ ವಯಸ್ಸು, ಲಿಂಗ, ಗರ್ಭಾವಸ್ಥೆಗೆ ತಕ್ಕಂತೆ ಅನುಗುಣವಾಗಿ ಹಿಮೋಗ್ಲೋಬಿನ್ ಏನಾದರೂ ವ್ಯತ್ಯಾಸ ಇರುತ್ತಾ?
1: ಈಗ ಹಿಮೋಗ್ಲೋಬಿನ್ ಈಗ ಹೆಣ್ಣು ಮಕ್ಕಳಿಗೆ ಬೇರೆ ಇರುತ್ತೆ, ಅಥವಾ ಗಂಡು ಮಕ್ಕಳಿಗೆ ಬೇರೆ, ಆಮೇಲೆ ಚಿಕ್ಕ ಮಕ್ಕಳಿಗೆ ಬೇರೆ ಹಿಡಿತೀವಿ ನಾವು, ಪ್ರೆಗ್ನೆನ್ಸಿ ಒಳಗಡೆನೂ ಬೇರೆ ಬೇರೆಯಾಗಿ ಹಿಡಿತೀವಿ. ಈಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಅಂತಂದ್ರೆ ಅವರಿಗೆ ನಾವು ಅಟ್ಲೀಸ್ಟ್ 12 ಆದರೂ ಇರಬೇಕು, 12 ಅಂತ ಹೇಳ್ತೀವಿ. ಗಂಡಸರಲ್ಲಿ 13.5-17.5 ಒಳಗಡೆ ಇರುತ್ತೆ. ಅದೇ ಪ್ರೆಗ್ನೆನ್ಸಿ ಒಳಗಡೆ ನಾವು ಮಿನಿಮಮ್ ಆಗಿ 11 ಇರಬೇಕು. ಇದಕ್ಕಿಂತ ಕಮ್ಮಿ ಆಯಿತು ಅಂತಂದ್ರೆ ಆವಾಗ ನಾವು ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಹೇಳಿ ಕರೀತೀವಿ.
0: ಮಕ್ಕಳಲ್ಲಿ ಯಾವ ಪ್ರಮಾಣದಲ್ಲಿ ಇರಬೇಕು ಅಂತ ಮೇಡಮ್?
1: ಅದು ಅವರವರ ಏಜ್ ಪ್ರಕಾರ ಡಿಪೆಂಡ್ ಆಗುತ್ತೆ. ಈಗ ಹುಟ್ಟಿದ್ರಲ್ಲಿ ಬೇರೆ ಇರುತ್ತೆ, ಆಮೇಲೆ ಚೈಲ್ಡ್ಹುಡ್ ಒಳಗಡೆ ಬೇರೆ ಇರುತ್ತೆ, ಅಡೋಲೆಸೆಂಟ್ಸ್ ಒಳಗಡೆನು ಬೇರೆ ಬೇರೆ ಲೆವೆಲ್ ಇರುತ್ತೆ.
0: ಮೇಡಮ್, ಈಗ ಅನಿಮಿಯಾ ಈ ಒಂದು ರಕ್ತಹೀನತೆ ಉಂಟಾಗೋದಕ್ಕೆ ಕಾರಣಗಳು ಏನೆಲ್ಲ ಇರಬಹುದು ಅಂತ?
1: ಈಗ ಅದು ಅನಿಮಿಯಾ ಆಗೋದಕ್ಕೆ ತುಂಬಾ ಕಾರಣಗಳಿವೆ. ಒಂದು, ನಾವು ಸರಿಯಾದ ಸಮತೋಲನ ಪೌಷ್ಟಿಕ ಆಹಾರ ತಗೊಳ್ಳಿಲ್ಲ ಅಂತಂದ್ರೆ ಒಮ್ಮಾಗುತ್ತೆ. ಆಮೇಲೆ ಅದು ನಾವು ತಗೊಂಡ್ರೂ ಕೂಡ ಸರಿಯಾಗಿ ಅದು ನಮ್ಮ ಅಬ್ಸಾರ್ಬ್ ಆಗಿ ಬೇರೆ ಬೇರೆ ಭಾಗಗಳಿಗೆ ಹೋಗೋದಿಲ್ಲ, ಅಥವಾ ಒಬ್ಬೊಬ್ಬರಿಗೆ ಏನಾಗುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಈಗ ಹೆಣ್ಮಕ್ಳಲ್ಲಿ ಅಂತಂದ್ರೆ ತಿಂಗಳ ತಿಂಗಳ ಋತುಸ್ರಾವ ಆಗೋದು, ಆಮೇಲೆ ಒಬ್ಬೊಬ್ಬರಿಗೆ ಪೈಲ್ಸ್ ಅಂತಾರಲ್ಲ, ಹೆಮರಾಯ್ಡ್ಸ್, ಆ ತರ ಆಗಿ ಬ್ಲೀಡಿಂಗ್ ಆಗೋದು, ಒಬ್ಬೊಬ್ಬರಿಗೆ ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ಆಗಿರುತ್ತೆ, ಅದರಿಂದ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ, ಅಥವಾ ಒಬ್ಬೊಬ್ಬರಿಗೆ ಏನಾಗುತ್ತೆ, ದೀರ್ಘ ಕಾಯಿಲೆಗಳಿರುತ್ತೆ, ದೀರ್ಘಕಾಲದ ಕ್ರಾನಿಕ್ ಡಿಸೀಸಸ್ ಅಂತೀವಿ ಅದರಿಂದ, ಆಮೇಲೆ ಹಿಮೋಗ್ಲೋಬಿನೋಪತೀಸ್ ಅಂತ ಹೇಳಿ ಇರುತ್ತೆ. ಈಗ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ತರಹದ ಅನಿಮಿಯಾ ಆಗುತ್ತಾ ಇದೆ.
0: ಮೇಡಮ್, ಈಗ ಇಷ್ಟೆಲ್ಲ ಕಾರಣಗಳನ್ನ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಕಬ್ಬಿಣದ ಕೊರತೆ ಇದ್ರೂ ಕೂಡ ಅನಿಮಿಯಾ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇವಾಗ ಕಬ್ಬಿಣದ ಕೊರತೆಯಿಂದ ಹೇಗೆ ಉಂಟಾಗುತ್ತೆ ಅಂತ ಅನಿಮಿಯಾ ಅನ್ನುವಂಥದ್ದು?
1: ಈಗ ಎಲ್ಲಾ ಅನಿಮಿಯಾದೊಳಗಡೆ ಕಾಮನ್ ಆಗಿರೋದು ಅಂತಂದ್ರೆ ಐರನ್ ಡೆಫಿಷಿಯನ್ಸಿ, ಅದೇ ಕಬ್ಬಿಣದ ಕೊರತೆ ಇರುವ ಅನಿಮಿಯಾ. ಅದು ಬಿಟ್ರೆ ನಾವು ಫೋಲಿಕ್ ಆಸಿಡ್ ಡೆಫಿಷಿಯನ್ಸಿ, ವಿಟಮಿನ್ B12 ಡೆಫಿಷಿಯನ್ಸಿ ಇವೆಲ್ಲ ಬರುತ್ತೆ. ಇದಾದ್ಮೇಲೆ ಬೇರೆ ಬೇರೆದು ಕಾರಣಗಳು ಇರುತ್ತೆ. ಅದರೊಳಗಡೆ ಮುಖ್ಯವಾದ ಕಾರಣ ಇರೋದೇ ಕಬ್ಬಿಣದ ಕೊರತೆ. ಇದು ನಾವು ಆಹಾರದೊಳಗಡೆ ಸರಿಯಾಗಿ ತಗೊಳ್ಳಲಿಲ್ಲ ಅಂತಂದ್ರೆ ಆವಾಗ ಕಬ್ಬಿಣದ ಕೊರತೆ ಉಂಟಾಗಿ ಅನಿಮಿಯಾ ಉಂಟಾಗುತ್ತೆ.
0: ಮೇಡಮ್, ಈಗ ಒಬ್ಬ ವ್ಯಕ್ತಿಗೆ ಅನಿಮಿಯಾ ಇದೆ ಅಂತ ತಿಳಿಯೋದಕ್ಕೆ ಸಾಮಾನ್ಯವಾಗಿ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ?
1: ಈಗ ಅನಿಮಿಯಾ ಇತ್ತು ಅಂತಂದ್ರೆ ಒಬ್ಬೊಬ್ಬರಿಗೆ ಏನಾಗುತ್ತೆ, ತುಂಬಾ ದುರ್ಬಲತೆ ಬರುತ್ತೆ, ವೀಕ್ನೆಸ್, ತಲೆ ಸುತ್ತುವುದು, ಆಮೇಲೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಅವ್ರಿಗೆ ಕಾನ್ಸಂಟ್ರೇಷನ್ನು ಸರಿಯಾಗಲ್ಲ, ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ಅವರು ಕಲಿಯೋದು ಏನಿರುತ್ತಲ್ಲ ಅದು ಸರಿಯಾಗಿ ಅವರ ಬೆಳವಣಿಗೆಗೂ ಎಫೆಕ್ಟ್ ಆಗುತ್ತೆ. ಹೀಗೆ ಅವರಲ್ಲಿ ಆಮೇಲೆ ಒಬ್ಬೊಬ್ಬರದ್ದು ಮುಖ ಬಿಳುಪಾಗಿ ಕಾಣುತ್ತೆ, ಒಳ ತುಟಿಗಳು ಇದು ಆಗುತ್ತೆ, ಬಿಳಿಯಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಹಂಗೆ ಸಿವಿಯರಿಟಿ ಜಾಸ್ತಿ ಆಗ್ತಾ ಹೋದ್ರೆ ಅವರಿಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಈಗ ಸಾಮಾನ್ಯವಾಗಿ ನಡ್ಕೊಂತ ಹೋಗೋರು ಸ್ಟೆಪ್ಸ್ ಹತ್ತವರಿಗೆಲ್ಲ ಸ್ಟೆಪ್ಸ್ ಎಲ್ಲ ಹತ್ತಕ್ಕೆ ಸ್ಟಾರ್ಟ್ ಆದ್ಮೇಲೆ ಬ್ರೆತ್ಲೆಸ್ನೆಸ್ ಬರುತ್ತೆ, ಆಮೇಲೆ ಹೃದಯ ಬಡಿತ ಹೆಚ್ಚಾಗಬಹುದು. ಅದು ಲಾಸ್ಟ್ ಲಾಸ್ಟಿಗೆ ಹೃದಯಕ್ಕೂ ಕೆಲಸ ಮಾಡೋದಕ್ಕೆ ಕಷ್ಟ ಕೊಡುತ್ತೆ.
0: ಮೇಡಮ್, ಈಗ ವಿಶೇಷವಾಗಿ ಮಹಿಳೆಯರಲ್ಲಿ ಈ ರಕ್ತಹೀನತೆ ಅನ್ನೋದು ಹೆಚ್ಚಾಗಿ ಕಂಡುಬರುತ್ತೆ, ಇದಕ್ಕೆ ಕಾರಣಗಳೇನು ಅಂತ?
1: ಈಗ ಮಹಿಳೆಯರಲ್ಲಿ ಅಂತಂದ್ರೆ ಈಗ ತಿಂಗಳ ತಿಂಗಳಲ್ಲಿ ಮುಟ್ಟು ಬಂದಾಗ ರಕ್ತಸ್ರಾವ ಆಗುತ್ತಲ್ಲ, ಒಬ್ಬೊಬ್ಬರಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಅಥವಾ ಬಹಳ ದಿನಗಳವರೆಗೆ ಹೋಗ್ತಾ ಇರುತ್ತೆ. ಅದು ಅವ್ರಿಗೆ ಸರಿಯಾಗಿ ಚಿಕಿತ್ಸೆ ತಗೊಳ್ಳಿಲ್ಲ ಅಂತಂದ್ರೆ ಅದು ಹಿಮೋಗ್ಲೋಬಿನ್ ಕಮ್ಮಿ ಆಕೊಂತ ಹೋಗಿ ಅನಿಮಿಯಾ ಉಂಟಾಗುತ್ತೆ. ಆಮೇಲೆ ಹೆಣ್ಮಕ್ಳಲ್ಲಿ ಗರ್ಭಾವಸ್ಥೆ ಪ್ರೆಗ್ನೆನ್ಸಿ ಒಳಗಡೆ ಅವರಿಗೆ ಜಾಸ್ತಿ ಬೇಕಾಗುತ್ತೆ ಐರನ್ ಕಂಟೆಂಟ್ ಎಲ್ಲ, ಯಾಕಂದ್ರೆ ತಾಯಿ ಮತ್ತೆ ಮಗುಗಿಬ್ರಿಗೂ ಬೇಕಲ್ಲ. ಆವಾಗ ಅವರು ಸರಿಯಾಗಿ ಐರನ್ ತಗೊಳ್ಳಿಲ್ಲ ಅಂತಂದ್ರೆ ಆಮೇಲೆ ಡೆಲಿವರಿ ಟೈಮಲ್ಲೂ ಅವರಿಗೆ ಬ್ಲೀಡಿಂಗ್ ಆಗಿ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ, ಅಂದ್ರೆ ಐರನ್ ಲಾಸ್ ಆಗುತ್ತಲ್ಲ, ಅದರ ಸಲುವಾಗಿ ಹೆಣ್ಮಕ್ಳಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಆಮೇಲೆ ನಮ್ಮ ಭಾರತದೊಳಗಡೆ ಸ್ವಲ್ಪ ಹೆಣ್ಮಕ್ಳು ತಮ್ಮ ಆಹಾರದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಅದರಿಂದ ಅವ್ರು ಸರಿಯಾದ ಪೌಷ್ಟಿಕ ಆಹಾರ ತಗೊಳ್ಳಿಲ್ಲ ಅಂತಂದ್ರು ಹಿಮೋಗ್ಲೋಬಿನ್ ಕಮ್ಮಿಯಾಗಿ ಐರನ್ ಡೆಫಿಷಿಯನ್ಸಿ ಆಗೋದು ಸರ್ವ ಸಾಮಾನ್ಯ.
0: ಮೇಡಮ್, ಇನ್ನು ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಗೆ ಒಂದು ಅನಿಮಿಯಾ ಅನ್ನುವಂಥದ್ದು ಇದ್ರೆ ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗಬಹುದು ಅಂತ?
1: ಈಗ ಆ್ಯಕ್ಚುಲಿ ಏನಾಗುತ್ತೆ, ಪ್ರೆಗ್ನೆನ್ಸಿ ಒಳಗಡೆ ಅವರು ಸರಿಯಾಗಿ ಆಹಾರ ತಗೊಳ್ಳೋದಿಲ್ಲ. ಫಸ್ಟ್ 3-4 ಮಂತ್ಸ್ವರೆಗೂ ಒಬ್ಬೊಬ್ಬರಿಗೆ ವಾಮಿಟಿಂಗ್ ಎಲ್ಲ ಇರುತ್ತೆ, ಅದರಿಂದ ಅವರು ಚೆನ್ನಾಗಿ ತಗೊಳ್ಳೋದಿಲ್ಲ, ಅದರೊಳಗಡೆ ಸಮತೋಲನ ಆಹಾರ ಇರೋದಿಲ್ಲ. ಆಮೇಲೇನು ಅವರಿಗೆ ಕಂಪ್ಯಾರೇಟಿವ್ಲಿ ಬೇರೆ ಹೆಣ್ಮಕ್ಳಿಗೆ ಕಂಡ್ರೆ ಪ್ರೆಗ್ನೆನ್ಸಿ ಒಳಗಡೆ ಹಾರ್ಮೋನ್ ಚೇಂಜಸ್ಲಿಂದ ಅವರಿಗೆ ಸರಿಯಾಗಿ ಆಹಾರ ಹೋಗೋದಿಲ್ಲ, ಅದು ಒಂದು. ಆಮೇಲೆ ನಾವು ಐರನ್ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಎಲ್ಲ ಕೊಡ್ತಾ ಇರ್ತೀವಿ ಪ್ರೆಗ್ನೆನ್ಸಿ ಒಳಗಡೆ, ಅದು ಅವರು ಕರೆಕ್ಟಾಗಿ ತಗೋಬೇಕು. ಒಂದು ವೇಳೆ ಅದು ಕರೆಕ್ಟಾಗಿ ತಗೊಳ್ಳಿಲ್ಲ ಅಥವಾ ಅವರು ಆಹಾರದ ಸಮತೋಲನೆ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಅವರಿಗೆ ಐರನ್ ಡೆಫಿಷಿಯನ್ಸಿ ಆಗಿ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಅದರಿಂದ ಈಗ ತಾಯಿ ಮೇಲೆ ಅಂತಂದರೆ ಅವರಿಗೆ ತುಂಬ ವೀಕ್ನೆಸ್ ಬರೋದು, ಯಾವುದೇ ಕೆಲಸನೂ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಸುತ್ತಾಡಿದ್ರೇ ತಲೆ ಸುತ್ತು ಬರೋದೆಲ್ಲ ಆಗುತ್ತೆ, ಅದರಿಂದ ಮಗುಗೂ ಎಫೆಕ್ಟ್ ಆಗುತ್ತೆ. ಮಗುವಿಗೆ ಏನು ಇದು FGR ಅಂತೀವಿ, ಅಂದರೆ ಗ್ರೋತ್ ರಿಸ್ಟ್ರಿಕ್ಟೆಡ್ ಬೇಬಿ ಅಂತ, ವೇಟ್ ಸರಿಯಾಗಿ ಆಗೋದಿಲ್ಲ, ಡೆಲಿವರಿ ಟೈಮ್ನಲ್ಲಿ ಅದರ ತೂಕ ಕಮ್ಮಿ ಆಗುತ್ತೆ, ಆಮೇಲೆ ಒಬ್ಬೊಬ್ಬರಿಗೆ ತುಂಬ ಬೇಗನೆ ಡೆಲಿವರಿ ಆಗುತ್ತೆ, 7th-8th ತಿಂಗಳೊಳಗಡೆ ಪ್ರೀಟರ್ಮ್ ಡೆಲಿವರಿ ಅಂತ ಕರಿತೀವಿ, ಹಾಗಾಗ್ಬೋದು. ಆಮೇಲೆ ಅವರಿಗೆ ಬೇರೆ ಬೇರೆ ಥರದ ಇನ್ಫೆಕ್ಷನ್, ಯಾವುದು ಯೂರಿನರಿ ಇನ್ಫೆಕ್ಷನ್ ಆಗ್ಬೋದು, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು, ಈ ಥರದ ಇನ್ಫೆಕ್ಷನ್ಸ್ ಎಲ್ಲ ಬೇಗನೆ ಆಗುತ್ತೆ.
0: ಮೇಡಮ್, ಇನ್ನು ಬೆಳೆಯುವಂತಹ ಮಕ್ಕಳಲ್ಲಿ ರಕ್ತಹೀನತೆ ಏನಾದ್ರು ಕಂಡು ಬರುತ್ತಲ್ವಾ, ಅವರು ಆಗ ಅವರ ಒಂದು ದೈಹಿಕ ಬೆಳವಣಿಗೆ ಮೇಲೆ ಹಾಗೇನೆ ಕಲಿಕಾ ಸಾಮರ್ಥ್ಯದ ಮೇಲೆ ಏನಾದರೂ ಪರಿಣಾಮ ಆಗುತ್ತಾ?
1: ಹೌದು, ಖಂಡಿತ. ಈಗ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಂತಂದರೆ ಅವರಿಗೆ ಮಕ್ಕಳಿಗೆ ಇನ್ನೂ ಒಂದು ಏನಾಗುತ್ತೆ ಅಂತಂದರೆ ಅವ್ರು ಸರಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲ, ಅನಿಮಿಯಾದೊಳಗಡೆ ಅದು ಒಂದು ತುಂಬ ಕಾಮನ್. ಅವರಿಗೆ ಅನಿಮಿಯಾ ಆಯಿತು ಅಂತಂದರೆ ಅವ್ರು ಊಟನೇ ಹೋಗಲ್ಲ, ಊಟನೇ ಹೋಗೋದಿಲ್ಲ ಅಂತ ಹೇಳ್ತಾರೆ, ಅದರಿಂದ ಅದು ಇನ್ನೂ ವರ್ಸನ್ ಆಗ್ತಾ ಹೋಗುತ್ತೆ. ಆಮೇಲೆ ಕಾನ್ಸಂಟ್ರೇಷನ್ ಮೇಲೆ ಎಫೆಕ್ಟ್ ಆಗೋದ್ರಿಂದ ಮಕ್ಕಳು ಅಭ್ಯಾಸದೊಳಗಡೆನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ, ಅವರ ಓದೋಕ್ಕೂ ಆಗೋದಿಲ್ಲ, ಓದಿದರೆ ಸರಿಯಾಗಿ ನೆನ್ಪಿಟ್ಕೊಳ್ಳೋದಿಲ್ಲ, ಅದರಿಂದ ಅವರ ಪರ್ಫಾರ್ಮೆನ್ಸಿಗೂ ಎಫೆಕ್ಟ್ ಆಗುತ್ತೆ, ಅವ್ರ ಬೆಳವಣಿಗೆಗೂ. ಯಾಕಂದರೆ ಮಕ್ಕಳು ಬೆಳವಣಿಗೆ ತುಂಬ ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಬೇಕಾಗಿರೋ ಹಿಮೋಗ್ಲೋಬಿನ್ ಸಿಗಲಿಲ್ಲ ಅಂತಂದರೆ ಅವರ ಬೆಳವಣಿಗೆನೂ ಸರಿಯಾಗಿ ಆಗೋದಿಲ್ಲ, ಅದರಿಂದ ಅವರಿಗೆ ಬೇರೆ ಬೇರೆ ಥರದ ಇನ್ಫೆಕ್ಷನ್ಸ್ ಆಗೋದಾಗಲಿ, ಆಮೇಲೆ ಅವರ ವೇಟ್ ಕಡಿಮೆ ಆಗೋದು, ಮಾಲ್ನರಿಷ್ಮೆಂಟ್ ಆಗೋದು, ಈ ಥರ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ.
0: ಮೇಡಮ್, ಹಾಗಾದರೆ ಈ ಒಂದು ಅನಿಮಿಯ ರಕ್ತಹೀನತೆ ಅನ್ನುವಂಥದ್ದು ಬರದಂತೆ ನೋಡಿಕೊಳ್ಳೋದಕ್ಕೆ ನಾವು ಪ್ರತಿದಿನ ಯಾವ ರೀತಿಯ ಒಂದು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಅಂತ?
1: ಈಗ ಅನಿಮಿಯಾ ಬರಬಾರ್ದು ಅಂತಂದರೆ ನಾವು ದಿನನಿತ್ಯದೊಳಗಡೆನೂ ನಾವು ನಮ್ಮ ಸಮತೋಲನ ಆಹಾರವನ್ನು ಸೇವಿಸಬೇಕು. ಅಂದರೆ ನಮಗೆ ಡೈಲಿ ನಾವು ಊಟ ಮಾಡಬೇಕಾದ್ರೆ ಇದು ಹೇಗೆ ಸಸ್ಯಾಹಾರಿಗಳಿಗೆ ಡಿಫ್ರೆಂಟ್ ಆಗುತ್ತೆ, ಮಿಕ್ಸ್ಡ್ ಎಲ್ಲ ನಾನ್ ವೆಜ್ ಊಟ ಮಾಡೋರಿಗೂ ಡಿಫ್ರೆಂಟ್ ಆಗಿರುತ್ತೆ. ಈಗ ಯೂಶ್ವಲಿ ನಾವು ಐರನ್ ಕಂಟೆಂಟ್ ಇರೋ ಫುಡ್ಸನ್ನು ಚೆನ್ನಾಗಿ ತಗೋಬೇಕು. ಈಗ ಎಲ್ಲ ಬೇಳೆಕಾಳುಗಳಾಗಲಿ, ಸ್ಪ್ರೌಟ್ಸು, ಆಮೇಲೆ ಎಲ್ಲ ಥರದ ಹಣ್ಣುಗಳು, ಡ್ರೈ ಫ್ರೂಟ್ಸು, ಈ ಖಜೂರ, ಬಾದಾಮಿ, ಇದಂತೆಲ್ಲ ಆಹಾರಗಳನ್ನು ನಾವು ಚೆನ್ನಾಗಿ ತಗೋಬೇಕು. ಆಮೇಲೆ ಪ್ರೋಟೀನ್ ಕಂಟೆಂಟ್ ಇರೋ ಆಹಾರಗಳನ್ನು ಚೆನ್ನಾಗಿ ಸೇವಿಸಬೇಕು. ಇದರಿಂದ ನಾವು ಸಮತೋಲನ ಆಹಾರವನ್ನು ಮೇಂಟೈನ್ ಮಾಡಿಕೊಂಡು ಹೋದರೆ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಕಮ್ಮಿ ಆಗುತ್ತೆ. ಆಮೇಲೆ ಆದಷ್ಟು ನಾವು ಕಬ್ಬಿಣದ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸಬೇಕು, ಅದರಿಂದ ಅದು ಆಹಾರದೊಳಗಡೆ ಸೇರಿಕೊಂಡು ನಮ್ಮ ಕಬ್ಬಿಣದ ಅಂಶ ಹೆಚ್ಚಾಗುತ್ತೆ ಬಾಡಿ ಒಳಗಡೆ. ಇದು ಒಂದು. ಇನ್ನೂ ಒಂದು ಏನು ಅಂತಂದ್ರೆ, ನಾವು ಊಟ ಮಾಡಿದ್ಮೇಲೆ ಅವರು ತುಂಬಾ ಟೀ ಕಾಫಿ ಎಲ್ಲ ತಗೊಂತಾ ಇರ್ತಾರೆ. ಟೀ ಕಾಫಿ ಎಲ್ಲ ತಗೊಂಡ್ರೆ ಇದೇನಾಗುತ್ತೆ ಅಂದ್ರೆ ಐರನ್ ಅಬ್ಸಾರ್ಪ್ಷನ್ ಗೆ ಎಫೆಕ್ಟ್ ಮಾಡುತ್ತೆ, ಅದು ಒಂದು ಬಿಡ್ಬೇಕು. ಆಮೇಲೆ ಒಮ್ಮೆ ಕ್ಯಾಲ್ಸಿಯಂ ಕೂಡ ಅದನ್ನ ಅಬ್ಸಾರ್ಪ್ಷನ್ ಗೆ ಎಫೆಕ್ಟ್ ಮಾಡುತ್ತೆ. ಈಗ ಒಬ್ಬೊಬ್ಬರಿಗೆ ನಾವು ಅನಿಮಿಯಾ ಟ್ರೀಟ್ಮೆಂಟ್ ಸಲುವಾಗಿ ಎಲ್ಲ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇರ್ತೀವಲ್ಲ, ಅವರು ಆ ಮೆಡಿಸಿನ್ ತಗೊಂಡ ಮೇಲೆ ಕೂಡ ಸ್ವಲ್ಪ ಹಾಲು ತಗೊಳ್ಳೋದಾಗ್ಲಿ ಟೀ ಕಾಫಿ ತಗೊಳ್ಳೋದು ಗ್ಯಾಪ್ ಮಾಡಿನೇ ತಗೋಬೇಕು.
2: ಮೇಡಮ್, ಈಗ ಸಸ್ಯಾಹಾರ ಸೇವಿಸುವವರಿಗೆ ಈ ಒಂದು ಐರನ್ ಕಂಟೆಂಟ್ ಬೇಕು ಅನ್ನೋದಾದ್ರೆ ಅವರಿಗೆ ಯಾವ ಒಂದು ಆಹಾರದಲ್ಲಿ ಹೆಚ್ಚಾಗಿ ಸಿಗುತ್ತೆ? ಆಲ್ರೆಡಿ ತಾವು ತಿಳಿಸಿದ್ರಿ, ಯಾವ ಒಂದು ಆಹಾರದಲ್ಲಿ ಅವರು ಹೆಚ್ಚಾಗಿ ಸಿಗುತ್ತೆ ಅವರಿಗೆ?
1: ಅವರು ಈಗ ಎಲ್ಲ ತರಹದ ಸಸ್ಯಾಹಾರಿಗಳಿಗೆ ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ತಗೋಬೇಕು. ಈಗ ಮೇಥಿ, ಪಾಲಕ್, ಅದು ಅಲ್ಲದೆ ಇವೆಲ್ಲ ಬೇಳೆಕಾಳುಗಳು, ಸೀರಿಯಲ್ಸ್ ಅಂತೀವಲ್ಲ ಅದು, ಸ್ಪ್ರೌಟ್ಸ್ ತಗೋಬೇಕು. ಆಮೇಲೆ ಇವೆಲ್ಲ ಡ್ರೈ ಫ್ರೂಟ್ಸ್ ಒಳಗಡೆ ಮೇನ್ಲಿ ಖಜೂರ, ಅಂಜೂರ, ಆಮೇಲೆ ಬಾದಾಮಿ, ಇವೆಲ್ಲದರಿಂದ ಅವರಿಗೆ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು ಅವರು ಅಂತಂದರೆ, ಇದು ನಾವು ಸಾಮಾನ್ಯವಾಗಿ ಶೇಂಗಾ ಮತ್ತು ಬೆಲ್ಲ ಅವೆರಡೂ ಕುಡಿಸಿ ಒಂದೊಂದು ಡೈಲಿ ಒಂದೊಂದು ಉಂಡೆಯನ್ನು ತಿಂತ ಹೋದರೆ ಅದು ಪ್ರೋಟೀನು ಮತ್ತು ಐರನ್ ಎರಡೂ ಸಪ್ಲಿಮೆಂಟ್ ಮಾಡುತ್ತೆ. ಸಾಧ್ಯವಾದಷ್ಟು ಬೆಲ್ಲವನ್ನು ಯೂಸ್ ಮಾಡಿದಷ್ಟು ಚಲೋ.
2: ಮೇಡಮ್, ಈಗ ಕಬ್ಬಿಣದ ಜೊತೆಗೆ ವಿಟಮಿನ್ ಸಿ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಈಗ ವಿಟಮಿನ್ ಸಿ ಇರುವಂತಹ ಆಹಾರ ನಮ್ಮ ದೇಹ ಈ ಒಂದು ಕಬ್ಬಿಣದ ಅಂಶವನ್ನು ಹೀರ್ಕೊಳ್ಳೋದಕ್ಕೆ ಹೇಗೆ ಅದು ಸಹಾಯ ಮಾಡುತ್ತೆ ಅಂತ?
1: ಯೂಶ್ವಲಿ ವಿಟಮಿನ್ ಸಿ ಏನು ಮಾಡುತ್ತೆ ಅಂತಂದರೆ ನಮ್ಮ ಬಾಡಿ ಒಳಗಡೆ ಇರುವ ಐರನ್ನ ಅಬ್ಸಾರ್ಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ವಿಟಮಿನ್ ಸಿ ಇರುವ ಆಹಾರಗಳು ಅಂತಂದರೆ ನೆಲ್ಲಿಕಾಯಿ, ನಿಂಬೆಹಣ್ಣು, ಕಿತ್ತಳೆ ಹಣ್ಣು ಇವೆಲ್ಲ ತಗೊಳ್ಳೋದ್ರಿಂದ ಅದು ಏನು ಮಾಡುತ್ತೆ ಅಂತಂದರೆ ಕರೆಕ್ಟಾಗಿ ನಮ್ಮ ಆಹಾರದೊಳಗಡೆ ಇರುವ ಕಬ್ಬಿಣದ ಅಂಶವನ್ನು ಹೀರ್ಕೊಂಡು ನಮ್ಮ ಬಾಡಿಗೆ ಸಾಗಿಸುತ್ತೆ. ಅದರ ಸಲುವಾಗಿ ವಿಟಮಿನ್ ಸಿಯ ಸಾಧ್ಯವಾದಷ್ಟು ತಗೊಳ್ಳೇಬೇಕು.
2: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಹೆರಿಗೆ ಮತ್ತು ಪ್ರಸೂತಿ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಗೀತಾಂಜಲಿ ತೋಟಗಿಯವರು. ಮೇಡಮ್, ಈಗಾಗಲೇ ತಾವು ತಿಳಿಸ್ತಾ ಇದ್ರಿ, ಈಗ ನಮಗಿರುವಂತ ಒಂದು ಸಾಮಾನ್ಯವಾದ ಅಭ್ಯಾಸ ಅಂದ್ರೆ ಊಟ ಆದ್ಮೇಲೆ ಕಾಫಿ ಅಥವಾ ಟೀ ಕುಡಿಯುವಂತ ಒಂದು ಅಭ್ಯಾಸ ಇರುತ್ತೆ. ಈ ಅಭ್ಯಾಸವು ನಮ್ಮ ದೇಹ ಒಂದು ಕಬ್ಬಿಣದ ಅಂಶವನ್ನ ಹೀರ್ಕೊಳ್ಳೋದಕ್ಕೆ ಇದು ನಮಗೆ ತೊಂದರೆಯನ್ನ ಉಂಟು ಮಾಡುತ್ತೆ ಅಂತ ತಿಳಿಸ್ತಾ ಇದ್ರಿ. ಯಾವ ರೀತಿ ತೊಂದರೆ ಉಂಟು ಮಾಡುತ್ತೆ ಮೇಡಮ್?
2: ಈಗ ಟೀ ಕಾಫಿ ಒಳಗಡೆ ಇರುವ ಸ್ವಲ್ಪ ಅಂಶಗಳೇನಿರುತ್ತಲ್ಲ ಅದು ಹೋಗಿ ನಮ್ಮ ಐರನ್ ಅಬ್ಸಾರ್ಪ್ಷನ್ ಏನಾಗ್ತಾ ಇರುತ್ತಲ್ಲ ಅದನ್ನ ಪ್ರಿವೆಂಟ್ ಮಾಡುತ್ತೆ. ಅದರ ಸಲುವಾಗಿ ಅದು ಏನು ಕಬ್ಬಿಣದ ಅಂಶ ನಮ್ಮ ಬಾಡಿಗೆ ಹೋಗಿ ಹತ್ಕೋಬೇಕಲ್ಲ ಅದು ಸೇರೋದಿಲ್ಲ. ಅದರ ಸಲುವಾಗಿ ನಾವು ಟೀ ಕಾಫಿಯನ್ನ ಅವಾಯ್ಡ್ ಮಾಡಬೇಕು ಆಹಾರ ತಗೊಂಡಾದ್ಮೇಲೆ.
1: ಮೇಡಮ್, ಈಗ ಐರನ್ ಟ್ಯಾಬ್ಲೆಟ್ ಹಾಗೇನೆ ಫೋಲಿಕ್ ಆಮ್ಲದ ಒಂದು ಟ್ಯಾಬ್ಲೆಟ್ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಯಾರು ಈ ಮಾತ್ರೆಗಳನ್ನ ತೆಗೆದುಕೊಳ್ಬೇಕು, ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು ಅಂತ ಅದರ ಬಗ್ಗೆ ತಿಳಿಸ್ಕೊಡೋದಾದ್ರೆ?
2: ಆಕ್ಚುಲಿ ನಾವು ಈಗ ಅನಿಮಿಯಾ ಆಗಿದೆ ಅಂತ ಹೇಳಿ ಡಿಸೈಡ್ ಆದ್ಮೇಲೆ ಅವರಿಗೆಲ್ಲರಿಗೂ ರಕ್ತ ಪರೀಕ್ಷೆ ಮಾಡಿ, ರಕ್ತ ಪರೀಕ್ಷೆ ಆದ್ಮೇಲೆ ಅವರಿಗೆ ಯಾವ ಸ್ಟೇಜ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ, ಅಂದ್ರೆ ಸಿವಿಯರಿಟಿ ಗೊತ್ತಾಗುತ್ತೆ, ಕಡಿಮೆ ಇದೇನೋ ಜಾಸ್ತಿ ಇದೇನೋ ಅಂತ. ಒಬ್ಬೊಬ್ಬರಿಗೆ ನಾವು ಬರೀ ಟ್ಯಾಬ್ಲೆಟ್ ಮುಖಾಂತರನೇ ಟ್ರೀಟ್ಮೆಂಟ್ ಕೊಡ್ತೀವಿ, ಒಬ್ಬೊಬ್ಬರಿಗೆ ಅದರದ್ದು ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ, ಆಮೇಲೆ ಒಬ್ಬೊಬ್ಬರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಮಾಡಬೇಕಾಗುತ್ತೆ. ಈಗ ಯಾರಿಗೆ ಕಡಿಮೆ ಪ್ರಮಾಣದ ಇರುತ್ತಲ್ವಾ, ಅರೌಂಡ್ 9-11 ವರೆಗೂ ಯಾರಿಗಾದ್ರೂ ಇದ್ರೆ ಹಿಮೋಗ್ಲೋಬಿನ್, ಅವರಿಗೆ ನಾವು ಟ್ಯಾಬ್ಲೆಟ್ ಮುಖಾಂತರ ಅದನ್ನು ಇಂಪ್ರೂವ್ ಮಾಡಬಹುದು. ಅವರಿಗೆ ನಾವು ಐರನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅದರ ಜೊತೆನು, ಯಾಕಂದ್ರೆ ಈಗ ಹಿಮೋಗ್ಲೋಬಿನ್ ರೆಡಿ ಆಗಬೇಕು ಅಂತಂದ್ರೆ ಅವರಿಗೆಲ್ಲ ಬೇರೆ ವಿಟಮಿನ್ಸ್ ಕೂಡ ಬೇಕಾಗುತ್ತೆ. ಈಗ ಫೋಲಿಕ್ ಆಸಿಡ್ ಆಗಲಿ, ವಿಟಮಿನ್ B12 ಆಗಲಿ, ಇದೆಲ್ಲ ಬೇಕಾಗುತ್ತೆ. ಅದರ ಸಲುವಾಗಿ ನಾವು ಐರನ್ ಅದರ ಜೊತೆ ಬೇರೆ ಸಪ್ಲಿಮೆಂಟ್ಸ್ ಕೊಡ್ತೀವಿ.
1: ಮೇಡಮ್, ಈಗ ಕೆಲವೊಬ್ಬರು ವೈದ್ಯರ ಒಂದು ಸಲಹೆಯನ್ನ ತೆಗೆದುಕೊಳ್ಳದೆ ಈ ಒಂದು ಕಬ್ಬಿಣದ ಮಾತ್ರೆಗಳನ್ನು, ಐರನ್ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಳ್ತಾ ಇರ್ತಾರೆ, ಸ್ವತಃ ಹೀಗೆ ಮಾತ್ರೆ ತೆಗೆದುಕೊಳ್ಳೋದು ಎಷ್ಟು ಸರಿ ಅಂತ?
2: ಇದು ಸರಿ ಅಲ್ಲ ಆಕ್ಚುಲಿ. ಯಾಕಂದ್ರೆ ಏನೇ ಆಗ್ಲಿ ನಮ್ಗೆ ಈಗ ಅನಿಮಿಯಾ ಆಗಿದೆ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಆಗಿದೆ, ಆಮೇಲೆ ಯಾವ ಕಾರಣಕ್ಕೆ ಆಗಿದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಒಬ್ಬೊಬ್ಬರಿಗೆ ಡೆಫಿಷಿಯನ್ಸಿಲಿಂತಾನೆ ಆಗಿರ್ಬೋದು, ಅಂದ್ರೆ ಅವರು ಸರಿಯಾಗಿ ತಗೊಳ್ಳಿಲ್ಲ ಅಂತಂದ್ರೇನು ಆಗಿರ್ಬೋದು. ಒಬ್ಬೊಬ್ಬರಿಗೆ ಏನಿರುತ್ತೆ, ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಪೈಲ್ಸ್ ಇರ್ಬೋದು, ಅಥವಾ ಹಿಮೋಗ್ಲೋಬಿನೋಪತೀಸ್ ಅಂತೀವಿ ಆ ಥರ ಏನಾದರೂ ಇದ್ರೆ ಅದನ್ನ ನಾವು ಸರಿಯಾಗಿ ಪತ್ತೆ ಹಚ್ಚಿದೆ ಆಮೇಲೆ ಟ್ರೀಟ್ಮೆಂಟ್ ತಗೋಬೇಕು. ಅದಕ್ಕೆ ಸಾಧ್ಯವಾದಷ್ಟು ವೈದ್ಯರ ಸಲಹೆ ಮೇರೆನೆ ತಗೊಂಡ್ರೆ ಒಳ್ಳೆಯದು.
1: ಮೇಡಮ್, ಈಗ ಅನಿಮಿಯಾ ಇದೆ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಕೆಲವೊಂದು ಪರೀಕ್ಷೆ ಮಾಡಲಾಗುತ್ತೆ ಅಂತ ತಾವು ತಿಳಿಸಿದ್ರೆ, ಯಾವ ಯಾವ ರಕ್ತ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಮೇಡಮ್?
2: ಈಗ ನಾವು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತೀವಿ, ಅದರೊಳಗಡೆ ಹಿಮೋಗ್ಲೋಬಿನ್, ಪ್ಲೀಟ್ಲೆಟ್, WBC ಅದೆಲ್ಲ ಟೆಸ್ಟ್ ಮಾಡಲಾಗುತ್ತೆ. ಆಮೇಲೆ ಈಗ ಅದರೊಳಗಡೆ ಹಿಮೋಗ್ಲೋಬಿನ್ ಕಡಿಮೆ ಬಂತು ಅಂದರೆ ಅದನ್ನು ಕಾರಣ ಪತ್ತೆ ಹಚ್ಚೋ ಸಲುವಾಗಿ ಮತ್ತೆ ನಾವು ಯೂರಿನ್ ಟೆಸ್ಟ್ ಅನ್ಬೋದು, ಪೆರಿಫೆರಲ್ ಸ್ಮಿಯರ್ ಆಗ್ಬೋದು, ಆಮೇಲೆ ಬೇರೆ ಬೇರೆ ಥರದ್ದು ನೆಸೆಸರಿ ಇದ್ದವರಿಗೆ ಅವ್ರ ಬ್ಲಡ್ ಒಳಗಡೆ ಐರನ್ ಅಂಶ ಎಷ್ಟಿದೆ, ಫೆರಿಟಿನ್ ಅಂಶ ಎಷ್ಟಿದೆ, ಆಮೇಲೆ ಐರನ್ ಬೈಂಡಿಂಗ್ ಕೆಪಾಸಿಟಿ ಅದೆಲ್ಲ ತಿಳ್ಕೊಬೇಕಾಗುತ್ತೆ ಒಬ್ಬೊಬ್ಬರಿಗೆ. ಅವ್ರು ಯಾರಿಗೆ ನೆಸೆಸರಿ ಇರುತ್ತಲ್ಲ ಅವ್ರಿಗೆ ನೋಡಿಕೊಂಡು ಈ ಟೆಸ್ಟನ್ನು ಮಾಡುತ್ತೆ, ಇದರ ಜೊತೆ ಯೂರಿನ್ ಟೆಸ್ಟ್, ಸ್ಟೂಲ್ ಟೆಸ್ಟ್ ಅದೆಲ್ಲನು ಮಾಡಲಾಗುತ್ತೆ.
1: ಮೇಡಮ್, ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಒಂದು ರಕ್ತಹೀನತೆ ಅನ್ನುವಂಥದ್ದು ಕಂಡು ಬರುತ್ತೆ, ಅಂತಹ ಸಂದರ್ಭದಲ್ಲಿ ಅಲ್ಲಿನ ಕುಟುಂಬದವರು ಅದನ್ನು ತಡೆಗಟ್ಟುವಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸಬೇಕು, ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂತ?
2: ಎಲ್ಲರದ್ದು ಸ್ಟಾರ್ಟ್ ಆಗೋದು ಅದೇ, ಸಮತೋಲನ ಆಹಾರ ಮತ್ತು ಪೌಷ್ಟಿಕಾಂಶ ಇರೋ ಆಹಾರವನ್ನು ಅವರು ಸೇವಿಸ್ಕೊಳ್ಬೇಕು. ಆಮೇಲೆ ಅವರಿಗೆ ಯಾವುದಾದ್ರೂ ಸಿಂಪ್ಟಮ್ಸ್, ಈಗೇನಾದರೂ ವೀಕ್ನೆಸ್ ಅಂತ ಇದೆ, ತಲೆ ಸುತ್ತು ಬರ್ತಾ ಇದೆ ಅಂತಂದರೆ ಅವರು ಹೋಗಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಕೋಬೇಕು. ಆಮೇಲೆ ಈಗಂತೂ ನೀವು ನೋಡ್ತಾ ಇದ್ದೀರಿ ತುಂಬ ಹೆಲ್ತ್ ಚೆಕಪ್ಸ್, ಈವನ್ ಗೌರ್ಮೆಂಟ್ದವರು ತುಂಬಾ ಕ್ಯಾಂಪ್ಸ್ ಅದೆಲ್ಲ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಡೆನೂ ಹಿಮೋಗ್ಲೋಬಿನ್ ಎಲ್ಲ ಚೆಕಪ್ ಆಗ್ತಾ ಇದೆ, ಅವರು ಅದನ್ನು ಹೋಗಿ ಚೆಕಪ್ ಚೆಕಪ್ ಮಾಡಿಸ್ಕೋಬೇಕು. ಆಮೇಲೆ ಅವರಿಗೆ ಅನಿಮಿಯಾ ಅಂಥೇಳಿ ಕಂಡು ಹಿಡಿದ ಮೇಲೆ ಇದು ವೈದ್ಯರು ಯಾವ ರೀತಿ ಟ್ರೀಟ್ಮೆಂಟ್ ಹೇಳ್ತಾರೆ ಅದನ್ನು ತಗೊಳ್ಬೇಕು. ಆಮೇಲೆ ಒಬ್ಬೊಬ್ಬರಿಗೆ ಹುಕ್ವಮ್ ಇನ್ಫೆಸ್ಟೇಷನ್ ಎಲ್ಲ ಆಗ್ತಾ ಇರುತ್ತೆ, ಅದರ ಸಲುವಾಗಿ ಅವರು ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಗೌರ್ಮೆಂಟ್ದವರು, ಅದನ್ನು ಅವರು ತೆಗೆದುಕೊಳ್ಳಿ. ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಅಂತಂದರೆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲೆಲ್ಲ ನಾವು ಸಪ್ಲಿಮೆಂಟೇಷನ್ ಏನು ಕೊಡ್ತೀವಲ್ಲ, ಐರನ್, ಕ್ಯಾಲ್ಶಿಯಂ, ಒಬ್ಬೊಬ್ಬರು ತಲೆಯೊಳಗಡೆ ಇದೇ ಇಲ್ಲ, ಅವ್ರು ತುಂಬ ಟ್ಯಾಬ್ಲೆಟ್ ತೊಗೊಂಡ್ರೆ ಬೇಬಿ ವೇಟ್ ಜಾಸ್ತಿ ಆಗುತ್ತೆ, ಬೇಬಿ ವೇಟ್ ಜಾಸ್ತಿಯಾಗಿ ಸಿಸೇರಿಯನ್ ಮಾಡ್ತಾರೆ ಅಂತ. ಇದು ಆ ಥರ ಏನು ವೇಟ್ ಜಾಸ್ತಿ ಮಾಡಲ್ಲ, ಯಾಕಂದರೆ ಪ್ರೆಗ್ನೆನ್ಸಿ ಒಳಗಡೆ ಏನಾಗುತ್ತೆ, ಅವ್ರದಿಗೆ ಇವ್ರು ಎಷ್ಟು ಊಟ ಮಾಡ್ತಾರಲ್ಲ, ಇವ್ರ ಮಗು ಮತ್ತು ಇವರಿಗೆ ಇಬ್ಬರಿಗೂ ಸಾಲೋದಿಲ್ಲ, ಜಾಸ್ತಿನೂ ತಗೋಬೇಕಾಗತ್ತೆ. ಅದರ ಸಲುವಾಗಿ ಐರನ್ ಟ್ಯಾಬ್ಲೆಟ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೊಡ್ತಾ ಇರ್ತಾರೆ, ಇದರಿಂದ ಸಿಸೇರಿಯನ್ ಆಗೋದಿಲ್ಲ. ಆಮೇಲೆ ಏನಾಗುತ್ತೆ, ಡೆಲಿವರಿ ಟೈಮಲ್ಲಿ ಅನಿಮಿಯಾ ಇದ್ರೆ ತುಂಬ ರಕ್ತಸ್ರಾವ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ, ಅದನ್ನು ನಾವು ಪ್ರಿವೆಂಟ್ ಮಾಡೋ ಸಲುವಾಗಿ ಮುಂಜಾಗ್ರತೆ ವಹಿಸಿ ನಾವು ಕೊಡ್ತಾ ಇರೋದು. ಸೊ ಅದನ್ನು ಟ್ಯಾಬ್ಲೆಟ್ ತಗೋಬೇಕು. ಡೆಲಿವರಿ ಆದಮೇಲೆ ಕೂಡ ಅವರು ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡೋದಿರುತ್ತೆ, ಮಗುವಿಗೆ ಹಾಲು ಕುಡಿಸ್ಬೇಕು, ಅದರ ಸಲುವಾಗಿನೂ ನಾವು ಇನ್ನೊಂದು ಸ್ವಲ್ಪ ದಿವಸ ಅದನ್ನು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತೀವಿ. ಇದೆಲ್ಲ ಕರೆಕ್ಟಾಗಿ ಅವರು ಫಾಲೋ ಮಾಡಿದರೆ ತಾಯಿ ಮತ್ತು ಮಗು ಇಬ್ಬರು ಸುರಕ್ಷಿತವಾಗಿ ಆರಾಮಾಗಿ ಇರ್ತದೆ.
1: ಮೇಡಮ್, ಇನ್ನು ಕಿಶೋರಿಯರು ಅಂದರೆ ಪ್ರೌಢಾವಸ್ಥೆಯಲ್ಲಿರುವಂಥ ಹುಡುಗಿಯರು ಅವರ ಒಂದು ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಅವರ ಆರೋಗ್ಯ ಮತ್ತು ಅವರ ಒಂದು ಆಹಾರದ ಬಗ್ಗೆ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಪೋಷಕರಾದವರು ಅಂತ?
2: ಈಗೀಗ ನೋಡಿ, ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ, ಮುಂಚೆಗಿಂತ ಈಗ ಅವರು ಬೇಗನೆ ವಯಸ್ಸಿನಲ್ಲೇ ಇದು ಮೆನಾರ್ಕಿ ಬರ್ತಾ ಇದೆ, ಅಂದರೆ ಅವರು ಮುಟ್ಟು ತುಂಬ ಬೇಗನೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದು ಆದಮೇಲೆ ಅವರಿಗೆ ಸ್ವಲ್ಪ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅದು ಹಾರ್ಮೋನ್ ಚೇಂಜಸ್ಲಿಂತನೂ ಆಗುತ್ತೆ. ಸ್ವಲ್ಪ ಸ್ವಲ್ಪ ಜನಕ್ಕೆ ತಿಂಗಳ ತಿಂಗಳ ಕರೆಕ್ಟಾಗಿ ಬರೋದಕ್ಕೆ ಟೈಮ್ ತಗೊಳ್ಳುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ತುಂಬ ಹೆವಿಯಾಗಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ತುಂಬ ಹೆವಿ ಆಯಿತು ಅಂತಂದರೆ ಅವರು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಒಬ್ಬೊಬ್ಬರು ನಿರ್ಲಕ್ಷ್ಯ ಮಾಡ್ತಾರೆ, ಏ ಇದು ಆಗುತ್ತೆ, ಹೀಗೆ ದೊಡ್ಡವರಾಗಿದ್ದಾರೆ, ಆಮೇಲೆ ಕ್ರಮೇಣ ನಮ್ಮ ತಾಯಿಗೂ ಹಂಗೆ ಆಗ್ತಾ ಇತ್ತು, ನಮ್ಮ ಅಜ್ಜಿಗೂ ಹಂಗೆ ಆಗ್ತಾ ಇತ್ತು, ಆಮೇಲೆ ಸರಿಯಾಯಿತು ಅಂತ. ಹಾಗೆ ಮಾಡಬಾರದು. ಅದು ಹಾರ್ಮೋನ್ ಚೇಂಜಸ್ ಇರಬಹುದು, ಬಟ್ ನೀವು ವೈದ್ಯರ ಸಲಹೆ ತೆಗೆದುಕೊಂಡು ಅದನ್ನು ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡು, ಒಬ್ಬೊಬ್ಬರಿಗೆ ನೋಡಿ ತುಂಬ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಒಬ್ಬೊಬ್ಬರಿಗೆ ನಾವು ಹೇಳೋದಿಲ್ಲ, ಇದೆಲ್ಲ ನಾರ್ಮಲ್ಲೇ ಇದೆ, ಜಸ್ಟ್ ನೀವು ತುಂಬ ಬ್ಲೀಡಿಂಗ್ ಆಗದೆ ಇರೋ ಹಾಗೆ ಸ್ವಲ್ಪ ಮೆಡಿಸಿನ್ ಕೊಡ್ತೀವಿ, ಅವರಿಗೆ ಅನಿಮಿಯಾ ಬರದೇ ಇರೋ ಹಾಗೆ ನಾವು ಮೆಡಿಸಿನನ್ನು ಕೊಟ್ಟು ಅವರ ಓವರ್ಆಲ್ ಹೆಲ್ತ್ ಇಂಪ್ರೂವ್ ಮಾಡೋದು ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಹೆಣ್ಮಗನೇ ಗಂಡ್ಮಗಳೇ ಅವರು ಅಡೋಲೆಸೆಂಟ್ ಪೀರಿಯಡ್ ಒಳಗಡೆ ಇರೋ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಆವಾಗ ಅವರು ಮುನ್ನೆಚ್ಚರಿಕೆ ತಗೊಂಡ್ರೆ ಮುಂದೆ ಏನು ದೊಡ್ಡ ಸಮಸ್ಯೆ ಅಥವಾ ಸಿವಿಯರ್ ಅನಿಮಿಯಾ ಆಗದೇ ಇರೋದನ್ನು ನಾವು ತಡೆಗಟ್ಟ.
1: ಮೇಡಮ್, ಈಗ ಅನಿಮಿಯಾ ಬಗ್ಗೆ, ಈ ಒಂದು ರಕ್ತಹೀನತೆಯ ಬಗ್ಗೆ ಜನರಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ, ತಾವು ವೈದ್ಯರಾಗಿ ಅದನ್ನು ಯಾವ ರೀತಿ ಗುರುತಿಸ್ತೀರಾ?
2: ಈಗ ಅನಿಮಿಯಾ ಅಂತಂದರೆ ಎಲ್ಲರೂ ಎಂದುಕೊಂತಾರೆ, ಮೇನ್ ಅಂದರೆ ಅನಿಮಿಯಾ ಆಗಿದೆ ಅಂತಂದರೆ ಐರನ್ ಟ್ಯಾಬ್ಲೆಟ್ ತಗೋಬೇಕು ಅಂತ. ಹೋಗಿ ಐರನ್ ಟ್ಯಾಬ್ಲೆಟ್ ತಗೊಂತಾರೆ, ಮತ್ತೆ ಸ್ವಲ್ಪ ದಿವಸನೇ ತಗೊಳ್ಳೋದು, ಮತ್ತೆ ಬಿಡೋದು, ಅಷ್ಟು ಮಾಡ್ತಾರೆ. ಅದು ಮಾಡೋದು ತಪ್ಪು. ಅದು ಅವರು ವೈದ್ಯರ ಹತ್ರ ಬಂದು, ನಾನು ಈಗಾಗಲೇ ಹೇಳಿದ ಥರ ಎಲ್ಲ ಏನೇನು ಟೆಸ್ಟ್ ಇದೆ ಎಲ್ಲ ಅದು ಮಾಡಿಕೊಂಡು ಕಾರಣ ಪತ್ತೆ ಹಚ್ಚಿಕೊಳ್ಳೋದು ಇಂಪಾರ್ಟೆಂಟ್. ಅದು ಯಾವ ಥರದ ಕಾರಣ ಇದೆ ಅಂತ ಅದರ ಪ್ರಕಾರ ನೀವು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ನಾವು ಟ್ಯಾಬ್ಲೆಟ್ ಕೊಟ್ಟರು ಅದು ಒಂದು 10 ಟ್ಯಾಬ್ಲೆಟ್ಗೆ 15 ಟ್ಯಾಬ್ಲೆಟ್ಗೆ ನಾರ್ಮಲ್ ಆಗೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ನಾವು ತಿಂಗಳಾನುಗಟ್ಟಲೆ ಅವರಿಗೆ ಟ್ಯಾಬ್ಲೆಟ್ ಕೊಡ್ತಾ ಇರ್ತೀವಿ ಇಂಪ್ರೂವ್ ಆಗಲಿ ಅಂತ. ಅದು ಒಂದು ಅವರು ಕರೆಕ್ಟಾಗಿ ಫಾಲೋ ಮಾಡಬೇಕು, ಏನು ಟ್ರೀಟ್ಮೆಂಟ್ ಹೇಳುತ್ತಲ್ಲ ಅದು ಕರೆಕ್ಟಾಗಿ ತಗೋಬೇಕು. ಆಮೇಲೆ ಒಬ್ಬೊಬ್ಬರು ಟೆಸ್ಟ್ ಮಾಡಿಸ್ಕೊಳ್ಳೋದಿಲ್ಲ, ಏನು ಇದರಿಂದನೆಲ್ಲ ನೀವು ಟೆಸ್ಟ್ ಮಾಡಿಸಿನೂ ನೀವು ಇದೇ ಟ್ಯಾಬ್ಲೆಟ್ ಕೊಡೋದಲ್ಲ, ನಮಗೆ ಟ್ಯಾಬ್ಲೆಟೇ ಕೊಟ್ಬಿಡಿ ಡೈರೆಕ್ಟ್ ಅಂತಾರೆ, ಅದು ತಪ್ಪು. ಯಾಕಂದರೆ ಹಿಮೋಗ್ಲೋಬಿನೋಪತೀಸ್ ಅಂತೆಲ್ಲ ಇತ್ತು ಅಂತ ಅಂದರೆ ಅದನ್ನು ನಾವು ಸರಿಯಾಗಿ ಯಾವ ಥರ ಇದ್ದಿದೆ ಅಂತ ಹೇಳಿ ಅದರ ಪ್ರಕಾರ ಟ್ರೀಟ್ಮೆಂಟು ಕೊಡಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ಪ್ರೆಗ್ನೆನ್ಸಿ ಒಳಗಡೆನೂ ಒಮ್ಮೆ ಡೈರೆಕ್ಟಾಗಿ ಟ್ಯಾಬ್ಲೆಟ್ ಕೊಡೋದು ಸರಿಯಲ್ಲ. ಹಿಮೋಗ್ಲೋಬಿನೋಪತೀಸ್ ಏನಾದರೂ ಇದ್ದರೆ ಒಮ್ಮೊಮ್ಮೆ ಏನಾಗುತ್ತೆ, ತಾಯಿಯಿಂದ ಮಗುವಿಗೆ ಬರೋ ಚಾನ್ಸ್ ಇರುತ್ತೆ. ಈಗ ಅದರೊಳಗಡೆನೂ ಮೇಜರ್ ಟೈಪ್, ಮೈನರ್ ಟೈಪ್ ಅಂತ ಎರಡಿರುತ್ತೆ. ತಾಯಿಗೆ ಮೈನರ್ ಇತ್ತು ಅಂತಂದರೆ ಅದು ಕೂಡ ಮಗುವಿಗೆ ಬರ್ಬೋದು. ಅದರ ಸಲುವಾಗಿ ನಾವು ತಾಯಿಗೆ ಏನಾದರೂ ಹಿಮೋಗ್ಲೋಬಿನೋಪತಿ ಇತ್ತು ಅಂತಂದರೆ ಅವ್ರ ಹಸ್ಬೆಂಡು ಟೆಸ್ಟ್ ಮಾಡ್ತೀವಿ. ಇಬ್ಬರಿಗೂ ಬಂತು ಅಂತಂದರೆ ಆ ಮಗುವಿಂದು ಟೆಸ್ಟ್ ಮಾಡಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬೇಕೋ ಇಲ್ಲೋ ಅಂಥೇಳಿ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದೇ ಇರಲಿ, ಫಸ್ಟ್ ವೈದ್ಯರು ಹೇಳಿದಾಗೆ ಟೆಸ್ಟ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಟ್ರೀಟ್ಮೆಂಟು ತಗೋಬೇಕು.
1: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ರಕ್ತಹೀನತೆ ಅನಿಮಿಯಾ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರು ಬೆಳಗಾವಿಯ ಹೆರಿಗೆ ಮತ್ತು ಪ್ರಸೂತಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ಗೀತಾಂಜಲಿ ತೋಟಗಿಯವರು. ಮೇಡಮ್, ಇನ್ನು ಅನಿಮಿಯಾ ಬಂದ್ರೆ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಸಾಕು ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಆಹಾರದಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ತಾರೆ. ಈಗ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಸಾಕಾಗುತ್ತಾ ಅಥವಾ ಕೆಲವೊಮ್ಮೆ ವೈದ್ಯಕೀಯ ಚಿಕಿತ್ಸೆನೂ ಅವರಿಗೆ ಬೇಕಾಗುತ್ತಾ ಹೇಗೆ ಅಂತ?
1: ನಾನು ಈಗಾಗಲೇ ಹೇಳಿದ ಹಾಗೆ ಅದೇ ಅವ್ರ ಟ್ರೀಟ್ಮೆಂಟ್ ಅವ್ರದ್ದು ಎಷ್ಟು ಪ್ರಮಾಣ ಇದೆ ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ಅದು ಏನು ಕಾರಣ ಇದೆ ಅಂತ. ಈಗ ಒಬ್ಬೊಬ್ಬರಿಗೆ ಕಡಿಮೆ ಪ್ರಮಾಣದ ಅನಿಮಿಯಾ ಇತ್ತು ಅಂತಂದರೆ ಆಹಾರದ ಬದಲಾವಣೆ ಜೊತೆಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಇಷ್ಟೇ ಕೊಡಬೇಕಾಗುತ್ತೆ. ಅದರ ಮೇಲೆ ಕಮ್ಮಿ ಆಗಲಿಲ್ಲ ಅಥವಾ ತುಂಬ ಸಿವಿಯರ್ ಇತ್ತು ಅಂತಂದರೆ ಅವರಿಗೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ. ಕೇಳಿರಬೇಕು ಸಲೈನ್ ಒಳಗಡೆ ಹಾಕಿ ಇಂಜೆಕ್ಷನ್ ಕೊಟ್ಟರು ಅಂತ. ಅದು ಅವರದ್ದು ಪ್ರಮಾಣದ ಪ್ರಕಾರ, ಹಿಮೋಗ್ಲೋಬಿನ್ ಪ್ರಮಾಣದ ಪ್ರಕಾರ ಎಷ್ಟು ಇಂಜೆಕ್ಷನ್ಸ್ ಕೊಡಬೇಕು, ಎಷ್ಟು ಡೋಸ್ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಲಾಗುತ್ತೆ. ಆಮೇಲೆ ಇನ್ನೊಬ್ಬರಿಗೆ ತುಂಬ ಸಿವಿಯರ್ ಆಗಿ ಅಂದರೆ ಹಿಮೋಗ್ಲೋಬಿನ್ 7 ಕಡಿಮೆ ಇದೆ, 5 ಕಡಿಮೆ ಇದೆ ಇರುತ್ತೆ, ಅಂಥ ಕಂಡೀಷನ್ ಒಳಗಡೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಮಾಡಬೇಕಾಗತ್ತೆ. ಸೊ ಇದರ ಜೊತೆಗೆ ಆಹಾರದ ಅಂತೂ ಅದು ನಾವು ಮಾಡ್ತಾನೆ ಇರಬೇಕು. ಅವರು ಕಡಿಮೆ ಪ್ರಮಾಣ ಇದ್ದವರು ಸಿವಿಯರಿಟಿ ಮೇಲೆ ಅದು ಯಾವುದು ಡಿಸಿಷನ್ ಆಗುತ್ತೆ ಅದರ ಪ್ರಕಾರ ಟ್ರೀಟ್ಮೆಂಟ್ ತಗೋಬೇಕು.
0: ಈಗ ಅನಿಮಿಯನ್ನ ತಡೆಗಟ್ಟಬೇಕು ಅನ್ನೋದಾದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವೇನಾದ್ರೂ ಬದಲಾವಣೆ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಸರಳವಾಗಿ ಯಾವ ರೀತಿ ಬದಲಾವಣೆಯನ್ನ ಮಾಡ್ಕೊಳ್ಬಹುದು ಮೇಡಮ್?
1: ಈಗ ಅದೇ ಆಹಾರ ಆಕ್ಚುಲಿ ನಾವು ಇಲ್ಲಿ ಉತ್ತರ ಕರ್ನಾಟಕದೇನು ಆಹಾರ ಪದ್ಧತಿ ಇಲ್ಲದೆ ಅಲ್ಲ, ಅದು ತುಂಬ ಕರೆಕ್ಟ್ ಆಗಿದೆ. ನಾವು ಊಟ ಮಾಡೋದು ಜೋಳದ ರೊಟ್ಟಿ ಪಲ್ಯ, ಒಂದು ಕಾಳು ಪಲ್ಯ ಇರುತ್ತೆ, ಒಂದು ತಪ್ಪಲ್ ಪಲ್ಯ ಇರುತ್ತೆ, ಆಮೇಲೆ ಅನ್ನ ಮತ್ತೆ ಸಾರು. ಅದು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಅಂದರೆ ಏನು, ನಮ್ಮ ಊಟದ ಒಳಗಡೆ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು. ಕಾರ್ಬೋಹೈಡ್ರೇಟ್ ಆಗಲಿ, ಪ್ರೋಟೀನ್ ಆಗಲಿ, ಆಮೇಲೆ ಐರನ್ ಅಂಶ, ಅದೆಲ್ಲ ಕರೆಕ್ಟಾಗಿ ಸಮತೋಲನವಾಗಿ ತಗೋಬೇಕು. ಅದರ ಜೊತೆಗೆ ನೀವು ಸ್ವಲ್ಪ ಸ್ಪ್ರೌಟ್ಸ್ ಅಂತಾರಲ್ಲ ಅದನ್ನು ಸೇರಿಸ್ಕೋಬೇಕು. ಸಾಧ್ಯವಾದಷ್ಟು ಬೆಲ್ಲ ಇರೋ ಆಹಾರಗಳನ್ನು ಸೇವಿಸಬೇಕು. ಇದರ ಜೊತೆಗೆ ಅದೇ ಟೀ ಕಾಫಿ ಏನಿರುತ್ತಲ್ಲ ಅದು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಹಾಲು ತಗೊತಾ ಇದ್ದರೂ ಐರನ್ ಟ್ಯಾಬ್ಲೆಟ್ ಜೊತೆ ಎಲ್ಲ ತಗೋಬಾರದು. ಆಮೇಲೆ ಇದು ಆಹಾರ ಬೇಯಿಸೋದೆಲ್ಲ ಕಬ್ಬಿಣ ಪಾತ್ರೆಯೊಳಗಡೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಸರ್ಕಾರದ ವತಿಯಿಂದ ಈ ಒಂದು ಅನಿಮಿಯಾ ನಿಯಂತ್ರಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ, ಅವುಗಳ ಪ್ರಯೋಜನವನ್ನ ಸಾರ್ವಜನಿಕರು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಹೇಗೆ ಪಡಿಬಹುದು ಅಂತ?
1: ಆಕ್ಚುಲಿ ಇದರಿಂದ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಯಾರಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಅವರಿಗೆ ಕಾಲಕಾಲಕ್ಕೆ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡ್ತಾ ಇರುತ್ತೆ, ಅದ್ರ ಜೊತೆ ಬೇರೆದು ಎಲ್ಲ ಟೆಸ್ಟ್ ಮಾಡ್ತಾರೆ. ಆಮೇಲೆ ಅವರಿಗೆ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಪ್ರೆಗ್ನೆನ್ಸಿ ಒಳಗಡೆ ಐರನ್ನು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ, ಅದನ್ನು ಅವರು ಕರೆಕ್ಟಾಗಿ ತಗೊಳ್ಬೇಕು. ಮಕ್ಕಳಿಗೂ ಕೂಡ ಅವರಿಗೂ ಕಾಲಕಾಲಕ್ಕೆ ಚೆಕಪ್ ಮಾಡಿ ಅವರಿಗೂ ಎಲ್ಲ ಥರದ ಟ್ಯಾಬ್ಲೆಟ್ಸು ಹಿಮೋಗ್ಲೋಬಿನ್ ಇಂಪ್ರೂವ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಅದನ್ನು ಅವರು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು.
0: ಮೇಡಮ್, ಈಗ ಯಾರಿಗಾದರೂ ಈ ಒಂದು ಅನಿಮಿಯ ರಕ್ತಹೀನತೆ ಏನಾದರೂ ಲಕ್ಷಣಗಳು ಕಂಡುಬಂದರೆ, ಇವಾಗ ತಲೆ ಸುತ್ತೋದಾಗಿರ್ಬೋದು, ಸುಸ್ತಾಗ್ತಾ ಇರುವಂಥದ್ದಾಗಿರ್ಬೋದು, ಇದು ಸಾಮಾನ್ಯ ಲಕ್ಷಣ ಅಂತೇಳಿ ಕಡೆಗಣಿಸದೆ ಯಾವಾಗ ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡಬೇಕು ಅಂತ?
1: ಈಗ ಅನಿಮಿಯಾ ಸಿವಿಯರಿಟಿ ತುಂಬ ಜಾಸ್ತಿ ಆಗ್ತಾ ಹೋದ್ಮೇಲೆ ಅವರಿಗೆ ಅದೇ ನಡೆದಾಡೋಕ್ಕಾಗೋದಿಲ್ಲ, ಬ್ರೆತ್ಲೆಸ್ನೆಸ್ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಹೃದಯ ಬಡಿತ ಹೆಚ್ಚಿಗಾಗುತ್ತೆ, ಆ ಕಂಡೀಷನ್ ಒಳಗಡೆ ಅವರು ಇಮಿಡಿಯೇಟ್ ಆಗಿ ಹೋಗಿ ವೈದ್ಯರ ಹತ್ರ ಚಿಕಿತ್ಸೆ ತಗೊಳ್ಬೇಕು ಅವರಿಗೆ. ಯಾಕಂದರೆ ಅಡ್ಮಿಟ್ ಮಾಡಿ ನಾವು ಬೇರೆದೆಲ್ಲ ಮುಂದಿನ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಅದರ ಸಲುವಾಗಿ ಬೇಗನೆ ಹೋಗಿ ಅವರು ಅಪ್ರೋಚ್ ಆಗಬೇಕು.
0: ಮೇಡಮ್, ಈಗ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರಿನಲ್ಲಿ ಅನಿಮಿಯಾಕ್ಕೆ ಸಂಬಂಧಿಸಿದಂತೆ, ರಕ್ತಹೀನತೆಗೆ ಸಂಬಂಧಿಸಿದಂತೆ ಇವೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಅಂತ?
1: ಅಲ್ಲಿ ನಾವು ಎಲ್ಲ ಥರದ ಟೆಸ್ಟ್ಗಳು ಮಾಡೋ ಸೌಲಭ್ಯ ಇದೆ. ಅಲ್ಲೂ ನಾವು ಆವಾಗವಾಗ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಫ್ರೀ ಕ್ಯಾಂಪ್ಸ್ ಎಲ್ಲ, ಅದರದನ್ನು ಅವರು ಉಪಯೋಗ ತೆಗೆದುಕೊಳ್ಬೋದು. ಆಮೇಲೆ ಕಾಲಕಾಲಕ್ಕೆ ಬಂದು ಅವರು ಚೆಕಪ್ಸ್ ಎಲ್ಲ ಮಾಡ್ಕೋಬೋದು, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲ ಥರದ್ದು ಟೆಸ್ಟ್ ಇದೆ. ಆಮೇಲೆ ಬೇಕಾಯಿತು ಅಂತಂದರೆ ಅವರಿಗೆ ನಾವು ಅಡ್ಮಿಟ್ ಮಾಡಿಕೊಂಡು ಬ್ಲಡ್ ಹಾಕೋದಾಗಲಿ ಅಥವಾ ಇಂಜೆಕ್ಷನ್ಸ್ ಕೊಡೋದು ಎಲ್ಲನೂ ಸೌಲಭ್ಯ ಇದೆ. ಅಲ್ಲಿ ನಾವು ಯೂಶ್ವಲಿ ಎಲ್ಲ ಕಂಪ್ಲೀಟ್ ಬ್ಲಡ್ ಕೌಂಟ್ ಆಗಲಿ, ಯೂರಿನ್ ಟೆಸ್ಟು, ಆಮೇಲೆ ಸ್ಟೂಲ್ ಟೆಸ್ಟ್ ಮಾಡೋದು, ಸೀರಮ್, ಅದು ಐರನ್ ಟೆಸ್ಟ್, ಫೆರಿಟಿನ್ನು, ಟೋಟಲ್ ಐರನ್ ಬೈಂಡಿಂಗ್ ಕೆಪಾಸಿಟಿ ಟೆಸ್ಟ್, ಪೆರಿಫೆರಲ್ ಸ್ಮಿಯರ್, ಇದೆಲ್ಲಾನು ಟೆಸ್ಟ್ ಮಾಡ್ತೀವಿ.
0: ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಕೇಳಿ ವಣುದಿನಿಯ ಮೂಲಕ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಎಲ್ಲರೂ ಈಗ ಅನಿಮೆ ಸಂಬಂಧಪಟ್ಟಂತೆ ಅಂತಂದ್ರೆ ಪೌಷ್ಟಿಕ ಆಹಾರ ತೆಗೆದುಕೊಳ್ಬೇಕು. ಆಮೇಲೆ ಅನಿಮಿಯ ಬಂದ ಮೇಲೆನೆ ತಗೋಬೇಕು ಅಂತಲ್ಲ, ಡೈಲಿ ರುಟೀನ್ ಒಳಗಡೆನೆ ಸಮತೋಲನ ಆಹಾರ, ಪೌಷ್ಟಿಕಾಂಶ ಇರೋ ಆಹಾರ, ಆಮೇಲೆ ಕಬ್ಬಿಣ ಅಂಶ ಇರೋದು, ಎಲ್ಲಾ ವಿಟಮಿನ್ ಸಪ್ಲಿಮೆಂಟೇಶನ್ ನಮಗೆ ಸಿಗಬೇಕು, ಆ ತರದ ಆಹಾರವನ್ನ ಸೇವಿಸಬೇಕು. ಸ್ಪೆಷಲಿ ಹೆಣ್ಣುಮಕ್ಕಳು ಎಲ್ಲರ ಜೊತೆ ತಮ್ಮದು ದೇಹದ ಬಗ್ಗೆ ಕಾಳಜಿ ವಹಿಸಿ ಸಮತೋಲನ ಆಹಾರ ಸೇವಿಸಬೇಕು. ಆರೋಗ್ಯಕರ ತಾಯಿ ಇದ್ರೆ ಆರೋಗ್ಯಕರ ಮಗು ಮತ್ತೆ ಆರೋಗ್ಯಕರ ಕುಟುಂಬ ಆಗುತ್ತೆ. ಅದರ ಸಲುವಾಗಿ ಎಲ್ಲರೂ ತಮ್ಮ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ ತಗೋಬೇಕು ಅಂತ ಕೇಳ್ಕೊಳ್ತೀನಿ.
0: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮದಲ್ಲಿ ಅನಿಮಿಯಾ ಅಂದ್ರೇನು, ಅದು ಯಾಕೆ ಬರುತ್ತೆ, ಅದರಿಂದ ಉಂಟಾಗುವ ತೊಂದರೆಗಳು, ಅದನ್ನ ಆಹಾರದಿಂದ ಯಾವ ರೀತಿ ಸರಿಪಡಿಸಿಕೊಳ್ಳಬಹುದು, ಹಾಗೇನೆ ಅದಕ್ಕಿರುವಂತಹ ಚಿಕಿತ್ಸೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು.
1: ಧನ್ಯವಾದಗಳು.
0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಅನಿಮಿಯ ರಕ್ತಹೀನತೆಯ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಕೇಲಿ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಹೆರಿಗೆ ಮತ್ತು ಪ್ರಸೂತಿ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಗೀತಾಂಜಲಿ ತೋಟಗಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣು ಧ್ವನಿ 90.4 FM. ನಮಸ್ಕಾರ.
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
3: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ಮನುಧ್ವನಿ 90.4 FM. ಮಹಿಳೆಯ ಕನಸುಗಳಿಗೆ ಗರಿ ನೀಡುತ್ತಾ ಅವಳ ಸಾಧನೆಗೆ ಗೌರವ ನೀಡಲು ಇರುವಂತಹ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಸಮಾಜ ಸೇವೆ, ಶಿಕ್ಷಣ, ಸಾಹಿತ್ಯ, ಬಸವ ಚಿಂತನೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ವಿಶಿಷ್ಟ ವ್ಯಕ್ತಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ಇಂದು ನಾವು ಆಹ್ವಾನಿಸಿದ್ದೇವೆ. 36 ವರ್ಷಗಳ ಅಖಂಡ ಸರ್ಕಾರಿ ಸೇವೆ, ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕಿ ಪ್ರಶಸ್ತಿ, ಅನೇಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಸಕ್ರಿಯ ಪಾತ್ರ, ಮಕ್ಕಳಿಗಾಗಿ ಉಚಿತ ಶಿಕ್ಷಣ, ಯೋಗ ತರಬೇತಿ, ಸಾಹಿತ್ಯ ರಚನೆ, ಬಸವ ಭಾವ ಪೂಜೆಯ ಮೂಲಕ ಜಾಗೃತಿ, ಇವೆಲ್ಲದರ ಮೂಲಕ ಸಮಾಜಕ್ಕೆ ದೀಪವಾಗಿರುವ ಶರಣೆ ಅಕ್ಕ ಮಹಾದೇವಿ ಎಂ ತಗ್ಗಿಯವರು ಇಂದು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆದರ. ಮೇಡಮ್, ಇವಾಗ ತಾವು ಒಂದು 5ನೇ ತರಗತಿಯಲ್ಲಿರುವಾಗಲೇ ತಮಗೆ ಮದುವೆ ಆಗುತ್ತೆ, ಹೇಗೆ ಮೇಡಮ್ ಮದುವೆ ಆದ್ಮೇಲೆ ತಮ್ಮ ಶಿಕ್ಷಣವನ್ನ ಹೇಗೆ ಮುಂದುವರಿಸಿದ್ರಿ, ಗಂಡನ ಮನೆಯವರು ಹೇಗೆ ಸಹಕಾರವನ್ನ ನೀಡಿದ್ರು, ಇದರ ಬಗ್ಗೆ ಅಂದ್ರೆ ಮೊದಲು ತಮ್ಮ ಒಂದು ಜೀವನದ ಪಯಣದೊಂದಿಗೆ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ ಬಾಲ್ಯದ ಬಗ್ಗೆ. ಮೇಡಮ್
1: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಬಾಲ್ಯದ ನೆನಪುಗಳು ಅಂದ್ರೆ ಏಕೆಂದ್ರೆ ಅವಾಗ ನಮ್ಮ ತಾಯಿಯವರು 14-15 ವರ್ಷ ಮಕ್ಕಳಾಗ್ಲಿಲ್ಲ, ಒಂದ 5-6 ವರ್ಷದ ಮೇಲೆ ಹಳ್ಳಿ ಒಳಗೆ ಹಾಗೆ ಅಲ್ರಿ, ಬೇಗ ಆಗ್ಬೇಕು ಅಂತ 5-6 ವರ್ಷದ ಮೇಲೆ ನಾನು ಮನೆಯಲ್ಲಿ ಲಕ್ಷ್ಮಿ ಹುಟ್ಟಿದ್ದಾಳೆ, ಲಕ್ಷ್ಮಿ ಹುಟ್ಟಲು ಬಹಳ ಅಪರೂಪದಿಂದ ಬೆಳೆಸಿದ್ರು. ನನ್ನ ಮೇಲೆ ಎಲ್ಲರೂ ಬಹಳ ಪ್ರೀತಿ ಮಮತೆ ಕರುಣೆ ಇಟ್ಕೊಂಡಿದ್ರು. ಇದರಿಂದ ನಾನು ಬಹಳ ಚೆನ್ನಾಗಿ ನನ್ನನ್ನು ಬೆಳೆಸಿದ್ರು. ನಾನೇನು ಹೇಳ್ತೀನೋ ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತಿರ್ಲಿಲ್ಲ. ನಮ್ಮ ತಂದೆ ತಾಯಿಯವರು ನನ್ನ ಮೇಲೆ ಇಟ್ಟ ಪ್ರೀತಿ ಗೌರವವನ್ನ ನಾನು ಅದನ್ನ ಸದುಪಯೋಗ ಪಡಿಸ್ಕೊಂಡು ನನಗೇನು ಆಸೆಗಳಿದಾವೋ, ನಾನೇನು ಮುಂದೆ ಬರಬೇಕು, ನಾನು ಹೇಗೆ ಸಮಾಜದಲ್ಲಿ ಇರಬೇಕು ಎಂಬ ತತ್ವಗಳನ್ನು ನಮ್ಮದು ಮನೆತನ, ಶರಣರ ಮನೆತನ ಮತ್ತು ಸಂಸ್ಕಾರವುಳ್ಳ ಮನೆತನ. ಮುಂಜಾನೆ ಎದ್ದ ಕುಳನ ವಿಭೂತಿ ಹಚ್ಕೋಬೇಕು, ವಿಭೂತಿ ಹಚ್ಕೊಂಡ ಮನೆಗೆ ಒಳಗಡೆ ಬರಬೇಕು. ಆಮೇಲೆ ಎಲ್ಲರೂ ಪ್ರಾರ್ಥನೆ ಮಾಡೋದು, ಎಲ್ಲರೂ ಒಂದೊಂದ್ಸಲ ಆಗ್ಲಿ ಎಷ್ಟು ಮಂದಿ ಇದ್ದಾರೆ ಆ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ಬರುವುದು. ಮತ್ತೆ ನಮ್ಮ ಶರಣರ ಮನೆ ಎಲ್ಲರೂ, ನಮ್ಮ ಅತ್ತೆಗಳು, ಎಲ್ಲರ ಮನೆಯ ಸಹೋದರತೆಗಳು, ಅವ್ರನ್ನೆಲ್ಲರ ಹೆಸರು ಶರಣರ ಹೆಸರುಗಳವೆ. ನೀಲಾಂಬಿಕೆ, ಪರಮ್ಮ, ಪಾರ್ವತಿ, ಶಿವಲಿಂಗಪ್ಪ, ಬಸವಣ್ಣ, ಬಸವ ಮತ್ತು ನಂದೀಶ ಅಂತೇಳಿ 6 ಮಂದಿ ಇದಾರೆ ನಮ್ಮನೇಲಿ. ಆಮೇಲೆ ನಂತರ ಅಕ್ಕ ಮಹಾದೇವಿ, ಆಮೇಲೆ ರುದ್ರಾಕ್ಷಿ ಅಂತ ಇಟ್ಟಿವಿ ನಮ್ಮ ತಂಗಿ ಹೆಸರು, ಅನಂತರ ಪ್ರೇಮಮಯಿ ಅಂತ ಇಟ್ಟಿವಿ. ಹೀಗೆ ಎಲ್ಲರ ಶರಣರ ಮನೆತನ, ಮಲ್ಲಪ್ಪ, ಶಿವಲಿಂಗಪ್ಪ, ಚಂದ್ರಶೇಖರ್, ಎಲ್ಲ ದೇವರ ಹೆಸರುಗಳನ್ನೇ ಅಂದ್ರೆ ಅವರ ನಾಮಸ್ಮರಣೆಯಿಂದಲೇ ನಾವು ದೇವರನ್ನ ನೆನೆಸಿದ ಹಾಗೆ ಆಗುತ್ತದೆ. ಆ ಉದ್ದೇಶದಿಂದ ಎಲ್ಲರೂ ಶರಣರ ಹೆಸರುಗಳನ್ನ ಇಟ್ಟಿದ್ದಾರೆ. ಮತ್ತೆ ಅಷ್ಟೇ ಅಲ್ಲದೇ ನಮ್ಮಲ್ಲಿ ನಮ್ಮ ತಂದೆಯವರಿಗೆ ಶಿಕ್ಷಣ ಅಂದ್ರೆ ಬಹಳ ಪ್ರೀತಿ, ಎಲ್ಲರಿಗೂ ಶಿಕ್ಷಣ ಕಲಿಸಬೇಕು. ಅಂತ ಶ್ರೀಮಂತ ಮನೆತನ ಅಲ್ಲ ನಮ್ಮದು, ಮಧ್ಯಮ ಉಳ್ಳದವರು. ಅದಕ್ಕಾಗಿ ನಮ್ಮ ತಂದೆಯವರು ಎಲ್ಲರಿಗೂ ಶಿಕ್ಷಣ ಪಡೆಯಲಿ, ಮುಂದೆ ಬರಲಿ ಅನ್ನೋ ಒಂದು ಆಸೆ ಉಟ್ಕೊಂಡಿದ್ರು. ಅದಕ್ಕಾಗಿ ಎಲ್ಲ ನಾವು 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ನಾವು 4 ಜನ ಮಕ್ಕಳನ್ನ ಅವರು ಬಹಳ ಪ್ರೀತಿಯಿಂದ ಕಲಿಸಿದ್ರು. ಒಬ್ಬರು ನಾನು ನಮ್ಮ ಚಿಕ್ಕಪ್ಪನ ಊರಲ್ಲಿ ಬೆಂಗಳೂರಲ್ಲಿ ಹೋಗಿ ಕಲಿತೆ, ಆಮೇಲೆ 3 ಜನರು ಎಲ್ಲರೂ TCH ಆಯ್ತು. ನಮ್ಮ ತಂದೆಯವರು ಏನಂತಂದ್ರೆ ಎಲ್ಲರಿಗೂ ಸಹಾಯ ಮಾಡೋದು, ಅವರು ಬಾಂಡ್ ರೈಟರ್ ಆಗಿದ್ರು. ಮತ್ತೆ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಲ್ಲಿ ಮುಖ್ಯಸ್ಥರಾಗಿದ್ರು. ನಮ್ಮದು ತುಂಬಾ ಕುಟುಂಬ, ಏನೇನೋ ನಮ್ಗೆ ಕೆಲಸ ಇತ್ತು ಮನೆಯಲ್ಲಿ, ಹೈನು, ಎಮ್ಮೆ, ಆಕಳು, ಕರು ಎಲ್ಲ ಇತ್ತು. ಹೀಗಾಗಿ ನಾವು ಎಷ್ಟು 10th ವರೆಗೂ ನಾವು ಚಾನ ಕುಡಿದಿರ್ಲಿಲ್ಲ, ಹಾಲು ಹಿಂಡಿದ ತಕ್ಷಣ ಅಲ್ಲೇ ನೊರೆ ಹಾಲು ಕುಡಿತಾ ಇದ್ವಿ. ನಮ್ಮ ತಮ್ಮ ನಾನು ಇಬ್ರು ಒಂದು ಒಟ್ಟ ಇಟ್ಕೊಂಡ್ ಬರ್ತಿದ್ವಿ, ನೊರೆ ಹಾಲೇ ಕುಡಿತಾ ಇದ್ವಿ. ಹೀಗಾಗಿ ನಮ್ಮ ತಂದೆಯವರು ಎಲ್ಲ ಶ್ರಮ ಮಾಡಬೇಕು, ನೀವು ದುಡಿಬೇಕು, ಶ್ರಮ ಪಡಬೇಕು ಅಂತ ಹೇಳಿ ನಮಗೆಲ್ಲ ಕೆಲಸವನ್ನು ಹಚ್ತಿದ್ರು ಅವರು. ಆದರೆ ಎಲ್ಲವನ್ನು ನಾವು ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಮಾಡ್ತಾ ಇದ್ವಿ. ನಾವು ಎಂದೂ ಕೆಲಸ ಮಾಡೋಕೆ ಬೇಜಾರು ಪಡ್ತಾ ಇರಲಿಲ್ಲ. ಹಾಗೆ ನಮ್ಮ ತಮ್ಮ ಒಬ್ಬನು ಇಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದಾರೆ, ಇನ್ನೊಬ್ಬರು ಲಾಯರ್ ಇದ್ದಾರೆ, ಎಲ್ಲರೂ ಒಳ್ಳೆಯ ಕೆಲಸದಲ್ಲಿದ್ದಾರೆ ದೇವರ ದಯದಿಂದ. ಮತ್ತು ನಾವು ಸಂಸ್ಕೃತಿ ಇಷ್ಟದಂತಂದ್ರೆ ನಮ್ಮನ್ನು ನೋಡಿ ಬೇರೆಯವ್ರು ಕಲಿಬೇಕು, ನಾವು ಇತರರಿಗೆ ಮಾದರಿ ಆಗ್ಬೇಕು. ಅಂತ ಸಂಸ್ಕೃತಿ ಉಳ್ಳ ಜೀವನ ಒಳ್ಳೇದಾಗ್ತದ, ಇತರರಿಗೆ ಸಮಾಜದಲ್ಲಿ ಗೌರವವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದ. ನಮ್ ತಾಯಿಯವರು ಅಷ್ಟೇ 108 ಸಲ ದಿನ ಓಂ ನಮ ಶಿವ ಬರೀತಾ ಇದ್ರು ಪುಸ್ತಕಗಳನ್ನ. ಅವ್ರಿಗೆ ಒಂದ್ ಸ್ವಲ್ಪ ನೋಟ್ಬುಕ್ ಮುಗಿಲಿಕ್ಕೆ ಬಂದ್ರೆ ನೋಟ್ಬುಕ್ ಕೊಡ್ರಿ, ನನಗ್ ತಗೊಂಬರ್ರಿ ಅಂತ ಇದ್ರು. ಇನ್ನ 5 ತರ 2-3 ಪೇಜ್ ದಿವಸಕ್ಕೆ 108 ಬರುದು. ಅವನ್ನೆಲ್ಲ ಒಂದು 10-15 ವರ್ಷ ಅಂತ ಬರದ್ರು. ಅವನ್ನೆಲ್ಲ ದೇವಸ್ಥಾನ ಕಟ್ತಾರಲ್ಲ ಆ ಜಗಲಿ ಕೆಳಗಿಟ್ಟು
2: ಜಗಲಿಯನ್ನ ಕಟ್ತಾ ಇದ್ರು. ಅವನ್ನೆಲ್ಲ ಓದ್ ಕೊಟ್ಟು ಬರ್ರಿ ಕೊಟ್ಟು ಬರ್ರಿ ಅಂತ ಐದಾರು ಪುಸ್ತಕಗಳನ್ನ ಎಲ್ಲ ಇದು ಮಾಡ್ತಾರೆ, ಅಲ್ಲೇ ಅವುಗಳನ್ನ ಇಡ್ತಾ ಇದ್ರು. ನಾ ಏನ್ 108 ಸಲ ಬರೀತಿರೋ ಆ ಮೊದಲು ಊಟ ಮಾಡಂತ ತಿಂತಿದ್ವಿ, ಇಲ್ಲ ಅದನ್ನ ಬರದೇ ಊಟ ಮಾಡಿದ್ರು. ಅಷ್ಟೇ ಅಲ್ಲದೇ ಹಳ್ಳಿಯಲ್ಲಿ ಅಕ್ಕ ಮಹಾದೇವಿ ಸಂಘವನ್ನ ಅವಾಗ ಸ್ಥಾಪಿಸಿದ್ರು. ಅಕ್ಕ ಮಹಾದೇವಿ ಮೂರ್ತಿಯನ್ನ ಎಲ್ಲರೂ ಕೂಡಿಸಿ ದೇಣಿಗೆ ಹಾಕಿ ಅಕ್ಕ ಮಹಾದೇವಿ ಮೂರ್ತಿಯನ್ನ ಸ್ಥಾಪಿಸಿದ್ರು. ಯಾರು ಬರ್ದೇದ ತಾಣ ಚುನ್ಮರಿ ತೆಂಗಿನಕಾಯಿ ತೆಗೆದುಕೊಂಡು ಪೂಜೆ ಮಾಡಿ ಹಾಡಿ ಬರ್ತಿದ್ರು. ಒಂದೊಂದ್ಸಲ ಜನ ಕೂಡ್ತಿದ್ರು, ಒಂದ್ಸಲ ಜನ ಕೂಡ್ತಿರ್ಲಿಲ್ಲ. ಹೀಗೆ ದೇವರ ಭಕ್ತಿ, ದೈವ ಭಕ್ತಿ ನಮಗೆ ಚಿಕ್ಕಂದಿರಲಾಗಲೇ ತಂದೆ ತಾಯಿಗಳಿಂದ ಸಂಸ್ಕಾರ ಬೆಳೆದು ಬಂದಿದೆ. ಹೀಗೆ ನಮ್ಮ ಎಲ್ಲರೂ ಅಷ್ಟೇ, ಹೊರಗಡೆ ಏನೂ ತಿಂತಾ ಇರಲಿಲ್ಲ, ಮನೆಯಲ್ಲೇನೆ ಮಾಡಿದ್ದನ್ನೇ ತಿನ್ನೋದು, ಎಲ್ಲರೂ ಹಂಚಿಕೊಂಡು ತಿನ್ನೋದು. ನಮ್ಮ ತಂದೆಯವರು ಬೆಳೆದಿದ್ದನ್ನ ಎಂದೂ ಮಾರ್ತಾ ಇರಲಿಲ್ಲ, ಬಡಬಗ್ಗರಿಗೆ ಕೊಡೋದು. ತಮ್ಮ ಸಂಬಂಧಿಕರು, ಅವರು ನಾಲ್ಕು ಮೈಯಿಂದ ಅಕ್ಕಂಗಿರಿದ್ದಾರೆ, ಅವ್ರಿಗೆಲ್ಲರಿಗೂ ಹಂಚೋದು. ಅವನು ಜೋಳ ಗೋಧಿ ಕಾಳುಗಳು, ಮತ್ತೆ ಅವಾಗ ಕುಸುಬಿ ಬೆಳೀತಿದ್ವಿ, ಕುಸುಬಿ ಎಣ್ಣೆ ಗಾನ ಮಾಡಕ್ ನಮ್ಮನ್ನು ಕಳಿಸಿರಲ್ಲಿ ಕುಂದ್ರಿ ಅಂತ ಹೇಳಿ, ಆ ಎಣ್ಣೆ ಗಾನ ನೋಡಿ ನಮಗೆ ಒಲ್ಲೆ ಅನ್ನಿಸ್ತಿತ್ತು ಕೂಡ್ಲಿಕ್ಕೆ, ಆದ್ರೂ ಎಣ್ಣೆ ಗಾನ ಮಾಡ್ಕೊಂಬರೋದು. ಆಮೇಲೆ ತೊಗರಿ ಕೀಳುವಂತ ತೊಗರಿ ತಿನ್ನೋದು, ಮತ್ತೆ ಹೊಲದಲ್ಲಿ ಹೋಗಿ ಎಲ್ಲ ಕಾಯಿಗಳನ್ನ ಶೇಂಗಾಕಾಯಿ ಬೆಳೀತಿದ್ರು, ಬದ್ನಿಕಾಯಿ ಇಷ್ಟಿಷ್ಟು ಎಳೆ ಬದ್ನಿಕಾಯಿ, ಇವೆಲ್ಲ ನಮ್ಗೆ ಆರೋಗ್ಯಕ್ಕೆ ಪೂರಕವಾಗಿವೆ. ಎಲ್ಲ ಹಸಿ ತರಕಾರಿ ಹಸಿ ಇದು ಮನೆಯಲ್ಲೇ ತಿನ್ನೋ ಅಭ್ಯಾಸ ಮಾಡಿದ್ರಲ್ಲಿ. ಈಗಾದ್ರೂ ನಾವು ಅಷ್ಟೇ, ನಾನು ಹೆಡ್ ಮಾಸ್ಟರ್ ಇದ್ದಾಗ ನಮ್ಮ ಸರ್ಗಳೆಲ್ಲ ಏನಾದ್ರು ತರಿಸ್ರಿ ಮೇಡಮ್, ಏನಾದ್ರು ಇದು ಮಾಡ್ರಿ ಪಾರ್ಟಿ ಮಾಡಿ, ನೀವೇನು ಬೇಕಾದ ತಗೊಳ್ರಿ, ನಾನು ಅದ್ರ ನಿಮ್ಮ ಇದಕ್ಕಾಗಿ ಒಂದು ಇಡ್ಲಿ ತಗೋತೀನಿ ಅಷ್ಟೇ ಅಂತ ಹೇಳ್ತೇನೆ. ನಾವು ಹೊರಗಿಂದ ಏನೂ ತಿಂದೆ, ಇನ್ನು ಮನೆಯಿಂದ ಮಾಡ್ಕೊಂಬರ್ತಿದ್ದೆ ಗೊತ್ತಿದ್ರೆ. ಎಲ್ಲರೂ ಪ್ರವಾಸಕ್ಕೆ ಹೋದ್ರೆ ನಾನೇ ಬೇಸನ್ ಉಂಡಿ ಮಾಡ್ಕೊಂಬರ್ತಿದ್ದೆ, ನಾನೇ ಉಂಡಿ ಮತ್ತೆ ಹಿಂಗೆ ದೋಸೆ ಇದೆ ಮನೆಯಿಂದ ಮಾಡ್ಕೊಂಡು ಅವ್ರು ಕೊಡ್ತಿದ್ದೆ. ಆದರೆ ಹೋಟೆಲಲ್ಲಿ ಮಾತ್ರ ಹೋಗೋದು ಇಲ್ಲ, ಯಾರೂ ಕಲಿತಿರಲಿಲ್ಲ. ನಮ್ಮ ಮನೆಯಲ್ಲಿ ಅಷ್ಟೇ, ಯಾರೂ ಗಂಡು ಮಕ್ಕಳು ಒಂದು ಅಡುಗೆ ಹೋಳು ಸಹ ತಿಂತಾ ಇರಲಿಲ್ಲ. ಅಂತ ಸಂಪ್ರದಾಯಕ ಮನೆಯಲ್ಲಿ ಬೆಳೆದು ಬಂದದ್ದು. ಇನ್ನು ಲೋಕಾಪುರದಲ್ಲಿ ತೆಗ್ಗಿಯವರ ಮನೆ ತರ ಅಂದ್ರೆ ಅತ್ಯಂತ ಫೇಮಸ್ಸು, ಅದು ಬಾಗಲಕೋಟೆ ಜಿಲ್ಲೆಯ ಹತ್ತಿರ ಕಲಾದಗಿ ಲೋಕಾಪುರ ಅಲ್ಲೇ ಹತ್ತಿರ ಇದೆ. ದಾಳಂಬ್ರಿ ಲಿಂಬೆಹಣ್ಣು, ಮತ್ತೆ ನಮ್ಮ ಮನೆಯಲ್ಲಿ ಏನಂತಂದ್ರೆ ಅವಾಗ ದುಡ್ಡು ಕೊಡ್ತಾ ಇರಲಿಲ್ಲ, ಬೆಳೆದಿದ್ದ ಧಾನ್ಯಗಳನ್ನ ಕೊಡ್ತಾ ಇದ್ರು. ಈಗ ಹೂ ಮಾನವ ಬರ್ತಿದ್ ದಿನ ಹೂ ಒಂದೆರಡು ಮಾಲಿ ಕೊಟ್ಟು ಹೋಗ್ತಿದ್ರು, ದಿನ ಹೂ ಅವಂಗೆ ವರ್ಷಕ್ಕೊಂದ್ಸಲ ಜೋಳ ಗೋಧಿ ಮತ್ತು ಕಂತಿ ಭಿಕ್ಷಕ್ ಜನ ಬರ್ತಾ ಇದ್ರು, ಅವ್ರಿಗೆಲ್ಲ ಒಂದೊಂದು ಪ್ಲೇಟ್ ಬಟ್ಲು ಹಿಟ್ಟು ಕೊಡ್ತಾ ಇದ್ರು. ಆಮೇಲೆ ರೊಟ್ಟಿ ಮಾಡಿದ ತಕ್ಷಣ ಕಂತಿ ಭಿಕ್ಷಕ್ ಬರ್ತಾ ಇದ್ರು ನಮ್ಮ ಮನೆ ಸ್ವಾಮಿಗಳು. ಈಗ ಯಾರೂ ಬರೋದಿಲ್ರಿ, ಯಾಕಂದ್ರೆ ಎಲ್ಲ ನಾಚ್ಕೊಳ್ತಾರ. ಮತ್ತೆ ಕೊಡುವಷ್ಟು ಟೈಮೂ ಇಲ್ಲ, ಎಲ್ಲರೂ ದುಡಿಯೋದಕ್ಕೇನೆ ಗಳಿಸೋದಕ್ಕೆ ಹೆಚ್ಚು ಅವರು ಗಮನ ಕೊಟ್ಟಿದ್ದಾರೆ. ಈಗ ಯಾರೂ ಬಾಗಲ ಮುಚ್ಕೊಂಡು ಊಟ ಮಾಡ್ತಾರೆ. ಮೊದಲೇನಿಲ್ಲ, ದಾನ ಮೊದಲು ಕೊಟ್ಟು ಇದು ಏ ರೊಟ್ಟಿ ಬಂದಿಲ್ಲ ಇವತ್ತಿನ ಬಂದಿಲ್ಲ, ಕಜ್ಜದಾವ್ ಬಂದಿಲ್ಲ ಕಜ್ಜದಾವ್ ಬಂದಿಲ್ಲ ಅಂತಿದ್ರು. ಹೀಗೆ ನಮ್ಮಲ್ಲಿ ಪ್ರತಿಯೊಬ್ಬರು ಅಷ್ಟೇ ಅಲ್ಲ, ಯಾರಾದರೂ ನಮ್ಮ ತಂದೆಯವ್ರು ಬಾಂಡ್ ರೈಟರ್ ಅಂದ್ರೆ ಹೊಲ ಖರೀದಿ ಮನೆ ಖರೀದಿ ಡಿವೋರ್ಸ್ ಎಲ್ಲ ಸಮಸ್ಯೆಗಳಿರ್ತಾವಲ್ಲ ಎಲ್ಲ ಬರೆಸ್ಕೊಳಕ್ ಬರ್ತಿದ್ರು ಹಳ್ಳಿಯಿಂದ. ಅವ್ರು ಏನೂ ಇರಲಿಲ್ಲ, ಒಂದೊಂದ್ಸಲ ಎರಡೆರಡು ರೊಟ್ಟಿ ತಗೊಂಡ್ಬಂದ್ಬಿಡ್ತಿದ್ರು. ಅದಕ್ಕೆ ನಮ್ಮ ತಾಯಿಯವರು ಸಹ ಸಾಂಬಾರು ಪಲ್ಯ ಚಟ್ನಿ ಮೊಸರು ಅಂಕರ್ ಇರ್ತಾ ಇತ್ತು, ಮಜ್ಜಿಗೆ ಅಂಕರ್ ಕಾಯಿ ಇರ್ತಾ ಇತ್ತು, ಅವನ್ನೆಲ್ಲ ಕೊಡ್ತಾ ಇದ್ರು. ಅದಕ್ಕೆ ನಮ್ಮ ಮನೆ ದಾಸೋಹದ ಮನೆ ಅಂತ ಹೇಳ್ಬೋದು. ಶರಣರ ತತ್ವಗಳಂತೆ, ಶರಣರ ಆಶಯಗಳಂತೆ ದಾನ ದಾಸೋಹ ಎತ್ತಿದ ಕೈ, ಮತ್ತು ಬಂದವ್ರಿಗೆಲ್ಲ ಸಮಾಧಾನ ಮಾಡಿ ಕಳಿಸ್ತಾ ಇದ್ರು. ಅವ್ರು ಎಷ್ಟೇ ಜಗಳ ಮಾಡ್ಕೊಂಡು ಬಂದರೂ ಸಹ ನಮ್ಮ ತಂದೆಯವ್ರು ಬಹಳ ಸಮಾಧಾನ ಇರ್ತಾರೆ. ನಾವಂತಿದ್ವಿ ಏನು ಎಷ್ಟು ಜಗಳಾಡ್ತಾರೆ ಎಷ್ಟು ಇದು ಮಾಡ್ತಾರೆ ಅಂತ, ಇಲ್ಲ ಅವ್ರು ಎರಡೂ ಪಾರ್ಟಿ ಸಮಾಧಾನ ಮಾಡ್ಬೇಕವ್ವ ಅಂತ ಹೇಳ್ತಿದ್ರು. ಹಿಂಗೆ ನನ್ನನ್ನು ಬಹಳ ಪ್ರೀತಿಯಿಂದ ಏನಂತ ಇದ್ರು ಅಂದರೆ ಬಾಜಿರಾವ್ ಅಂತ ಕರೀತಾ ಇದ್ರು. ಅಂದರೆ ಅವ್ರಿಗೆ ಅಷ್ಟು ಹೆಮ್ಮೆ. ಅವ್ರು ಮರಾಠಿ ಕಲ್ತಿದ್ದು, ಮರಾಠಿ ಶಾಲೆಯಲ್ಲಿ ಕಲ್ತಿದ್ರು ಸಹ ಅವರು ಕನ್ನಡ BA ಡಿಗ್ರಿ MA ಆಗೋಕ್ಕಿಂತ ನಮಗಿಂತ ಚೆನ್ನಾಗಿ, ಅವ್ರು ಸುಮ್ಮನೆ ಖಾಲಿ ಕುಂತಾಗ ಹಂಗೆ ವಚನಗಳು ಬರೆಯೋದು ಇದನ್ನ ಮಾಡೋದು ದೇವ್ರನ್ನ ದಿನ ಲೋಕೇಶ್ವರ

0: ತಣ್ಣೀರು ಸ್ನಾನ ಮಾಡಿ ಆ ದೋತ್ರವನ್ನೇ ಹೊತ್ಕೊಂಡು ಹೂವನ್ನ ಅಲ್ಲಿಂದ ತಗೊಂಡ್ ಬರ್ತಾ ಇದ್ರು. ಅಲ್ಲಿಂದ ನೀರು ತಗೊಂಡ್ಬಂದು ಪೂಜೆ ಮಾಡ್ತಾ ಇದ್ರು. ಪ್ರತಿ ದಿವಸ ಆ ಸಂಸ್ಕೃತಿ ನಮ್ಮಲ್ಲಿ ಆಳವಾಗಿ ಬೇರಿದೆ. ಎಲ್ಲರೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಹತ್ತಿರ ಇರ್ತಿತ್ತು ಅವಾಗ ಹೋಗ್ತಾ ಇದ್ದೀವಿ. ಈಗ ನಾವು ಸಾಯಂಕಾಲನು ಒಟ್ಟು ಯಾವಾಗಲೂ ಒಂದ್ಸಲ ಹೋಗಿ ಬರ್ತೀವಿ. ಹಾಗೆ ನಮ್ಮ ಶರಣ ಸಂಸ್ಕೃತಿ ಇಷ್ಟು ಆಳವಾಗಿದೆ ಅಂತಂದ್ರ, ನಾವು ಎದುರು ಕುಂತರು ಬಸವ ಅನ್ನೋದು ನಮ್ಮ ಉಸಿರೇ ಬಸವಾಗಿದೆ. ಈಗ ಹೇಗೆ ಸಜ್ಜಲ್ಗುಡಿ ಸರ್ನಮ್ಮ ಮಲ್ಕೊಂಡಾಗ ನಾವೆಲ್ಲ ಗೊರ್ಕಿ ಹೊಡಿತೀವಿ, ಆದ್ರೆ ಸಜ್ಜಲ್ಗುಡಿ ಸರ್ನಮ್ಮ ಓಂ ನಮ ಶಿವ ಓಂ ನಮ ಶಿವ ಅಂತ ಇದ್ರು. ಅವ್ರ ಸ್ವರ ಹಂಗ್ ಬರ್ತಾ ಇತ್ತಂತೆ. ಅವ್ರು ಗುಪ್ತವಾಗಿ ತುರುಬನಲ್ಲಿ ಲಿಂಗವನ್ನು ಇಟ್ಕೊಳ್ತಾ ಇದ್ರಂತೆ. ಹಾಗೆ ನಮ್ಮ ಮನೆತನದಲ್ಲಿ ಲಿಂಗ ಪೂಜೆ ವಿಭೂತಿ, ನಮ್ಮ ಶಾಲೆಗೆ ಹೋಗೋ ಬಂದು ವಿಭೂತಿ ಹಚ್ಕೊಂತಿದ್ರು ಅಂತಂದ್ರೆ ನಮ್ಗೆ ನಾಚಿಗೆ ಬರ್ತದಂತೆ. ಅದನ್ನ ತೆಗೆದು ಒರೆಸ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಮತ್ತ ಒರೆಸ್ಕೊಂಡು ಹೋಗ್ತಾ ಇದ್ವಿ, ಮತ್ತೆ ಎಲ್ಲಾರು ಬೆಟ್ಟಾದ್ರ ಅವರು ಓಡಾಡ್ತಿದ್ರು, ಎಲ್ಲಾರು ಬೆಟ್ಟ ವಿಭೂತಿ ಇಲ್ಲ ಅಂತಿದ್ರು, ಮತ್ತೊಂದು ವಿಭೂತಿ ಇಟ್ಕೊಂಡು ಹೋಗ್ತಿದ್ರು ಅದನ್ನ ಹಚ್ಕೊಳ್ತಾ ಇದ್ವಿ. ಇಷ್ಟು ವಿಭೂತಿ ನೋಡ್ರಿ. ವಿಭೂತಿ ಅಂದ್ರೆ ಬ ಸ ವ ಮೂರು ಹೇಳ್ತಾರೆ, ಗುರು ಲಿಂಗ ಜಂಗಮ ಅಂತಾನು ಹೇಳ್ತಾರೆ. ಅದಕ್ಕೆ ಹಣೆಯಲ್ಲಿ ವಿಭೂತಿ ಧರಿಸಿದ್ರೆ ನಮಗೆ ಸಕಾರಾತ್ಮಕ ಭಾವನೆಗಳು ಬರ್ತಾವೆ. ಕೊರಳಲ್ಲಿ ಲಿಂಗ ಧರಿಸಿದ್ರೆ ಇವರು ಲಿಂಗಾಯತರಿದ್ದಾರಪ್ಪ, ಮತ್ತ ಇವರಿಗೆ ನಾವು ಗೌರವ ಕೊಡಬೇಕು. ಅವ್ ಎಷ್ಟೇ ನಮ್ಮೆಲ್ಲ ಸಿಟ್ಟಾಗಿ ನಮಗ್ ಬೈಬೇಕಾದ್ ಬಂದ್ರು ಸತ್ತಾಗ ಆ ವಿಭೂತಿ ಲಿಂಗ ರುದ್ರಾಕ್ಷಿ ನೋಡಿದ ತಕ್ಷಣ ಅವ್ರ ಮನಸ್ಸು ಏನಾಗ್ತದ, ದೈವಿಮಯ ಆಗ್ತದ. ಹೀಗಾಗಿ ಆ ಸಿಟ್ಟು ಸಿಡುವು ಎಲ್ಲ ಮಾಯವಾಗಿ ಶಾಂತ ರೀತಿ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ. ಪಾಸಿಟಿವ್ ಥಿಂಕಿಂಗ್ ಬರ್ತದ, ಮತ್ತು ಯಾವುದೇ ಒಂದು ತೊಂದರೆಗಳು ಬರ್ತಾವ ಅದ್ರ ಸಹಿಸುವಂತ ಶಕ್ತಿ ಅವರಲ್ಲಿ ಇರ್ಬೇಕು. ಕಷ್ಟಗಳು ಬರಲಿ, ಅದನ್ನ ಎದುರಿಸುವಂತ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಬೇಡ್ಕೊಳ್ಳೋದು. ಹೀಗೆ ನಮ್ಮ ಬಾಲ್ಯದಲ್ಲಿ ನಮ್ಮ ಚಿಕ್ಕಪ್ಪರನ್ನು ನಾನು ಬಹಳ ಐದನೇ ಇದ್ದಾಗ ಬೆಂಗಳೂರಲ್ಲಿ ಶೇಷಾದ್ರಿಪಂ ಹೈಸ್ಕೂಲ್ ಕಲಿತೆ, ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಹೀಗಾಗಿ ನಾನು ಚಿಕ್ಕಂದಲ್ಲಿರುವಾಗ್ಲೇ ಅಡುಗೆ ಮಾಡ್ಲಿಕ್ಕೆ ಇರ್ತಿದ್ದೆ. ಯಾಕೆ ನಮ್ಮ ಚಿಕ್ಕಮ್ಮ ಊರಿಗೆ ಹೋದಾಗ ನಾನು ನಮ್ಮ ಚಿಕ್ಕಪ್ಪ ಇಬ್ಬರೇ ಇರ್ತಿದ್ದು, ರೊಟ್ಟಿ ಚಪಾತಿ ಅಂದ್ಬಿಟ್ಟು ಉಳಿದೆಲ್ಲವನ್ನು ಅಡುಗೆ ಮಾಡ್ತಾ ಇದ್ದೆ. ಹೀಗಾಗಿ ನಮ್ಮ ಅಡುಗೆಯನ್ನು ಸಹ ಬೇಗ ಕಲ್ತ್ಕೊಂಡೆ. ಎಲ್ಲದ್ರಲ್ಲೂ ನಮ್ಮ ತಂದೆಯವರು ಹೇಳ್ತಾ ಇದ್ರು, ನೀವು ಓದೋದ್ರಲ್ಲಷ್ಟೇ ಅಲ್ಲ ಅಡುಗೆ ಮಾಡಿದ್ರಲ್ಲೂ ನೀನು ಶ್ರೇಷ್ಠವಂತ ಇದ್ರು. ನಾವು ಊರಿಗೆ ಹೋದಾಗ ಏನು ಮಾಡಲ್ಲ ಅಂದ್ರೆ ಇಲ್ಲ ನೀನು ಸಾರು ಮಾಡುವಂತ ಇದ್ರು. ಹೀಗೆ ಎಲ್ಲದರಲ್ಲೂ ನನ್ನನ್ನು ಅವರು ಆತ್ಮೀಯತೆಯಿಂದ ಪ್ರೀತಿಯಿಂದ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಅದನ್ನೇ ನಾವು ಬಳಸಿಕೊಂಡು ಹೆಚ್ಚು ಹೆಚ್ಚು ಓದಲು ಮತ್ತು ಬರೆಯಲು, ಹಾಗೆ ಇತರರಿಗೆ ಅದನ್ನ ಮನದಟ್ಟು ಮಾಡುವಂತೆ ಅವ್ರಿಗೂ ಓದ್ರಿ ಕಲೀರಿ, ನನ್ನ ಪುಸ್ತಕಗಳದಾವ, ನಮ್ಮ ಬಟ್ಟೆಗಳದಾವ ಬಡವರು ಅಂತ ಹೇಳಿ ಬಡವರಿಗೆ ಅವನ್ನೆಲ್ಲ ನಾವು ಕೊಡ್ತಾ ಇದ್ದೀವಿ. ಆವಾಗಲಿಂದಲೇ ನಮ್ಮ ತಾಯಿಯವ್ರು ಅಂತೀವ್ರಿ, ಇಲ್ಲ ಇನ್ನೂ ಚೆನ್ನಾಗೈತಲ್ಲ ಅಂತೀವ್ರಿ, ಇಲ್ಲ ಇಲ್ಲ ಪಾಪ ನಮ್ಮ ಗೆಳತದಾಳಕ್ಕಿಗೆ ಎರಡೇ ಅದಾವ ಇರಲಿ ಅಂತ ನಾವು ಕೊಡ್ತಾ ಇದ್ದೀವಿ. ಹೀಗೆ ನಾವು ದಾನ ಧರ್ಮ ಮಾಡೋದ್ರಲ್ಲಿ ಅವಾಗಿನ ನಮ್ಮ ತಂದೆಯವರು ಒಂದೇ ದಿವಸನೂ ಮಾಡಲಿಲ್ಲ. ಇಲ್ಲಿವರೆಗೂ 2000 ಅವ್ರು ತೀರ್ಕೊಂಡ್ರು, 2000 ಇಸ್ವಿವರೆಗೂ ಅವರು ನಮಗೆಲ್ಲ ಕೊಡ್ತಾ ಇದ್ರು. ಬೆಳಗಾವದಲ್ಲಿ ಬಹಳ ತುಟ್ಟಿ, ನೀವು ಸ್ವಲ್ಪ ನಾವು ಮೊದಲು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಸರ್ವಿಸ್ ಮಾಡ್ತಾ ಇದ್ವಿ, ಸಂಬಳ ಕಡಿಮೆ, ಮನೆ ಕಟ್ತಾ ಇದ್ರಿ, ಏನೂ ಇಲ್ಲ ಅಂತೇಳಿ ಪ್ರತಿಯೊಂದನು ಅಡುಗೆ ಮಾಡಿದ್ದು ಹೋಳಿಗೆ ಕಡುಬು ಹುಗ್ಗಿ ಸಹ ಕಳಿಸ್ತಾ ಇದ್ರು, ತಗೊಂಡ್ ಬರ್ತಾ ಇದ್ರು. ಯಾರು ಊರಿಗೆ ಹೋಗ್ತಾ ಅವಾಗ ಬಹಳ ಚೆನ್ನಾಗಿದ್ರು ಬಸ್ನಲ್ಲಿ, ಏನಾದ್ರು ಬೆಳೆದ ಇದು ಮಾಡಿದ್ರೆ ಒಂದು ಡಬ್ಬಿಯೊಳಗೆ ಹಾಕಿ ಬಾಕ್ಸ್ ಅಲ್ಲಿ ಹಾಕಿ ಇದು ಮಾಡಿ ಕೊಡಪ್ಪ ಅಂತಂದ್ರೆ ಡ್ರೈವರ್ಗೆ ಒಂದು 50 ರೂಪಾಯಿ ಕೊಟ್ಟರೆ ತಂದು ಕೊಡ್ತಾರೆ. ನಾವು ಹೋಗಿ ಇಷ್ಟೊಂದು ಕಾಳಜಿ ನಮ್ಮ ತಂದೆಯವರು, ಎಲ್ಲರೂ ತಿನ್ನಲಿ ನಾವು ಬೆಳೆದಿದ್ದು, ಎಲ್ಲರೂ ಅವ್ರಿಗೆ ಸಂತೃಪ್ತಿ ಪಡಲಿ. ಮನೆಯಲ್ಲಿ ಬೆಳೆದಿದ್ದು ಬೇರೆ, ಹೊರಗಿನ ತಗೊಂಡದ್ದು ಬೇರೆ, ಅದರಲ್ಲಿರುವ ಅವ್ರ ಪ್ರೀತಿಯಿಂದ ಕೊಟ್ಟದ್ದು ನಮಗೆ ಅಷ್ಟೊಂದು ಇಷ್ಟವಾಗ್ತಿತ್ತು. ಮತ್ತು ಅವರನ್ನು ಯಾವಾಗಿದ್ರು ನಾವು ಸ್ಮರಿಸಿದ್ವಿ. ನಮ್ಮ ಸೋದರತೆಗಳಿಗೂ ಕೊಡ್ತಾ ಇದ್ರು, ಅವ್ರ ಮಕ್ಕಳಿಗೂ ಕೊಡ್ತಾ ಇದ್ರು, ಬಹಳ ಮಂದಿನ ಶಾಲೆಗೆ ಕಲೀಲಿಕ್ಕೆ ಇಟ್ಕೊಂಡಿದ್ರು. ಅವರು ಅಷ್ಟೇ, ಈಗ ನಾನು ಅಷ್ಟೇ, ನಮ್ಮ ಮನೆಯಲ್ಲಿ ನಮ್ಮ ತಂಗಿಗಳನ್ನು ನಾನೇ ಕಲಿಸಿದ್ನಿ, ನಮ್ಮ ತಮ್ಮಗಳನ್ನು ಕಲಿಸಿದ್ವಿ, ಇಬ್ಬರನ್ನ ನಾನು ಮದುವೆ ಮಾಡಿಕೊಟ್ಟೆ. ಹೀಗೆ ಬಾಲ್ಯ ಜೀವನ ನನಗೆ ಅತ್ಯಂತ ಸ್ಮರಣೀಯವಾಗಿದೆ. ಬಾಲ್ಯದಲ್ಲಿ ಕಲಿತಿದ್ದು ಅದೇ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಎಂಬಂತೆ. ನಾವು ಚಿಕ್ಕವರಿದ್ದಾಗಲೇ ನಮ್ಮನ್ನೆಲ್ಲ ತಿದ್ದಿ ತೀಡಿ ಅಕ್ಷರ ಜ್ಞಾನ ಮತ್ತು ಸಮಾಜದಲ್ಲಿ ಹೇಗೆ ನಡೀಬೇಕು ಎಂಬುದನ್ನ ಕಲಿಸಿದ್ದಾರೆ.
1: ಮೇಡಮ್, ಈಗಾಗಲೇ ನಾನು ಹೇಳ್ದೆ ತಮ್ಗೆ 5ನೇ ತರಗತಿಯಲ್ಲಿ ಇರುವಾಗಲೇ ಮದುವೆ ಆಗುತ್ತೆ ಅಂತ. ವಿದ್ಯಾಭ್ಯಾಸ ಯಾವ ರೀತಿ ಮುಂದುವರಿಸಿದ್ರಿ ಮೇಡಮ್? ಗಂಡನ ಮನೆಯವರು ಯಾವ ರೀತಿ ಸಹಕಾರವನ್ನ ನೀಡಿದ್ರು?
0: ನಮ್ಗೆ ಮದುವೆ ಆಗಿದ್ದು ಚಿಕ್ಕಲ್ಲಿರುವಾಗಲೇ, ನಮಗೇನಾದ್ರು ಕಲ್ಪನೆ ಇರಲಿಲ್ಲ. ನಮ್ಮ ಭಾವನ ಮದುವೆಗಂತ ಹೋಗಿದ್ದೀವಿ. ಅಲ್ಲಿ ನಮ್ಮ ಕೊನೆ ಮಗ ಇದ್ದಾನೆ, ಮಾವ ಇಲ್ಲ, ಅವ್ರ ತಂದೆ ಇಲ್ಲ, ತಾಯಿ ಒಬ್ಬರೇ ಇದ್ದಾರೆ. ನಮ್ಮ ಅತ್ತೆಯವರು ಈಳಿಗನ್ ಅಂತಾರಲ್ಲ, ಈಳಿಗನ ವಯಸ್ಸಾದ್ಮೇಲೆ ಕಣ್ಣೇ ಕಾಣಿಸ್ತಾ ಇರಲಿಲ್ಲ, ಆದರೂ ಬಹಳ ಜಾಣರವರು, ಬಹಳ ಹುಷಾರು. ಎಲ್ಲರೂ ಇವ್ರು ಬಂದ್ರು ಅಂತ ಹೆಜ್ಜೆ ಮೇಲೇನು ಗುರ್ತ ಹಿಡಿತಾ ಇದ್ರು. ಇಲ್ಲಪ್ಪ ನಿಮ್ಮ ತಮ್ಮನ ಮಗಳು, ನಿಮ್ಮ ಮಗ ಗೊತ್ತದ, ಅಕ್ಕ ಮಹಾದೇವಿ ನಮ್ಮ ಮಗ ಕೊಟ್ಟು ಬಿಡ್ರಿ ಅಂತ. ಇಲ್ಲ ನಾವು ಈಗ ಕೊಡೋದಿಲ್ಲ, ಆಮೇಲೆ ಮದುವೆ ಮಾಡ್ತೀವಿ, ದೊಡ್ಡವರಾದ್ಮೇಲೆ ವಚನ ಕೊಡ್ತೇನೆ. ನಂಗೆ ವಚನ ಬೇಡ, ನೀವು ಮಾಡಿದ್ರೆ ಮಾಡಂತ. ಅವ್ರು 4 ಮಂದಿ ಅಕ್ಕಂಗಿಯವ್ರು ಗಟ್ಟಿಯಾಗಿ ಕೂತ್ಬಿಟ್ರು. ಕೊನೆಗೆ ನಮ್ಮ ತಂದೆಯವ್ರ ಹೆಣ್ಣುಗರಳು ಬಹಳ, ಹೆಣ್ಮಕ್ಳ ಮೇಲೆ ಅಂದ್ರೆ ಬಹಳ ಪ್ರೀತಿ ಅವ್ರು, ಲಕ್ಷ್ಮಿ ಅಂತಾನೆ ಕರಿತಾ ಇದ್ರು ಎಲ್ಲಾರು, ನಮ್ಮ ಮನೆ ಲಕ್ಷ್ಮಿ ಅಂತಾನೆ ಕರಿತಾ ಇದ್ರು. ಹಾಗೆ ಇರೋದ್ರಿಂದ ನನಗೆ 6ನೇ ತರಗತಿ ಇರುವಾಗಲೇ ಮದುವೆ ಆಯಿತು. ನೀವು ಮದುವೆ ಮಾಡಿದಾರೆ ಅನ್ನೋದು ಅಷ್ಟೇ, ಆದರೆ ಮುಂದೆ ನನಗೆ ಕಲೀಲಿಕ್ಕೆ ಹೋಗೋವರೆಗೂ ನಮ್ಮ ಅತ್ತೆ ಮನೆಗೆ ನಾವು ಅಲ್ಲಿ ಹೋಗಲೇ ಇಲ್ಲ. ಅವ್ರು ಯಾವಾಗಲೂ ನಮ್ಮಲ್ಲಿ ಬಂದಾಗ ಅಷ್ಟೇ ಭಾಳ ಪ್ರೀತಿಯಿಂದ. ಅವರು ಮಗಳ, ಅವ್ರ ಗಂಡು ಮಕ್ಕಳೇ 4 ಜನ, ಇವರೇ ನಮ್ಮ ಮನೆಯವರೇ ಕೊನೆಯವರು. ಅವ್ರಿಗೆ ಯಾರೂ ಮದುವೆ ಮಾಡಲಿಲ್ಲ, ಮಾವ ಇಲ್ಲ, ನಾವು ಸ್ವಲ್ಪ ಕಡಿಮೆ ಒಳ್ಳೆ ಶ್ರೀಮಂತರಿದ್ದೀರಿ, ಅದಕ್ಕಾಗಿ ನೀವು ಕೊಡೋದಿಲ್ಲ ಅನ್ನೋ ಒಂದು ಭಾವನೆಯನ್ನು ನಮ್ಮ ತಂದೆಯವ್ರ ತಲೆದಾಕರು. ಅಕ್ಕನ ಮೇಲಿನ ಪ್ರೀತಿಯಿಂದ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ರು ಅಷ್ಟೇ. ಮುಂದೆ ನಾನು BA ಕಲಿತೆ, ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ ಕಲಿತಿದ್ದರಿಂದ BA ಕಲಿತೆ. ನಂತರ

0: ಬಿ ಎ ಆದಮೇಲೆ ನಾನು ಕಳಿಸ್ಕೊಟ್ರು. ಅನಂತರ ಎಮ್ ಎ ನಮ್ಮ ಮನೆಯವರೇ ಕಲಿಸಿದ್ರು, ಇದು ಬಿ ಎಡ್ ಅನ್ನು ಕಲಿಸಿದ್ರು. ಹೀಗೆ ಅವರು ಸಹ ಶಿಕ್ಷಣಕ್ಕೆ ನನಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದ್ರು. ಅವ್ರು ಪ್ರೋತ್ಸಾಹ ನೀಡಿದ್ರಿಂದಲೇ ನಾನು ಸರ್ವಿಸ್ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಆಮೇಲೆ ಎಲ್ಲಾ ಕ್ಷೇತ್ರಗಳಲ್ಲೂ ಬಿ ಎದಲ್ಲೂ ಪ್ರಥಮ ಸ್ಥಾನ, ಬಿ ಎಡ್ದಲ್ಲೂ ಓಬಾ ನಾಯಕ್ ಸರಿದ್ರು. ಇಲ್ಲೇ ಬೆಳಗಾವಿದಲ್ಲೇ ನನ್ನ ಎಲ್ಲಾ ಶಿಕ್ಷಣ ಬೆಳಗಾವಿದಲ್ಲೇ ಆಯ್ತು, ಯಾಕಂದ್ರೆ ಅವ್ರಿಗೆ ಇಲ್ಲೇ ಟ್ರಾನ್ಸ್ಫರ್ ಆಗಿ ಬಂದ ನಮ್ಮ ಚಿಕ್ಕಪ್ಪವರು. ಬೆಳಗಾವಿದಲ್ಲೇ ನಮ್ದು ಶಿಕ್ಷಣ ಆಯ್ತು, ಅದೊಂದು ನನಗೆ ಹೆಮ್ಮೆಯ ವಿಷಯ. ಆಮೇಲೆ ಎಮ್ ಎ ಇದ್ದಾಗ ನಾನು ಸರ್ದಾರ್ ಹೈಸ್ಕೂಲ್ದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊದಲು ನಾಗಮಂಗಲದಲ್ಲಿ ನನ್ನ ಅಪಾರ್ಟ್ಮೆಂಟ್ ಆಯಿತು. ಅಪಾರ್ಟ್ಮೆಂಟ್ ಆಗಿದ್ಮೇಲೆ ಅಲ್ಲಿ ಅಷ್ಟು ದೂರ ಊರ ಮುಂದೆ ಬರ್ತದೆ, ಅದು ಅಷ್ಟು ದೂರ ಊರಲ್ಲಿ ಹೆಂಗೆ ಹೋಗ್ತೀನಿ, ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತೇಳಿ ನಮ್ಮ ಸೋದರತ್ತೆ, ಇನ್ನೊಬ್ಬರು ಚಿಕ್ಕ ಸೋದರತ್ತೆ ಮನೆಯಲ್ಲೇ ಇದ್ರು, ಅವ್ರನ್ನ ಕರ್ಕೊಂಡು ನಾನು ನಾಗಮಂಗಲಕ್ಕೆ, ಮಂಡ್ಯ ಡಿಸ್ಟಿಕ್ ನಾಗಮಂಗಲಕ್ಕೆ ಬಂದೆ. ಅಲ್ಲಿ ನನಗೆ ಎಲ್ಲರೂ ಸಹಕಾರ, ಏನು ನನಗರ ಫಸ್ಟ್ ಸರ್ವಿಸ್ ಅಲ್ಲಿ 78 ಇಸ್ವಿಯಲ್ಲಿ ಹೆಂಗೆ ಕಲಿಸೋದು ಅವರೇ ಸ್ವಲ್ಪ ನಾ ಬೆಂಗಳೂರಲ್ಲಿರೋದ ಭಾಷಾ ಸಮಸ್ಯೆನೇ ಬರಲಿಲ್ಲ, ಆದ್ರೆ ತಕ್ಷಣ ಜೂನಿಯರ್ ಕಾಲೇಜಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಗಿದೆ. ಇಷ್ಟು ದೊಡ್ಡ ಸ್ಕೂಲು 70-60 ಮಕ್ಕಳಲ್ಲಿ ಹೀಗಿರೋದ್ರಿಂದ ಹೆಂಗ್ ಕಲಿಸೋದು ಅಂತೇಳಿ ದಿನಾ ರಾತ್ರಿ ಹಗಲು ಓದ್ತಾ ಇದ್ದೆ, ಅದನ್ನ ಮನನ್ ಮಾಡ್ಕೊಂಡು ಪಾಠವನ್ನ ಹೇಳ್ತಾ ಇದ್ದೆ. ಎಲ್ಲರೂ ಪರವಾಗಿಲ್ವೇ ಮೇಡಮ್, ಎಷ್ಟು ಬೇಗ ಈ ಭಾಷೆ ಕಲ್ತ್ಕೊಂಡ್ಬಿಟ್ರಲ್ಲ, ಹುಬ್ಳಿ ಧಾರವಾಡದವರು ಬೆಳಗಾವಿದವರು ಅಂತ ಇದ್ರು. ಇಲ್ಲ ಸರ್, ನಾ ಬೆಂಗಳೂರಲ್ಲಿ ಕಲ್ತಿರೋದು ಪರವಾಗಿಲ್ಲ, ಆದ್ರೂ ಸ್ಟಡಿಯಲ್ಲಿ ನೀವು ಇದರಲ್ಲಿ ಚೆನ್ನಾಗಿ ನೀವು ಮಕ್ಕಳಿಗೆ ಮನವರಿಕೆ ಆಗುವಂಗೆ ಅವ್ರಿಗೆ ತಿದ್ದಿ ತೀಡಿ ನೀವು ಪಾಠ ಹೇಳ್ತೀರಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಆಗ್ಲಿ ಸರ್ ಅಂತ ಹೇಳಿದೆ. ಮುಂದೆ ಅದೇ ಶಾಲೆಯಲ್ಲಿ 5 ವರ್ಷ ಇದ್ವಿ ನಾವು. ಎಲ್ಲರೂ ಅಂದ್ರೆ ಏನು ನೀವು ಇಷ್ಟೇ, ನಮ್ಮ ಮನೆಯವ್ರನ್ನೂ 1 ವರ್ಷ ಅಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಂದ್ರು KR ಹಾಸ್ಪಿಟಲ್ ಮೈಸೂರಿಗೆ. ಅವರೊಂದು 2 ವರ್ಷ ಅಲ್ಲಿದ್ರು. ನಮ್ಮ ಮಕ್ಕಳು ನಮ್ಮ ತಂಗಿನೂ ಕಲೀಲಿಕ್ಕೆ ನನ್ನ ಜೊತೆಗೆ ಇಟ್ಟರಂತಂದೆ, ಅಂದ್ರೆ ಇಬ್ಬರು ಜೊತೆಗೆ ಆಗ್ತದೆ ಅಂತೇಳಿ. ಅವಳು ಪ್ರೇಮ ತೆಗ್ಗಿ ಅಂತೇಳಿ ಮುದೋಳದಲ್ಲಿ ಟೀಚರ್ ಇದ್ದಾಳೆ, ಅವರು ನನ್ನ ಹತ್ರ ನಾಗಮಂಗಲದಲ್ಲಿ ಕಲಿತರು. ಆಮೇಲೆ ನಮ್ಮ ತಮ್ಮ ವಕೀಲ್ ಇರ್ತಾರೆ, ಅವ್ರದ್ದು ವಕೀಲ್ ಮುಗಿದಿತ್ತು, ಅವರು ಇದ್ರು. ಹೀಗೆ ಎಲ್ಲರನ್ನೂ ಒಂದು ಸಮಭಾವನೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಎಲ್ಲರ ಮುಂದೆ ಬರಬೇಕು ಅನ್ನೋದು ನಮ್ಮ ತಂದೆಯವರ ಅಭಿಲಾಷೆ. ಅದಕ್ಕಾಗಿ ಅವರು ನನ್ನ TCH 2 ವರ್ಷಗಳ ಇಬ್ಬರು ಮೇಡಮ್ಗಳು ಅಂತ ಕರಿತಾ ಇದ್ರು. ಅಲ್ಲಿ ಪಕ್ಕದ ಮನೆಯವರೆಲ್ಲ ಕುಳ್ಳು ಮೇಡಮ್ ಉದ್ದು ಮೇಡಮ್ ಅಂತ ಇದ್ರು. ಹೀಗೆ ಇಬ್ರು ಅಲ್ಲಿ ನಾನು ಸರ್ವಿಸ್ ಮಾಡ್ತಾ ಇದ್ದೆ, ಅವಳು ಕಲಿತ್ಲು. ಮುಂದೆ ಮೈಸೂರಲ್ಲಿ ಎಲ್ಲವನ್ನು ನಾವು, ಅಲ್ಲಿಯೂ ಸಹ ನಮ್ಮ ಗೆಳತಿಯರನ್ನು ಬಹಳ ಆಧಾರದಿಂದ ಆತ್ಮೀಯತೆಯಿಂದ ನಮ್ಮನ್ನು ಬರ್ಮಾಡ್ಕೊಳ್ತಾ ಇದ್ರು. ಏನ್ರಿ ನೀವು ನಿಮ್ಮೂರನವ್ರು ಯಾರು ದೋತ್ರ ಉಟ್ಕೊಂಡ್ಕೊಂಡು ನಿಮ್ಮೂರ್ ಕಡೆ ಹೊಂಟಾರ ನೋಡ್ರಿ ಅಂತ ಹೇಳ್ತಾರೆ. ಅಷ್ಟೊಂದು ಅವ್ರಿಗೆ ನೋಡ್ರಿ ನಿಮ್ಮೂರ್ ಕಡೆ ನಾನು ಬಹಳ ಹೆಮ್ಮೆ. ನಮ್ಮ ಊರನವರೆಲ್ಲ ಏನಿಲ್ಲ, ಆದ್ರೆ ಯಾರು ದೋತ್ರ ಪಂಚೆ ಉಟ್ಕೊಂಡು ಹೋಗ್ತಿರ್ತಾರಲ್ಲ, ನಾನು ನೋಡಿ ಖುಷಿ ಆಗ್ತಿತ್ತು ನಮ್ಮ ಕಡೆಯವರೆಲ್ಲ ಅಂತೇಳಿ. ವರ್ಷಕ್ಕೊಂದೆರಡು ಸಲ ಬೆಳಗಾವಿಗೆ ಲೋಕಾಪುರಕ್ಕೆ ಬರ್ತಾ ಇದ್ದೆ, ಮತ್ತು ಅಲ್ಲಿ ಎಲ್ಲ ಮಕ್ಕಳು ಸಹ ಬಹಳ ನನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು. ಅಲ್ಲಿನ 5-6 ಜನ ಶಿಕ್ಷಕರು, ನಾನು ಮತ್ತು ಇನ್ನೊಬ್ಬರು ಕ್ಲಾರ್ಕ್, ಇಬ್ಬರೇ ಹೆಣ್ಮಕ್ಳು, ಅದು ಹೆಣ್ಮಕ್ಳು ಕಲಿಸೋದ್ರಲ್ಲಿಂದ ನಾನು ಒಬ್ಳೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಮಕ್ಕಳು ಎಲ್ಲೂ ಪ್ರವಾಸಕ್ಕೆ ಹೋಗಿರಲಿಲ್ವಂತೆ, ಮೇಡಮ್ ನೀವು ಪ್ರವಾಸಕ್ಕೆ ಶ್ರವಣ ಬೆಳಗೊಳ ಕರ್ಕೊಂಡು ಹೋಗ್ತೀರಾ ಅಂತ. ಆಯ್ತು ಸರ್, ಕರ್ಕೊಂಡು ಹೋಗ್ತೀನಿ. ಅವ್ರು ಏನು ಹೇಳಿದ್ರು ನಾನು ಇಲ್ಲ ಅಂತಿರಲಿಲ್ಲ, ಅವ್ರಿಗೊಂದು ಅದೊಂದು ದೊಡ್ಡ ಅಡ್ವಾಂಟೇಜ್ ಆಗಿಬಿಟ್ಟಿತ್ತು. ಅದಕ್ಕಾಗಿ ಕರ್ಕೊಂಡು ಮಕ್ಕಳಿಗೆ, ಅವ್ರ ತಾಯಿ ತಂದ್ರೆ ನಮ್ಮ ಮಕ್ಕಳು ಎಲ್ಲೂ ಹೋಗೋದಿಲ್ರಿ, ಭಾಳ ಬಡವರಿದ್ದಾರೆ, ನಾ ಆಯ್ತು ಅಂತೇಳಿ ಎಷ್ಟೋ ಸಲ ನಾನು ದುಡ್ಡು ಕೊಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ನಾನೇ ಮನೆಯಲ್ಲಿ ತಯಾರಿಸಿಕೊಂಡು, ಅಂದ್ರೆ ನಾನು ಹೊರಗೆ ತಿಂತಾ ಇರಲಿಲ್ವಲ್ಲ, ಮಕ್ಕಳಿಗೆ ಆಗಿ ಹೆಚ್ಚಿಗೆ ನಾನು ಮಾಡಿಕೊಂಡು ಅವ್ರಿಗೆ ಪ್ರೀತಿ, ಅವ್ರಿಗೆ ಟೀಚರ್ ಏನ್ ತಗೊಂಡ್ಬಂದ್ರಿ ಅಂತ ಕೇಳ್ತಾರೆ. ಇಷ್ಟು ಪ್ರೀತಿ ನಮಗೆ, ವಿಶ್ವಾಸ ಮಕ್ಕಳ ಜೊತೆಗೆ ಬೆಳೆದಿತ್ತು. ನಾಗಮಂಗಲದಲ್ಲಿ ಎಷ್ಟು ಜನ ನನ್ನ ಪ್ರೀತಿ ನೋಡ್ಕೊಂಡು, ಎಲ್ಲಕ್ಕೂ ಅರ್ಶನ ಕುಂಕುಮ ಕರಿತಾ ಇದ್ರು, ಎಲ್ಲರೂ ಮದುವೆ ಕರಿತಾ ಇದ್ರು, ಏನು ಕರಿತಾ ಇದ್ರು, ಹೋಗಿದೆ ಮೇಡಮ್ ನೀವು ಅಡುಗೆ ಮಾಡಬೇಡ್ರಿ ಬರ್ರಿ ಅಂತ. ಇಲ್ಲಪ್ಪ ನಾ ರೊಟ್ಟಿ ಮಾಡಿದ್ರೆ ಅವ್ರು ಬಹಳ ಪ್ರೀತಿ, ನನಗೆ ಏನು ಕೊಡಬೇಡ್ರಿ ರೊಟ್ಟಿ ತಗೊಂಡು ಹೋಗ್ರಿ, ರೊಟ್ಟಿ ಕೊಡ್ರಿ ಅಂತಿದ್ರು ಅವ್ರು. ಹೀಗೆ ಅಲ್ಲಿ ನನಗೆ ಒಳ್ಳೆ ಆತ್ಮೀಯತೆ, ಒಳ್ಳೆ ಯಾವ ಋಣಾನು ಬಂದೋ ಏನೋ, ಮೊಟ್ಟ ಮೊದಲು ಅಲ್ಲಿ ನನಗೆ ಸರ್ವಿಸ್ ಸಿಕ್ತು. ಅದನ್ನು ಎಂದೆಂದಿಗೂ ನನ್ನ ಜೀವನದಲ್ಲಿ ನಾನು ಮರಿಲಾರದು. ಅದು ನನಗೆ ಬಾಳನ್ನು ಕೊಟ್ಟಿದ್ದೆ, ನನ್ನ ವ್ಯಕ್ತಿತ್ವವನ್ನು ನಿರ್ಮಿಸಿದೆ. ಅದಕ್ಕಾಗಿ ನಾಗಮಂಗಲದಲ್ಲಿ ಪ್ರಥಮ ಸೇವೆ ಮಾಡಿದ್ದನ್ನು ನಾನಿಲ್ಲಿ ಸ್ಮರಿಸಬಹುದು.
1: ಮೇಡಮ್, ಇನ್ನು ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಅಂದ್ರೆ ಕೇವಲ ಮಕ್ಕಳ ಒಂದು ಕಲಿಕೆಗೆ ಮಾತ್ರ ಒತ್ತು ಕೊಡದೆ ತಾವು ಒಂದು ಶಾಲೆಯ ಸರ್ವಾಂಗೀಣ ಬೆಳವಣಿಗೆಯಲ್ಲೂ ಕೂಡ ತಮ್ಮ ಪಾತ್ರ ಇದೆ. ಅದು ತಮ್ಮ ತಂದೆಯಿಂದ ಬಂದ ಬಳುವಳಿ ಅನ್ಸುತ್ತೆ.
0: ಹೌದು ಮೇಡಮ್, ನಾನು ನಾಗಮಂಗಲದಿಂದ ಮಾರಿಹಾಳಕ್ಕೆ ಟ್ರಾನ್ಸ್ಫರ್ ಆಯಿತು. ಮಾರಿಹಾಳದಲ್ಲಿ ಅಲ್ಲಿ ಮಾಡೆಲ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದೆ. ಅಲ್ಲಿ ಸ್ಕೂಲ್ ಇತ್ತು ಪರವಾಗಿಲ್ಲ, ಆದರೂ ಈ ಕರಡಿಗುದ್ದಿ ಹಿಡ್ಕೊಂಡು ಸಾಮ್ರಾ ತನಕ ಮಾಡೆಲ್ ಸ್ಕೂಲ್ ಎಲ್ಲ 8 ಸ್ಕೂಲ್ ನನ್ನ ಅಂಡರ್ದಲ್ಲಿದ್ದು. ನಾನು ಚಿಕ್ಕ ವಯಸ್ಸು ಅಂದರೆ 28-29, ಎಲ್ಲರೂ ಏಜ್ ಆದವರು. ಹೆಂಗಪ್ಪ ನಾ ಹಿಡ್ದು ಇಷ್ಟು ದೊಡ್ಡ 15 ಸ್ಕೂಲನ್ನು ನಾ ಸಂಭಾಳಿಸ್ಕೊಂಡು ಹೋಗ್ಬೇಕು ಮಾಡೆಲ್ ಸ್ಕೂಲ್ ಅಲ್ಲ ಅಂತೇಳಿ ಭಾಳ ಇದಾಯ್ತು. ಆದರೂ ಅಲ್ಲಿ ಜನರ ಪ್ರೋತ್ಸಾಹದಿಂದ ಇದರಿಂದ 6 ವರ್ಷ ಅಲ್ಲಿ ಮಾಡಿದೆ. ಅನಂತರ ಇಲ್ಲಿ ಸರ್ದಾರ್ ಹೈಸ್ಕೂಲ್ಗೆ ಬಂದಿವಿ, ಸರ್ದಾರ್ ಹೈಸ್ಕೂಲ್ ಟ್ರಾನ್ಸ್ಫರ್ ಮಾಡಿ ತಗೊಂಡಿವಿ. ಅಲ್ಲಿ ಬಂದ ಮೇಲೆ ಪುನಃ ನಾನು ಚಿಂತಾಮಣರಾವ್ ಸರ್ದಾರ್ ಸ್ಕೂಲ್ ಎಲ್ಲ ಆದ್ಮೇಲೆ ಪ್ರಮೋಷನ್ ಅಂತ ಹೇಳಿ ಈ ರಾಮತೀರ್ಥ ನಗರ್ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯ ಇದೆ. ಅಲ್ಲಿ ಹೊಸ ನಾನೇನೋ ನಮ್ಮ ಮನೆ ಹತ್ರ, ನಮ್ಮ ಮನೆಯಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ ದೂರ, ನಮ್ಮ ಮನೆ ಇರೋದು ಆಂಜನೇಯ ನಗರ. ಆಯ್ತು ಅಂತ ಖುಷಿ ಆದ್ರೆ ನನಗೆ ಇಂಗ್ಲಿಷ್ ಲೆಕ್ಚರರ್ ಬಂದಿತ್ತು ಕಿತ್ತೂರಿಗೆ. ನಮ್ಮ ಮನೆಯವರು ಸ್ವಲ್ಪ ಆರಾಮಿರಲಿಲ್ಲ, ಇಲ್ಲ ನೀನು ಅಷ್ಟು ದೂರ ಬೆಳಿಗ್ಗೆ 8 ಗಂಟೆಗೆ ಹೋಗೋದಂದ್ರೆ 7 ಗಂಟೆಗೆ ಮನೆ ಬಿಡಬೇಕು, ಅಲ್ಲಿ ಹೋಗೋದು ಬೇಡ. ಅಲ್ಲಿ 3 ತಿಂಗಳವರೆಗೂ ನಂಗೆ ಆರ್ಡರ್ ಬಂತು, ಬರ್ರಿ ಬರ್ರಿ ಅಂತೇಳಿ. ದೂರ ಆಗ್ತದೆ ಅಂದ್ಬಿಟ್ಟು ಇಲ್ಲಿ ಹೆಡ್ ಮಾಸ್ಟರ್ ಸಿಗ್ತಲ್ಲ ಅಂತೇಳಿ ಇಲ್ಲೇ ಹೋದ್ರು. ಅಲ್ಲಿ ನೋಡ್ರಿ ಏನು ಸ್ಕೂಲ್ ಇಲ್ಲ, ಏನೂ ಇಲ್ಲ, ಬರೀ ಸ್ಯಾಂಕ್ಷನ್ ಮಾಡಿದ್ದಾರೆ ಜಾಗ. ಒಂದು ರೂಮ್ ತಗೊಂಡು ಅಲ್ಲಿ 7-8 ಮಕ್ಕಳನ್ನ ಕರ್ಕೊಂಡು

ಹುಟ್ಕೊಂಡು ಅಲ್ಲಿ ರುಕ್ಮಿಣಿ ನಗರ್ ಗೊತ್ತಿರಬಹುದು, ಒಂಟಮೂರಿ ಆಶ್ರಯ ಕಾಲೋನಿ, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ನಾನು ಶಾಲೆಯನ್ನ ನಿರ್ಮಿಸಬೇಕಾಯ್ತು. ಮುಂದೆ ಹೋದ 8 ದಿವಸಕ್ಕೆ ಆ ಜಾಗ ಅಂದ್ರೆ ಅಲ್ಲಿ ಎಷ್ಟಂತಂದ್ರೆ 8x5 ಎಕರೆ 10 ಗುಂಟೆ ಜಾಗೆಯನ್ನ ಕರೆದು ಭೂಮಿ ಪೂಜೆ ಮಾಡಿದ್ವಿ. ಭೂಮಿ ಪೂಜೆ ಮಾಡಿ ಶಾಲೆ ಕಟ್ಟಡ, ಶಾಲೆ ಒಂದು 2 ರೂಮ್ ಆಗ್ಬೇಕಾದ್ರೂ ಸುಮಾರು ಒಂದು 5-6 ತಿಂಗಳು ಬೇಕು. ಒಂದು ರೂಮ್ ಅಲ್ಲಿ ನಾವು ಬಾಡಿಗೆ ತಗೊಂಡು ಅಲ್ಲಿ ಏನೇನು ಇರ್ಲಿಲ್ಲ, ಎಲ್ಲ ನಮ್ಮ ಮನೆಯಿಂದ ತಗೊಂಡು ಹೋಗಿದ್ದೆ. ಚೇ ಪಾಪ ಮಕ್ಕಳು ಬಡವರು, ಚಾಪೆ ಮೇಲೆ ಎಲ್ಲಿ ಕೊಡ್ತಾರೆ ಕೊಡ್ತಾರಲ್ಲ ಅನ್ಕೊಂಡು, ಅವ್ರು ಚಪ್ಪಲಿ ಇರ್ಲಿಲ್ಲ, ಬಹಳ ಬಡವರು. ಅವ್ರು ಗೊತ್ತಾ ಇದ್ರು ತಂದೆಯವ್ರು ಓದ್ಬೇಡ ಅಂತ ಪುಸ್ತಕವನ್ನು ಒಲೆಯಲ್ಲಿ ಹಾಕ್ತಿದ್ರು, ಇಷ್ಟವ್ರಿಗೆ ಯಾವುದು ಗೊತ್ತಿರ್ಲಿಲ್ಲ. ಆ ಮಕ್ಕಳಿಗೆ ಹೀಗೆ ಕೊಡ್ತಾರೆ ಚಾಪೆ, ಮತ್ತೆ ಯಾರು ವಿಸಿಟಿಂಗ್ ಬರೋರಲ್ಲ ಹೊಸ ಸ್ಕೂಲ್ ಅಂತ, ಒಂದು ಚೇರು ಕುರ್ಚಿ ಎಲ್ಲ ನಮಗೆ ಶಾಲೆಗೆ ಏನ್ ಬೇಕು ಎಲ್ಲವನ್ನು ನಾನು ತಂದು ಶಾಲೆಯನ್ನು ನಿಭಾಯಿಸಿದೆ. ಏನ್ರಿ ಮೇಡಮ್ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಿ, ಆದ್ರೆ ನಾನು ಗಾಡಿ ತಗೊಂಡು ಹೋಗ್ತಾ ಇದ್ನಲ್ಲ, ಅದಕ್ಕೆ ಎಲ್ಲಾ ಕೆಲಸವನ್ನು ನಾನೇ ಒಬ್ರು ಶಿಕ್ಷಕರು ಒಬ್ರು ಹೆಡ್ ಮಾಸ್ಟರ್ ಇಬ್ರೆ. ಅಂತದ್ರಲ್ಲಿ ಬಿ ಎಡ್ ದವರು ನಮ್ಮ ಕಾಲೇಜ್ ನಮ್ಮ ಸ್ಕೂಲಿಗೆ ಪಾಠ ಕೊಡ್ಲಿಕ್ಕೆ ಬಂದ್ರು. ಈ ನಿರ್ಮಲ ಭಟ್ಟಲ್ ಇದಾರಲ್ಲ ಮಹಂತೇಶ್ ನಗರ್ ಸ್ಕೂಲ್ನವರು, ಸಿದ್ದರಾಮೇಶ್ವರ್ ಸ್ಕೂಲ್ನವರು. ಏನ್ ಮಾಡೋದು, ನೋಡಿದ್ರೆ ಒಂದೇ ರೂಮ್, 10x10 ಒಂದೇ ರೂಮ್. ನಾನು ಹೊರಗಡೆ ಮೆಟ್ಲ ಮೇಲೆ ಕುತ್ಕೊಳ್ತಾ ಇದ್ದೆ, ಆಮೇಲೆ ಅವ್ರಿಗೆ ಮಕ್ಕಳು ಪಾಠ ಮಾಡ್ಲಿ ಅವ್ರಿಗೆ ಅಂತೇಳಿ. ಮತ್ತೆ 8-9 ಕ್ಲಾಸ್ ಅಂದ್ರೆ 10-10 ಮಕ್ಕಳೇನು 5-6 ಮಕ್ಳು ಇದ್ರಲ್ಲ, ಅವ್ರಿಗೆ ಪಾಠ ಮಾಡ್ತಾರೆ. ಅವ್ರು ಪಾಠ ಮಾಡೋವರೆಗೂ ನಾನು ಹೊರಗೆ ಕೊಡ್ತಾ ಇದ್ದೆ. ಇಷ್ಟು ಮಕ್ಕಳನ್ನ ನಾವು ಮುಂದೆ ಬಾಡಿಗೆ ಕೊಡೋದು, ಲೈಟ್ ಬಿಲ್ ಕೊಡೋದು ಎಲ್ಲ ನಾನು. ಏನ್ ಮಾಡ್ಬೇಕು, ನೀವೆಲ್ಲ ಖರ್ಚು ಮಾಡ್ತೀರಿ, ಆಮೇಲೆ ಬರ್ಬೇಕಲ್ಲ ನೀವು, ಇಲ್ಲಿ ಬಿಡ್ರಿ, ಒಂದು 5-6 ವರ್ಷಕ್ಕಾರ ಬರ್ತದಲ್ಲ, ಈಗ ಮತ್ತೆ ಹೆಂಗ್ ನಡಿಬೇಕ್ರಿ ಸ್ಕೂಲು, ನೀವೇನ ಕೊಡೋಂಗಿಲ್ಲ ಅಂತ ಬಿ ಓ ಆಫೀಸ್ನಾಗ ನಾನು ಹೇಳ್ತಾ ಇದ್ದೆ. ಇಲ್ಲ ಮಾಡಬೇಕಾಗತ್ತೆ. ಎಷ್ಟೋ ಜನ ಬೇರೆ ಬೇರೆ ಸ್ಕೂಲಲ್ಲಿ 2-3 ಕಡೆ ಸ್ಕೂಲ್ ಸ್ಟಾರ್ಟ್ ಆದ್ರೂ ಅವ್ರು ಸ್ಟ್ಯಾಂಡ್ ಆಗ್ಲೇ ಇಲ್ಲರಿ, ಇದ್ರದ ಮರಿಕಟ್ಟಿ ಬೇರೆ ಬೇರೆ ಕಡೆ ಇಲ್ಲ ಸ್ಟ್ಯಾಂಡ್ ಆಗ್ಲೇ ಇಲ್ಲ, ಹೆಡ್ ಮಾಸ್ಟರ್ ಅದು ಬೇಡ ಅಂತ ಬೇರೆ ಕಡೆ ಎಲ್ಲ ಹೋದ್ರು. ನೀವು ನಿಂತು ಮಾಡ್ತಾ ಇದ್ರಲ್ಲ, ಹಗಲು ರಾತ್ರಿ ನಾನು ನಮ್ಮ ಮನೆಗೆ ಬರೋದು ಊಟ ಮಾಡೋದು, ಮತ್ತೊಮ್ಮೆ ಸಾಯಂಕಾಲ 6 ಗಂಟೆ ಮೇಲೆ ಸಹ ನಾವು ಹೋಗ್ತಾ ಇದ್ದೆ, ಕಟ್ಟಡ ಹೆಂಗ್ ಕಟ್ತಾ ಇದಾರೆ ಅಂತೇಳಿ. ಹೀಗೆ ಎಲ್ಲರೂ ಇನ್ನೂ ತನಕ ನಾ ಹೇಳ್ಬಾರ್ದು ತೆಗ್ಗಿ ಮೇಡಮ್ ಸ್ಕೂಲ್ ಅಂತಾನೆ ಹೇಳ್ತಾರೆ. ಯಾರು ಮಕ್ಕಳು ಫಸ್ಟ್ ಬಂದ್ರೆ ಯಾವ ಸ್ಕೂಲ್ ಇಂದ ಬಂದ್ರೆ ತೆಗ್ಗಿ ಮೇಡಮ್ ಸ್ಕೂಲ್ ಅಂತಾನೆ ಹೇಳ್ತಾರೆ. ಇಲ್ಲ ಸರ್, ನೀವೇ ಫೌಂಡರು, ನೀವೇ ಓಪನರ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆ ಸ್ಕೂಲು ಒಳ್ಳೆ ಪ್ಲೇಸ್ ನಲ್ಲಿದೆ, ಮಕ್ಕಳು ಬಹಳ ಜಾಣರಾದ್ರು, ಅವ್ರಿಗೆ ಬಡವರು ಮನೆಯಲ್ಲಿ ಸತ್ತ ನಾ ರಿಸಲ್ಟ್ ಮನೆಗೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೆ. ನಮಗೂ ಇದಿರ್ಲಿಲ್ಲ, ಅವರಲ್ಲಿ ನಾನು ನನ್ನ ಸ್ವಾರ್ಥ ಅಂತಾನು ಹೇಳ್ಬೋದು, ಅವರಲ್ಲಿ ನಾನು ಪ್ರೀತಿಯನ್ನ ತೋರಿಸಿ ಅವರಿಂದ ನಾನು ಪ್ರೀತಿ ಪಡ್ಕೊಳ್ತಾ ಇದ್ದೆ ಅಂತ ಹೇಳ್ಬೋದು. ಹಾಗೆ ಅವರನ್ನೇ ಸ್ವಲ್ಪ ಏನಾದರೂ ತಿನ್ಲಕ್ ಕೊಟ್ಟು ಇದನ್ನ ಮಾಡಿ ಅವ್ರನ್ನ ಮನವೊಲಿಸಿ ಅಭ್ಯಾಸಕ್ಕೆ ಕೊಡ್ತಾ ಇದ್ದೆ. ಇದರಿಂದ ಅವರಲ್ಲಿ ಆಸಕ್ತಿ ಹುಡ್ತು. ಮುಂದೆ ಈಗ ಅದು ಪಬ್ಲಿಕ್ ಸ್ಕೂಲ್ ಆಗಿದೆ. ಟ್ರೆಜರಿ ಸದ್ಯಕ್ಕೆ ದಾನಿಗಳಿಂದ ಟ್ರೆಜರಿ ತಗೊಂಡೆ, ದಾನಿಗಳಿಂದ ಊಟದ ತಟ್ಟೆ, ಇದು ನಾವೇನು ಯಾರಿಂದ ಏನು ಅಪೇಕ್ಷೆ ಮಾಡಲ್ಲ, ನೀವು ಕೊಡೋದಾದ್ರೆ ಸ್ಕೂಲಿಗೆ ಕೊಡ್ರಿ ಅಂತಾರೆ. ಇಲ್ರಿ ಬೇರೆ ಬೇರೆಯವರು ಸರ್ಟಿಫಿಕೇಟ್ ಕೊಡೋಕ್ಕೆ ಮಾಡ್ತಾರೆ, ನೀವು ಅಂತ ನನಗೇನಿಲ್ಲ, ಸ್ಕೂಲಿಗೆ ನಿಮ್ಗೆ ಏನು ಇಷ್ಟ ಅನ್ಕೊಂಡ್ರಿ, ಈಗ ನೀರಿಂದಿಲ್ಲ, ಮಕ್ಕಳಿಗೆಲ್ಲ ಹಸ್ಕೊಳಕ್ಕಿಲ್ಲ, ಮತ್ತು ನೀರಿನ ಒಬ್ಬರು ವಾಟರ್ ಸಪ್ಲೈಯರ್ ಬಂದರು, ಅವ್ರು ನನ್ನ ಮಗನ ಅಡ್ಮಿಷನ್, ನೀವು ನಮ್ಮನ್ನ ಸ್ಕೂಲಿಗೆ ನೀರು ಹಾಕ್ಕೊಡ್ರಿ, ನಳ ಕುಡಿಸ್ಕೊಡ್ರಿ, ನಳ ಕುಡಿಸ್ಕೊಟ್ರು. ಹೀಗೆ ನಾ ಏನು ಹೇಳ್ತೀನಿ, ಅವರೆಲ್ಲ ಸ್ಕೂಲಿಗೆ ಹೇಗೆ ಮಾಡ್ತಿರಲ್ರಿ ಮೇಡಮ್ ಅಂತೇಳಿ ಬಹಳ ಹೋಗ್ತದೆ. ಮುಂದೆ ಬೋರ್ ಹಾಕ್ಸಿದ್ವಿ, ಒಂದು ಬೋರ್ ಕೆಟ್ಟು ಹೋಯ್ತು, ಆದ್ರೂ ನಾ ಧೃತಿ ಕೆಡ್ಲಿಲ್ಲ, ಇನ್ನೊಂದು ಬೋರ್ ತೆಗ್ಸಿದೆ. ಮೇಡಮ್ ಆ ಬೋರ್ಗೆ ಆಗ 20,000 ರೂಪಾಯಿ ಇದಾಗಿದೆ, 20,000 ಬೋರ್ ಆಗಂಗಿಲ್ರಿ ಸರ್ ಅಂದ್ರು, ಇಲ್ಲಿ ನೋಡೋಣ ಅಂತೇಳಿ ಮತ್ತೊಂದು ಬೋರ್ ತೆಗ್ಸಿದೆ. ಅವೆಲ್ಲ ಹಣ್ಣುಗಳು ಮುಂದೆ 4-5 ವರ್ಷಕ್ಕೆ ಬಂದವು, ಅದೇ ನಿತ್ಯ ಇಲ್ಲ, ಅದು ತಕ್ಷಣ ಹಾಕಬೇಕಿಲ್ಲ. ನಮ್ಮ ಸರ್ ನಮ್ದು ಮೊದಲು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಇತ್ತು, ಸಂಬಳ ಕಡಿಮೆ ಇತ್ತು, 570 ಪೇಮೆಂಟು. ಈಗ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂದಮೇಲೆ ಸರ್ದಾರ್ ಹೈಸ್ಕೂಲ್ ಮೇಲೆ ನಮ್ಮ ಪರ್ಮನೆಂಟ್ ಆಯಿತು, ಚೆನ್ನಾಗಿ ಪೇಮೆಂಟ್ ಆಯಿತು, ದೇವರದಿಂದ ನನ್ನ ಆಶೆಗಳೆಲ್ಲ ಈಡೇರಿಸಿ ಹಣದ ಸಹಾಯವು ನನಗೆ ನೀಡಿದರು. ಆಮೇಲೆ 7-8 ಟ್ರೆಜೆಗಳನ್ನ ದೇಣಿಗೆಯಾಗಿ ತೆಗೆದುಕೊಂಡೆ ಶಾಲೆಗೆ, ಮತ್ತೆ ಕುಡಿಯುವ ನೀರಾಯಿತು, ಆಮೇಲೆ 5-6 ರೂಮ್ ಆಯ್ತು, ಆಮೇಲೆ ಸೈನ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ದಾನಿಗಳಿಂದ ಕಟ್ಸ್ಕೊಂಡೆ, ಆಮೇಲೆ ನಮ್ಮ ಕುಡಿಯುವ ನೀರಾಯಿತು, ಆಮೇಲೆ 5-6 ರೂಮ್ ಆಯ್ತು, ಆಮೇಲೆ ಸೈನ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ದಾನಿಗಳಿಂದ ಕಟ್ಸ್ಕೊಂಡೆ. ಆಮೇಲೆ ನಮ್ಮ ಈ ದಿನೇಶ್ ನಾಶಿಪುಡಿ ಡಾಕ್ಟರ್ ಅಂತ ಡಾಕ್ಟರ್ ಇದ್ದಾರೆ, ಅವ್ರ ಮಕ್ಕಳಿಗೆ ಚೆಕಪ್ ಮಾಡ್ತಾ ಇದ್ರು. ಆಮೇಲೆ ಬ್ರಹ್ಮಕುಮಾರಿ ಸಮಾಜರು ಬಂದು ಮಕ್ಕಳಿಗೆ ನೀತಿ ಶಿಕ್ಷಣ ಕೊಡ್ತಾ ಇದ್ರು. ನಾನು ಬ್ರಹ್ಮ ಸಮಾಜಕ್ಕೆ ರಜೆ ಇದ್ದಾಗ ಹೋಗ್ತಾ ಇದ್ವಿ, ಅಂದ್ರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಅವರು ಬಂದು ನಮಗೆ ಮಕ್ಕಳಿಗೆ ನೀತಿ ಬೋಧನೆ ಮಾಡ್ತಾ ಇದ್ರು. ಆಮೇಲೆ ನಾನೇ ಸ್ವತಃ ಯೋಗ ಟೀಚರ್ ಇದ್ದೆ, ಸಿದ್ಧಿ ಸಮಾಧಿ ಯೋಗವನ್ನು ಕಲ್ತ್ಕೊಂಡಿದ್ನೆ, ಆಮೇಲೆ ಪತಂಜಲಿ ಯೋಗವನ್ನು ಕಟ್ಕೊಂಡಿದ್ದೆ, ಇನ್ನೊಂದು ಯಾವುದೋ ಕೋರ್ಸ್, 3 ಕೋರ್ಸ್ ಮಾಡಿದ್ದೆ ಯೋಗಾನು. ಯೋಗದಿಂದ ನಮ್ಮ ದೇಹದ ಆರೋಗ್ಯ ಸದೃಢ ಆಗ್ತದ. ಮಕ್ಕಳಿಗೂ ಯೋಗವನ್ನು ಕಲಿಸಬೇಕು. ಯಾರಾದರೂ ಟೀಚರ್ ಇಲ್ಲದ್ರೆ ಅಭ್ಯಾಸ ಬೇಜಾರಾಗಿದೆ ಅಂದ್ರೆ ನಾನು ಯೋಗವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಯೋಗ, ಮುದ್ರೆ, ಪ್ರಾಣಾಯಾಮ ಕಲಿಸೋದ್ರಿಂದ ಮಕ್ಕಳಲ್ಲಿ ಧ್ಯಾನ ಇರೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಅವರಿಗೆ ಯಾವುದೇ ರೀತಿಯ ನೆಗೆಟಿವ್ ವಿಚಾರ ಬರೋದಿಲ್ಲ, ಪಾಸಿಟಿವ್ ಥಿಂಕಿಂಗ್ ಇರ್ತದೆ. ನೋಡ್ರಿ, ನಾವು ಎಷ್ಟು ಒಳ್ಳೆಯದನ್ನ ಮಾಡ್ತೇವೆ, ನಮ್ಮ ಸುತ್ತಲೂ ಸಹ ಅದೇ ಭಾವನೆ, ಒಂದು 2-3 ಮೀಟರ್ ದೂರ ಆ ಪಾಸಿಟಿವ್ ಥಿಂಕಿಂಗ್ ಇರ್ತದೆ ಪ್ರೇಯರ್ ಮಾಡೋದ್ರಿಂದ. ಮಕ್ಕಳಿಗೆ ಇನ್ನೊಂದು ಏನಂತಂದ್ರೆ ಪ್ರಾರ್ಥನೆ ಮಾಡುವಲ್ಲಿ ವಚನಗಳನ್ನು ಓದಿಸ್ತಾ ಇದ್ದೆ. ಯಾರು ಚೆನ್ನಾಗಿ ಹೆಚ್ಚು ವಚನಗಳನ್ನ ಹೇಳ್ತಾರ, ಒಂದು ತಿಂಗಳಿಗೆ ಒಂದ್ಸಲ ಅವರಿಗೆ ನಾನು ಪುಸ್ತಕಗಳನ್ನು ಕೊಡ್ತಾ ಇದ್ದೆ. ಮತ್ತೆ ಒಂದೊಂದ್ಸಲ ವಚನಗಳ ಬಗ್ಗೆ ಟೆಸ್ಟ್ಗಳನ್ನು ನಡ್ತಾ ಇದ್ದೀವಿ, ವಚನ ಬರೆಯುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಹೀಗೆ ಮತ್ತೆ ಅಷ್ಟೇ ಅಲ್ಲದೆ ಕಾರಂಜಿ ಪ್ರತಿಭಾ

0: ಈಗ ನೋಡ್ರಿ, 10 12 ಇದ್ದ ಮಕ್ಕಳು ಈ ಪಬ್ಲಿಕ್ ಶಾಲೆಯಾಗಿ 500 600 ಮಕ್ಕಳಿದ್ದಾರೆ. ಹೀಗಿರೋದ್ರಿಂದ ನನಗೆ ಆ ಸ್ಕೂಲ್ ನೋಡೋದಕ್ಕೆ ಹೆಮ್ಮೆ ಅನಿಸ್ತದ. ಆ ಶಾಲೆಗೂ ನಾ ಡೊನೇಟ್ ಮಾಡಿದ್ದೀನಿ ರಿಟೈರ್ಡ್ ಆದ್ಮೇಲೆ. ಅಷ್ಟೇ ಅಲ್ಲದಾನೆ, ಯಾವಾಗಾದ್ರೂ ನಮ್ಮನ್ನ ಫಂಕ್ಷನ್ ಇದ್ದಾಗ ಕರೆಸ್ತಾರೆ, ಮಕ್ಕಳಿಗೆ ಸ್ವಲ್ಪ ಬೋಧನೆ ಮಾಡಿ ಅಂದೆ. ನಾನು ಸ್ಕೂಲಲ್ಲಿ ಬಂದ ಕೂಡ ಎಲ್ಲರೂ ಶರಣು ಶರಣಾರ್ಥಿ ಅಂತಿದ್ರು. ಯಾಕಂತಂದ್ರೆ ಅವ್ರಿಗೆ ವಚನಗಳನ್ನು ಹೇಳಿಸ್ತಾ ಇದ್ದೀವಲ್ಲ, ಅದಕ್ಕೆ ಒಮ್ಮತ್ತು ಓಂ ನಮ ಶಿವಾಯ ನನ್ನು ಅಂತ ಇದ್ರು. ಹೀಗೆ ಬಸವಣ್ಣರ ವಚನಗಳನ್ನ ಅವರಲ್ಲಿ ಮನದಟ್ಟು ಆಗುವಂತ ಬಿದ್ದು ಅವರು ಅದೇ ರೀತಿ ದಿನ ಒಂದೊಂದು ವಚನ ಕಲ್ಕೊಂಬರ್ರಿ. ಒಂದ್ ತಿಂಗಳಲ್ಲಿ ಯಾರು ಹೆಚ್ಚು ವಚನಗಳನ್ನು ಹೇಳ್ತಾರೆ ಒಂದ್ 5 ನಿಮಿಷಕ್ಕೆ, ಅಂತವ್ರನ್ನ ಬಹುಮಾನ ಕೊಡ್ತೇನೆ. ಅದಕ್ಕೆ ಮಕ್ಕಳು ಅದೇ ರೀತಿಯ ಖುಷಿಯಿಂದ ನೋಡ್ರಿ, ಶಿಕ್ಷಕರು ಹೇಳಿದ್ದು ಅವರಿಗೆ ಗೋಡೆ ಹಸಿ ಗೋಡೆ ಮೇಲೆ ಹಳ್ಳ ಹೋಗದಂಗ್ ಕುಂತ್ಬಿಡ್ತದೆ. ಅದೇ ಮನೆಯಲ್ಲಿ ಹೇಳಿದ್ರೆ ಅವ್ರಿಗೆ ಆಗಂಗಿಲ್ಲ. ಅದಕ್ಕಾಗಿ ಮಕ್ಕಳು, ನಮ್ಮ ಮಕ್ಕಳು ಬಹಳ ಹುಷಾರಾಗ್ಯಾರ್ರಿ, ಸ್ಕಾಲರ್ಶಿಪ್ ಬಂದೈತ್ರಿ ಸರ್ ಮೇಡಮ್, ಬಹಳ ಜಾಣರಾಗಿದ್ದಾರೆ, ಈಗ ತಂದೆ ತಾಯಿಗಳು ಸ್ವಲ್ಪ ಕೆಲಸ ಮಾಡ್ತಾರ್ರಿ ಅವರು, ಹೀಗೆ ಯಾವುದು ನಮ್ಗೆ ತೊಂದರೆ ಕೊಡಂಗಿಲ್ರಿ. ಮೊದಲಾದ್ರೆ ಏನೋ ಬಹಳ ಮಾತಾಡ್ತಾ ಇದ್ರು, ಏನೋ ನಮ್ಮ ಸಹಕಾರ ಕೊಡ್ತಾ ಇದ್ದಿಲ್ಲ ಅಂತ. ಹೀಗೆ ಮಕ್ಕಳ ಮನವನ್ನು ಒಲಿಸುವುದು ಶಿಕ್ಷಕರ ಕೈಯಲ್ಲಿ ಇದೆ. ಪಾಲಕರನು ಮನೆಯಲ್ಲಿ ಪಾಲಕರನು ಆ ರೀತಿ ಮಾಡಬೇಕು, ಮಕ್ಕಳು ಅದರಂತೆ ಕಲಿಬೇಕು. ಆಮೇಲೆ ಇವ್ರು 3 ಜನದ್ರು ಇದೆ ಇಲ್ಲಿ, ಶಿಕ್ಷಕರು ಮಕ್ಕಳು ಮತ್ತು ಪಾಲಕರು. ಆಟದಲ್ಲಿ ನಮ್ಮ ಶಾಲೆ ಮುಂದೆ ಬರ್ತಾ ಇತ್ತು, ಆಮೇಲೆ ಪಾಠದಲ್ಲಿನೂ ಮುಂದೆ, ಕಾರಂಜಿ ಪ್ರತಿಭಾ ಕಾರಂಜಿದಲ್ಲಿ ಮುಂದೆ ಇರ್ತಿತ್ತು. ಮತ್ತೆ ಬಿಎ ಒಳಗೆ ಬಂದ್ರೆ ಒಳ್ಳೆ ಪ್ರಶಾಂತ ಸ್ಥಳ ಇದೆ ಅಂತೇಳಿ ಅವ್ರು 7 ಆದ್ರೂ ಹೋಗ್ತಾ ಇರ್ಲಿಲ್ಲ, ಹೊರಗಡೆ ಕುಂತು ಬಿಡ್ತಾ ಇದ್ರು. ಏನ್ರಿ ಸರ್, ನಾವು ಮುಂಜಾನೆ 10 ಗಂಟೆಗೆ ಬಂದಿವ್ರಿ ಅಂತ ಹೇಳ್ತಾ ಇದ್ರು. ಇಲ್ರಿ, ನಿಮ್ ಶಾಲೆ ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ ರೀ, ಸೈಲೆಂಟ್ ಆಗಿದೆ, ಮತ್ತೇನೋ ಒಂಥರ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ನಮ್ಮನೆ ಶಾಲೆ ಹಿಂದ್ಗಡೆನೆ ಶಿವಾಲಯ ಇದೆ, ಇಲ್ಲಿ ಹರ್ಷ ಹೋಟೆಲ್ ಹತ್ರ ಶಿವಾಲಯ ಅಂತಿದೆ. ಆ ಶಿವಾಲಯ ದೇವರ ಅನುಗ್ರಹದಿಂದಲೇ ಆ ಶಾಲೆ ಮುಂದೆ ಬಂದಿತ್ತು, ನನ್ನಿಂದ ಏನಲ್ಲ ಅಂತ ಹೇಳಿದೆ ನಾನು. ಹೀಗೆ ನಮ್ಮ ಶಾಲೆಯ ಬಗ್ಗೆ ಅನೇಕ ಹೇಳ್ಬೇಕಂತಂದ್ರೆ ಬೇಕಾದಷ್ಟಿದೆ. ಮತ್ತೆ ಎಲ್ಲ ಮಕ್ಕಳಿಗೆ ನಾವು ಏನೇನು ಬೇಕು, ಯಾವುದೂ ಕೊರತೆ ಆಗದಂತೆ ಅವರಿಗೆ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೆ ಬಟ್ಟೆಗಳನ್ನ, ಪುಸ್ತಕಗಳನ್ನ ಸರ್ಕಾರದಿಂದ ಬರ್ತಿತ್ತು, ಆದರೂ ಅದನ್ನ ಮಕ್ಕಳಿಗೆ ತಲುಪಿಸುವಂತ ರೀತಿ, ಆಮೇಲೆ ಮಕ್ಕಳು ದುಡಿಬೇಕು, ಅವ್ರ ಶ್ರಮಜೀವಿಗಳಾಗಬೇಕು ಅನ್ನೋ ಸಲುವಾಗಿ ನಾವು ಹಾರ್ಟಿಕಲ್ಚರ್ ತರಕಾರಿಗಳನ್ನ ಬೆಳೆಸೋದು ಹಚ್ಚಿದ್ದೀವಿ. ಹೂಗಳನ್ನ ಅವ್ರ ಆ ಗಿಡಗಳಿಗೆ ನಿಮ್ ನಿಮ್ ಹೆಸರಿಟ್ಟು ಬಿಡ್ರಿ ಅಂತ ಹೇಳ್ತೀವಿ. ಯಾವ ಗಿಡ ಚೆನ್ನಾಗ್ ಬರ್ತದ ಅವ್ರಿಗೆ ನಾ ಪ್ರೈಜ್ ಕೊಡ್ತೀನಿ. ಹೀಗೆ ಹೂವಿನ ಗಿಡಗಳನ್ನು, ತರಕಾರಿ ಗಿಡಗಳನ್ನ ಹಚ್ತಾ ಇದ್ರು. ಹೀಗೆ ಮಕ್ಕಳಿಗೆ ಮಣ್ಣಾಗ್ತದೆ, ಕೈ ಹೊಲಸಾಗ್ತದೆ ಅಂತೇಳಿ ಹಾಗೆ ಕೊಡ್ತಾ ಇರ್ಲಿಲ್ಲ, ಅದನ್ನು ನೀವು ಮಾಡ್ಬೇಕು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಅವ್ರಿಗೆ ಹೇಳಿದಾಗ ಗೊತ್ತಾಗ್ತಿತ್ತು. ಹೀಗೆ ಮಕ್ಕಳಿಗಾಗಿ ನಾವು ಎಷ್ಟು ಮಾಡಿದ್ರು ಕಡಿಮೆ. ಹೇಳ್ತಾರಲ್ಲ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಮಕ್ಕಳೇನ್ರಿ, ನಾವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತಾರ. ಆದರೆ ಅದ್ರ ಅವರಲ್ಲಿ ಒಳ್ಳೆಯ ತತ್ವಗಳನ್ನು ಬಿಂಬಿಸಬೇಕು, ಅವರನ್ನು ಹೋರಾಡುವಂತ. ನೀನು, ಸ್ಟ್ರಗಲ್ ಈಸ್ ದ ಸೈನ್ ಆಫ್ ಲೈಫ್, ಆಲ್ ಪವರ್ ಈಸ್ ವಿತ್ ಇನ್ ಯು, ಬಿಲೀವ್ ಇನ್ ದಟ್. ಎಲ್ಲಾ ಶಕ್ತಿ ನಮ್ಮಲ್ಲಿದೆ ರೀ. ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳ್ತಾರೆ, ಎಲ್ಲಿ ಇಲ್ಲ, ಅಂಗೈಯಲ್ಲೇನೆ ಆರೋಗ್ಯ ಇದೆ. ಅಡಿಗೆ ಮನೆಯೇ ಔಷಧಿ ನಮಗೆ. ಎಲ್ಲ ನೋಡ್ರಿ, ಅರಿಶಿನ ತಗೊಳ್ರಿ, ದಾಲ್ಚಿನ್ನಿ ತಗೊಳ್ರಿ, ಜೀರಿಗೆ ತಗೊಳ್ರಿ, ಎಲ್ಲದರಲ್ಲೂ ಔಷಧಿ ಇದೆ. ನಾವು ಬೇರೆ ರಾಜಶೇಖರ್ ಡಾಕ್ಟರ್ ಮೊನ್ನೆ ಒಂದ್ಸಲ ಹೇಳಿದ್ರು, ನೀವು ದವಾಖಾನೆ ಬರಬೇಡ್ರಿ ಅಂತ ಹೇಳ್ತಿದ್ರು ಅವ್ರು. ದವಾಖಾನೆ ಅಂದ್ರೆ ನಿಮ್ಗೆ ಏನೈತೆ ಅಷ್ಟಕ್ಕ ಕೊಡ್ತಾರೆ ತಾತ್ಪರ್ಯಕವಾಗಿ. ಅದ್ರ ಮೂಲ ಕಂಡು ಹಿಡೀರಿ, ಯಾಕೆ ಈ ರೋಗ ಬಂತು, ಯಾಕೆ ಹಿಂಗೆ ಕೆಮ್ಮು ಬಂತು, ಯಾಕೆ ನೆಗಡಿ, ಅದ್ರ ಮೂಲ ಕಂಡು ಹಿಡೀರಿ. ನಾವೇನೋ ತಾತ್ಪೂರ್ತಕವಾಗಿ ಔಷಧನ ಕೊಡ್ತೀವಿ, ಆದರೆ ನಿಜವಾಗ್ಲೂ ವೈದ್ಯರು ನೀವೇ. ಅಂಗೈಯಲ್ಲಿ ಆರೋಗ್ಯ ಅಂತ ನೀವೇ ಅದನ್ನ ಇದು ಮಾಡಬೇಕು, ನಮ್ಮ ಹತ್ರ ಬರಬೇಡ್ರಿ ಅಂತ ಸ್ವತಃ ರಾಜಶೇಖರ್ ಡಾಕ್ಟರ್ನ ಹೇಳ್ತಾ ಇದ್ರು. ಹೀಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸುವುದರಲ್ಲಿ ನಮ್ಮ ಶಾಲೆ ಎತ್ತಿದ ಕೈ ಅಂತಾನ ಹೇಳ್ಬೋದು. ಹಾಗೆ ಮಕ್ಕಳಲ್ಲಿ ಸಂಸ್ಕೃತಿ ಮನೆ ಮತ್ತು ಶಾಲೆಯಿಂದ ಕೊಡಬೇಕು. ಒಳ್ಳೆ ಸಂಸ್ಕೃತಿ ಇದ್ರೆ ಮಾತ್ರ ಮಹಾನರಾಗ್ತಾರೆ. ಇತಿಹಾಸ ಪುರುಷರ ಮತ್ತು ವಿಜ್ಞಾನಿಗಳ ಶರಣರ ಚರಿತ್ರೆಗಳನ್ನ ಓದಬೇಕು. ಅವ್ರು ಹೆಂಗೆ ಕಷ್ಟಪಟ್ಟರು, ಹೆಂಗೆ ತಿಳ್ಕೊಂಡ್ರು ಅಂತ ನಾವು ಆ ರೀತಿ ಮುಂದೆ ಬರಬೇಕು. ನಾವು ಇತಿಹಾಸಗಳನ್ನು ಓದಬೇಕು, ಚರಿತ್ರೆಗಳನ್ನ ತಿಳ್ಕೋಬೇಕು ಅಂತ ಅವರಲ್ಲಿ ಬಿಂಬಿಸುವುದೇ ಒಂದು ಮುಖ್ಯ ಉದ್ದೇಶವಾಗಿದೆ.
1: ಸ್ನೇಹಿತರೆ, ಶರಣೆ ಅಕ್ಕ ಮಹಾದೇವಿ ಎಂ ತಗ್ಗಿಯವರು ಅವರ ಮನದಾಳದ ಮಾತುಗಳನ್ನು, ಸಾಹಿತ್ಯದ ಪಯಣವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಇವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: 04. मनीषा पुणे असेल एक नवीन कार्यक्रम घेऊन, पण तोपर्यंत तुम्ही ऐकत राहा वेणुधोनी 90.4 FM KLE कनसो. नमस्कार.
1: KLE ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆ

0: ನಮಸ್ಕಾರ. ಭಾವನ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಲೋಕದ ಪಯಣದಲ್ಲಿ ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಎಂದಿನಂತೆ ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಾವೆಲ್ಲರೂ ಜೀವನದಲ್ಲಿ ಒಂದು ಹಂತದಲ್ಲಿ ಅನೇಕ ಕನಸುಗಳನ್ನ ಕಂಡಿರ್ತೀವಲ್ವ ಸ್ನೇಹಿತರೆ? ಒಬ್ರು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿರ್ತೀವಿ, ಒಬ್ರು IAS IPS, ಹೀಗೆ ಅನೇಕ ಕನಸುಗಳನ್ನ ಕಂಡಿರ್ತೀವಿ. ಆದ್ರೆ ಕಂಡಂತಹ ಕನಸುಗಳೆಲ್ಲ ಬೆರಳೆಣಿಕೆಯಷ್ಟು ಮಾತ್ರ ನನಸಾಗುತ್ತೆ. ತುಂಬಾ ಜನರ ಕನಸು ಕನಸಾಗಿ ಉಳಿದು ಬಿಡುತ್ತೆ ಅಲ್ವಾ? ಈಗ ನಾವು ಹೇಳ್ತಾ ಇರ್ತೀವಿ, ಯಾವುದರ ಬಗ್ಗೆ ನಾವು ಹೆಚ್ಚಾಗಿ ಯೋಚನೆ ಮಾಡ್ತೀವೋ, ಯಾವುದನ್ನ ನಾವು ಕನಸು ಕಾಣ್ತೀವೋ, ಜೀವನದಲ್ಲಿ ಅದು ಆಗಿ ಆಗುತ್ತೆ ಅಂತ. ನಾವು ಏನ್ ಯೋಚನೆ ಮಾಡ್ತೀವೋ, ಏನ್ ಫೀಲ್ ಮಾಡ್ತೀವೋ, ಅದು ಆಗುತ್ತೆ ಅಂತ. ಅದು ತನ್ನಡೆಗೆ ನಮ್ಮನ್ನ ಸೆಳೆದುಕೊಳ್ಳುತ್ತೆ ಅಂತ. ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳ್ತೀವಿ. ನಾವು ಹೇಗೆ ಯೋಚನೆ ಮಾಡ್ತೀವೋ,
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
3: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
4: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
5: ವೇಣುಧ್ವನಿ 90.4 FM KLE ಕನಸು ಪೆ ಆಪ್ ಟ್ಯೂನ್ ಹೈ ಔರ್ ಅಭಿ ಹಮ್ ಸುನೆಂಗೆ ಆಲ್ ಇಂಡಿಯಾ ರೇಡಿಯೋ ಕೆ ಸಹಯೋಗ ಸೆ ಪ್ರಸ್ತುತ ಹೋನೆ ವಾಲೆ ನ್ಯೂಸ್.
6: Good afternoon. This is Akashwani and I am Valsa Williams with the midday news. The headlines. Vice President C.P. Radhakrishnan says India International Water Week is a significant platform to bring all stakeholders to deliberate upon challenges of water management. Union Home Minister Amit Shah inaugurates third National Conference of Anti-Narcotics Task Force Heads of States and UTs in New Delhi to deal with drug menace. Government urges bank employees to refrain from resorting to strikes, agrees to keep the performance-linked incentive scheme in abeyance. President Draupadi Murmu to present 72nd National Film Awards at Ekta Nagar in Kevadia this evening. IMD forecasts very heavy rainfall over coastal Andhra Pradesh and Odisha today. And Indian women's team thrashes Sri Lanka to win first ever gold medal in Asian Games. Opener Smriti Mandhana creates history as she becomes first woman cricketer to complete 11,000 runs in international cricket.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥಾ ಬೆಳಗಾವಿ, ತುಮಚಾ ಸ್ವಪ್ನಾಂಚೆ ರೂಪಾಂತರ ವೈದ್ಯಕೀಯ ವ್ಯವಸಾಯತ್ ಕರಾ. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ಆತಾ ಬೆಳಗಾವಿತ್ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. ಕೆಎಲ್ಇ ವಿದ್ಯಾರ್ಥಿ ತಸೇಚ ಗುಣವಂತ ವಿದ್ಯಾರ್ಥ್ಯಾಂಸಾಠಿ ವಿಶೇಷ ಶುಲ್ಕ ಸವಲತ್. ನೀಟ್ 2026 ಮಧ್ಯೆ 400 ಪೇಕ್ಷಾ ಜಾಸ್ತ ಗುಣ ಮಿಳವಣಾರ್ಯ ವಿದ್ಯಾರ್ಥ್ಯಾನಾ ಮೋಫತ್ ಪ್ರಶಿಕ್ಷಣ. ವಿದ್ಯಾರ್ಥಿ ವ ವಿದ್ಯಾರ್ಥಿನಿಂಸಾಠಿ ಸ್ವತಂತ್ರ ವಸತಿಗೃಹಾಚಿ ಸುವಿಧಾ. ಪಹಿಲಿ ಬ್ಯಾಚ್ 3 ಆಗಸ್ಟ್ 2026 ಪಾಸೂನ್ ಸುರು ಝಾಲಿಯೆ. ಉಶೀರ್ ಕರೂ ನಕಾ, ಡಾಕ್ಟರ್ ಹೋಣ್ಯಾಚ್ಯಾ ತುಮಚ್ಯಾ ಸ್ವಪ್ನಾಕಡೆ ಆಜಸ್ ಪಹಿಲೆ ಪಾವಲ್ ಟಾಕಾ. ಅಧಿಕ ಮಾಹಿತಿಸಾಠಿ ಸಂಪರ್ಕ 9912340868 ಆಣಿ 9380056483.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಕಿಕೋನಾ ಸಕ್ಸಸ್ ಸ್ಟ್ರಾಟಜಿ.
2: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 9380564 83.
2: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा Empower 365. कल्पनेपासून कंपनीपर्यंत रविवार दिनांक 18 ऑक्टोबर 2026 रोजी हुबळी येथे. यशस्वी आणि कायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಲೋಕದ ಪಯಣದಲ್ಲಿ ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಎಂದಿನಂತೆ ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಾವೆಲ್ಲರೂ ಜೀವನದಲ್ಲಿ ಒಂದು ಹಂತದಲ್ಲಿ ಅನೇಕ ಕನಸುಗಳನ್ನ ಕಂಡಿರ್ತೀವಲ್ವಾ ಸ್ನೇಹಿತರೆ? ಒಬ್ರು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿರ್ತೀವಿ, ಒಬ್ರು IAS IPS, ಹೀಗೆ ಅನೇಕ ಕನಸುಗಳನ್ನ ಕಂಡಿರ್ತೀವಿ. ಆದ್ರೆ ಕಂಡಂತಹ ಕನಸುಗಳೆಲ್ಲ ಬೆರಳೆಣಿಕೆಯಷ್ಟು ಮಾತ್ರ ನನಸಾಗುತ್ತೆ. ತುಂಬಾ ಜನರ ಕನಸು ಕನಸಾಗಿ ಉಳಿದು ಬಿಡುತ್ತೆ ಅಲ್ವಾ? ಈಗ ನಾವು ಹೇಳ್ತಾ ಇರ್ತೀವಿ, ಯಾವುದ್ರ ಬಗ್ಗೆ ನಾವು ಹೆಚ್ಚಾಗಿ ಯೋಚನೆ ಮಾಡ್ತೀವೋ, ಯಾವುದನ್ನ ನಾವು ಕನಸು ಕಾಣ್ತೀವೋ, ಜೀವನದಲ್ಲಿ ಅದು ಆಗಿ ಆಗುತ್ತೆ ಅಂತ. ನಾವು ಏನ್ ಯೋಚನೆ ಮಾಡ್ತೀವೋ, ಏನ್ ಫೀಲ್ ಮಾಡ್ತೀವೋ, ಅದು ಆಗುತ್ತೆ ಅಂತ. ಅದು ತನ್ನಡೆಗೆ ನಮ್ಮನ್ನ ಸೆಳೆದುಕೊಳ್ಳುತ್ತೆ ಅಂತ. ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳ್ತೀವಿ. ನಾವು ಹೇಗೆ ಯೋಚನೆ ಮಾಡ್ತೀವೋ, ಹೇಗೆ ಫೀಲ್ ಮಾಡ್ತೀವೋ, ಹಾಗೆ ಅದು ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀವಲ್ವಾ? ಹಾಗಿದ್ರೆ ಯೋಚನೆ ಮಾಡಿದ್ರೆ ಸಾಕ, ಕನಸು ಕಂಡ್ರೆ ಸಾಕ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ನಾವು ಸಕ್ಸಸ್ ಆಗಬೇಕು ಅಂದ್ರೆ ಅದಕ್ಕೆ ಅದರದೇ ಆದಂತಹ ಕೆಲವೊಂದಷ್ಟು ಪೂರ್ವ ತಯಾರಿಗಳು, ಪೂರ್ವ ಸಿದ್ಧತೆಗಳು, ಪ್ರಿಪರೇಷನ್ ಕೂಡ ಬೇಕಾಗುತ್ತಲ್ವಾ? ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಈಗೊಂದು ಗೀತೆ ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ.

ಮತ್ತೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಮನೋಧ್ವನಿ 90.4 FM ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಈಗ ಸಕ್ಸಸ್ಫುಲ್ ಜನವನ್ನ ನೋಡ್ತೀವಲ್ವಾ, ಅವರು ಹೇಳ್ತಾ ಇರ್ತಾರೆ, ಅವರು ಏನ್ ಮಾಡ್ತಾರೆ ಅಂದ್ರೆ ದೇ ಡೋಂಟ್ ವೇಟ್ ದೇ ಆಕ್ಟ್. ಅಂದ್ರೆ ಸಕ್ಸಸ್ಫುಲ್ ಜನ ಯಾವತ್ತೂ ಅವರು ಕಾಯದಿಲ್ವಂತೆ, ಅಂದ್ರೆ ಅವರು ಕೆಲಸವನ್ನ ಮಾಡ್ತಾರಂತೆ. ದೇ ಡೋಂಟ್ ವೇಟ್ ದೇ ಸ್ಟಾರ್ಟ್ ದೇ ಆಕ್ಟ್, ಅವರು ಕೆಲಸವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಇವಾಗ ನಾನು ನಿಮ್ಗೆ ಕೆಲವೊಂದಷ್ಟು ಹೇಳ್ತೀನಿ, ಇಂತಿಂತಿಂತದನ್ನ ಮಾಡ್ರಿ, ನಿಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ರಿ, ಒಳ್ಳೇದಾಗುತ್ತೆ, ಸಕ್ಸಸ್ ಗ್ಯಾರಂಟಿ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಜನವರಿ 1 ನಾನು ಅಪ್ಲೈ ಮಾಡ್ಕೊಂಡ್ರೆ ಸರಿ ಇರುತ್ತಲ್ವಾ, ಇಲ್ಲಾಂದ್ರೆ ಇದೊಂದು ವಾರ ರೆಸ್ಟ್ ಮಾಡ್ಬಿಡೋಣ, ಮುಂದಿನ ವಾರದಿಂದ ನಾನು ಇದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂತ ಅಂತೀವಲ್ವಾ ತುಂಬಾ ಜನ. ಇದೇ ನಮ್ಮ ಫೇಲೋರ್ಗೆ

ಕಾರಣ ಆಗುತ್ತೆ. ಈಗ ಸಕ್ಸಸ್ಫುಲ್ ಜನ ಏನ್ ಮಾಡ್ತಾರೆ ಅಂದ್ರೆ ಇವತ್ತೇ ಸ್ಟಾರ್ಟ್ ಮಾಡ್ತಾರೆ, ಈಗ ಅಂದ್ರೆ ಈಗ್ಲೇ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನಾವು ಕೂಡ ವೇಟ್ ಮಾಡದೆ ಈಗ್ಲಿಂದಲೇ ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಅನ್ನೋದು

0: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಈಗ ಪ್ರಿಪ್ರೇಷನ್ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗುತ್ತೆ. ಈಗ ನಾವು ಒಂದು ಪಾರ್ಟಿಗೆ ಹೋಗಬೇಕು ಅಂದ್ರೆ, ಟ್ರಿಪ್ಪಿಗೆ ಹೋಗಬೇಕು ಅಂದ್ರೆ ಒಂದು ಪ್ಲಾನ್ ಮಾಡ್ಕೊಳ್ತೀವಲ್ವಾ, ಅದೇ ರೀತಿ ನಾವು ಸಕ್ಸಸ್ ಆಗಬೇಕು ಅಂದ್ರೂ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕಾಗತ್ತೆ. ಬಹಳಷ್ಟು ಸಾರಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವು ಸಕ್ಸಸ್ ಆಗಬೇಕು ಅಂದ್ರೆ ಒಂದು ಸರಿಯಾಗಿ ಪ್ಲಾನ್ ಅನ್ನೇ ಮಾಡ್ಕೊಳ್ಳೋದಿಲ್ಲ. ನಾವು ಅನ್ಕೊಂಡಾಗೆ ಏನು ನಡೆಯೋದಿಲ್ಲ ಬಿಡಿ, ಸುಮ್ನೆ ಪ್ಲಾನ್ ಎಲ್ಲ ಮಾಡಿ ಸುಮ್ನೆ ವೇಸ್ಟ್ ಅನ್ಕೊಳ್ತೀವಲ್ವಾ. ಈಗ ನಾನು ಚಿಕ್ಕಂದಿನಿಂದ ಒಂದು IAS ಆಗಬೇಕು ಅಂತ ಕನಸನ್ನ ಕಂಡಿದ್ದೆ, ಆದ್ರೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯ್ತು. ನನಗೆ IAS ಆಗ್ಲಿಕ್ಕೆ ಆಗ್ಲೇ ಇಲ್ಲ ಅಂತ ಹೇಳ್ತಿರ್ತೀವಿ. ಆಗ ಅದಕ್ಕೆ ತಕ್ಕಂತೆ ಏನಾದರೂ ಸಿದ್ಧತೆಯನ್ನ ಮಾಡ್ಕೊಂಡಿದ್ರಾ ಅಂತ ಕೇಳಿದ್ರೆ, ನಮ್ಮ ಹತ್ರ ಉತ್ತರ ಇರಲ್ಲ. ಯಾಕಂದ್ರೆ ಆಸೆ ಪಡೋದೇ ಬೇರೆ, ಅದಕ್ಕಾಗಿ ಶ್ರಮ ಪಡೋದೇ ಬೇರೆ ಅಲ್ವಾ ಸ್ನೇಹಿತರೆ. ಈ ಸಿದ್ಧತೆ ಅನ್ನೋದು, ಈ ಒಂದು ಪ್ರಿಪ್ರೇಷನ್ ಅನ್ನೋದು ನಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಅನ್ನ ತುಂಬುತ್ತೆ. ಈಗ ಒಂದು ಕೆಲಸವನ್ನ ನಾನು ಮಾಡೇ ಮಾಡ್ತೀನಿ ಅನ್ಕೊಂಡು ಹೋದ್ರೆ ಅಲ್ಲಿ ಧೈರ್ಯ ಅನ್ನೋದು ಬರುತ್ತಲ್ವಾ, ಆ ಧೈರ್ಯನ ಈ ಸಿದ್ಧತೆ ಅನ್ನೋದು ನಮ್ಗೆ ಕೊಡುತ್ತೆ. ಈಗ ಅದೃಷ್ಟವಂತರು ಆಗಾಗ ಗೆದ್ದಿರಬಹುದು, ಆದ್ರೆ ಸಿದ್ಧತೆಯನ್ನ ಮಾಡಿಕೊಂಡು ಪ್ರಿಪ್ರೇಷನ್ ಅನ್ನ ಮಾಡಿಕೊಂಡು ಹೊರಟೋರು ಗೆದ್ದೇ ಗೆಲ್ತಾರೆ.
1: ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಈಗೊಂದು ಗೀತೆ ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಈಗ ಪ್ರಿಪರೇಷನ್ ಆಯ್ತು. ಫೋಕಸ್ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ. ಈಗ ನಾವು ಏನ್ ಆಗ್ಬೇಕು ಅನ್ಕೊಂಡಿರ್ತೀವೋ ಅದರ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ. ಈಗ ಯಾವ ರೀತಿ ಒಂದು ಪೇಪರ್ ನ ಮೇಲೆ ಭೂತ್ ಕನ್ನಡಿ ಮೂಲಕ ಒಂದು ಸನ್ಲೈಟ್ ಅನ್ನ ನಾವು ಅದರ ಮೇಲೆ ಬಿಟ್ಟರೆ ಹೇಗೆ ಬೆಂಕಿ ಉತ್ಪತ್ತಿ ಆಗುತ್ತೋ ಅದೇ ರೀತಿ ನಾವು ಕೂಡ ಒಂದೇ ಕಡೆ ಫೋಕಸ್ ಮಾಡಬೇಕಾಗುತ್ತೆ. ಎಲ್ಲಿ ನಮ್ಮ ಫೋಕಸ್ ಇರುತ್ತೋ ಅಲ್ಲಿ ನಮ್ಮ ಒಂದು ಸಂಪೂರ್ಣ ಧ್ಯಾನ ಅನ್ನೋದು ಆ ಕಡೆನೆ ಇರುತ್ತೆ. ನಮ್ಮ ಫೋಕಸ್ ಯಾವ ರೀತಿ ಇರಬೇಕು ಅಂದ್ರೆ ಲೇಸರ್ ಶಾರ್ಪ್ ಫೋಕಸ್ ಇರಬೇಕಾಗುತ್ತೆ. ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಇವಾಗ ಕುದುರೆಗೆಲ್ಲ ಕಟ್ಟಿರ್ತಾರಲ್ವಾ ಕಣ್ಣಿಗೆ, ಅದು ಆ ಕಡೆ ಈ ಕಡೆ ಎಲ್ಲೂ ನೋಡಬಾರ್ದು, ರೇಸ್ ಅಲ್ಲಿ ಒಂದೇ ದಿಕ್ಕಿನಡೆಗೆ ಅದು ಹೋಗ್ಬೇಕು ಅಂತೇಳಿ ಆ ಕುದುರೆಗೆಲ್ಲ ಅದ್ರ ಕಣ್ಣಿಗೆ ಕಟ್ಟಿರ್ತಾರಲ್ವ, ಅದೇ ರೀತಿ ನಮ್ಮ ಮೈಂಡ್ ಅನ್ನು ಸಹ ಅಲ್ಲೂ ಇಲ್ಲೂ ಎಲ್ಲೂ ಬಿಡದೆ ಒಂದೇ ಕಡೆ ತಂದ್ರೆ ನಾವು ಗೆದ್ದೇ ಗೆಲ್ತೀವಿ. ನಾನೀಗ ವೀಕ್ ಇದ್ದೀನಿ, ನಾನ್ ದಡ್ಡ ಇದ್ದೀನಿ, ನನ್ಗೆ ಸುಮಾರಾಗಿ ಗೊತ್ತಿದೆ ಅನ್ನೋದು ಏನು ಇರೋದಿಲ್ಲ. ಒಂದು ಮೈಂಡ್ ಅನ್ನ ನಾವು ಎಲ್ಲೆಲ್ಲೂ ಬಿಡದೆ ಅದನ್ನ ಒಂದು ಕಡೆ ನಾವು ತಂದ್ರೆ ಸಕ್ಸಸ್ ಅನ್ನೋದು ಗ್ಯಾರಂಟಿ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಈಗೊಂದು ಗೀತೆ ನಿಮಗಾಗಿ.

ಪ್ರೀತಿಯ ಸ್ವಾಗತ. ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮೇಣಧ್ವನಿ 90.4 FM. ಕಾರ್ಯಕ್ರಮವಿದು ಭಾವಸಂಗಮ. ಮುಖ್ಯವಾಗಿ ನಮ್ಗೆ ಇನ್ನೊಂದು ಏನ್ ಬೇಕು ಅಂದ್ರೆ ತಾಳ್ಮೆ ಬೇಕಾಗುತ್ತೆ. ನಾವ್ ಹೇಳ್ತಾ ಇರ್ತೀವಿ, ಏನ್ರಿ ಮರೈರೆ, ನಾ ಎಷ್ಟು ಓದ್ತೀನಿ, ಏನ್ ಮಾಡಿದ್ರು ಆಗ್ವಲ್ದು. ಒಂದ್ ಸಾರಿ ಮಾಡಿದ್ರ ಆಗ್ಲಿಲ್ವಾ, ಎರಡನೇ ಸತಿ ಮಾಡ್ಬೇಕು. ಎರಡನೇ ಸತಿ ಮಾಡಿದ್ವಾ, ಆಗ್ಲಿಲ್ವಾ, ಮೂರನೇ ಸತಿ ಮಾಡ್ಬೇಕು. ಮೂರನೇ ಸತಿ ಆಗ್ಲಿಲ್ವಾ, ಹತ್ತನೇ ಸತಿ, ಹತ್ತು ಸತಿ ಆಗ್ಲಿಲ್ವಾ, ಇಪ್ಪತ್ತು ಸಾರಿ ಪ್ರಯತ್ನ ಮಾಡ್ಲೇಬೇಕು. ಯಾಕಂದ್ರೆ ದೇರ್ ಇಸ್ ನೋ ಆಪ್ಷನ್, ನಮ್ಗೆ ಪ್ರಯತ್ನವನ್ನ ಬಿಡ್ಲಿಕ್ಕೆ ಹೋಗ್ಬಾರ್ದು. ಅದನ್ನ ಮಾಡ್ಬೇಕು ಅನ್ಕೊಂಡಿದೀವಿ ಅಂದ ತಕ್ಷಣ ಮಾಡ್ಲೇಬೇಕು, ಎಷ್ಟೇ ಸತಿ ಆದ್ರೂ ಮಾಡ್ಲೇಬೇಕಲ್ವಾ. ಈಗ ನಮ್ಗೆ 100% ನಾನು ಒಂದು ಕೆಲಸದಲ್ಲಿ ಫೋಕಸ್ ಹಾಕಿದೀನಿ, ಫುಲ್ ಎಫರ್ಟ್ ಹಾಕಿದೀನಿ ಅಂದ್ರೂ ಕೂಡ ನಮ್ಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಸ್ವಲ್ಪ ಏನಾಗುತ್ತೆ, ಮನ್ಸಿಗೆ ಬೇಜಾರಾಗ್ತಾ ಹೋಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಪ್ರಯತ್ನವನ್ನ, ನಮ್ಮ ಪ್ರಯತ್ನವನ್ನ ನಾವು ಹಾಕ್ತಾನೇ ಇರ್ಬೇಕಾಗುತ್ತೆ. ಇವಾಗ ನೋಡಿ, ಒಂದು ಕೊಳೆಯಾದ ನೀರನ್ನ ನೋಡಿ, ಅದನ್ನ ಕಲ್ಕಿರ್ತೀವಿ ನಾವು. ಕಲ್ಕಿದ್ವಿ ಅಂದ್ರೆ ಅದು ಕೊಳೆ ಎಲ್ಲ ಹಾಗೆ ಇರುತ್ತೆ ಆ ನೀರಲ್ಲಿ. ಆ ನೀರನ್ನ ಸ್ವಲ್ಪ ಹೊತ್ತು ಹಾಗೆ ಅದಕ್ಕೆ ಅದನ್ನೇನು ಕದಲ್ದೆ ಹಾಗೆ ಇಟ್ರಿ, ಅದೇನಾಗುತ್ತೆ ಅಂದ್ರೆ ಕೊಳೆ ಎಲ್ಲ ಕೆಳಗೋಗಿ ತಿಳಿ ನೀರು ಮೇಲೆ ಬಂದ್ ನಿಲ್ಲುತ್ತಲ್ವಾ. ಹಾಗೇನೆ ನಮ್ಮ ತಲೆಗೆ, ನಮ್ಮ ಮೆದುಳಿಗೆ ಸ್ವಲ್ಪ ಸಮಯವನ್ನ ಕೊಟ್ವಿ ಅಂತ ಆದ್ರೆ ನಮ್ಮ ತಲೆಯಲ್ಲಿರುವಂತಹ ಕೆಲವೊಂದಷ್ಟು ವಿಚಾರಗಳು ಕಡಿಮೆ ಆಗ್ತಾ ಬರುತ್ತೆ. ವಿಚಾರಗಳು ಕಡಿಮೆ ಆದ್ವು ಅಂದ್ರೆ ನಾವೇನ್ ಮಾಡ್ತೀವಿ, ಒಂದ್ ಕಡೆ ಫೋಕಸ್ ಮಾಡುವಂತ ಕೆಪಾಸಿಟಿ ನಮ್ಗೆ ಬರುತ್ತೆ. ಆ ರೀತಿ ಒಂದ್ ಕಡೆ ನಾವು ಫೋಕಸ್ ಮಾಡಿದ್ವಿ ಅಂತ ಆದ್ರೆ ಅದ್ರ ಬಗ್ಗೆ ಎಫರ್ಟ್ ಅನ್ನು ಕೂಡ ನಾವು ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಆ ರೀತಿ ಎಫರ್ಟ್ ಅನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ನಮ್ಮ ಕೆಲಸದಲ್ಲಿ ನಮ್ಗೆ ಸಕ್ಸಸ್ ಅನ್ನೋದು ಗ್ಯಾರಂಟಿ ಸ್ನೇಹಿತರೆ. ಹಾಗಾಗಿ ಒಂದು ದೊಡ್ಡ ಗುರಿಯನ್ನ ಇಟ್ಕೊಂಡ್ರೆ ಸಾಕಾಗೋದಿಲ್ಲ, ಅದಕ್ಕೆ ತಕ್ಕಂತಹ ಪರಿಶ್ರಮ ಬೇಕಾಗುತ್ತೆ, ಫೋಕಸ್ ಬೇಕಾಗುತ್ತೆ, ತಾಳ್ಮೆ ಬೇಕಾಗುತ್ತೆ. ಈ ಎಲ್ಲ ಅಂಶಗಳು ಇದ್ರೆ ಖಂಡಿತ ನಾವು ಏನನ್ನಾದ್ರೂ ಸಾಧಿಸಲು ಸಾಧ್ಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲಿಗೌಡರ್ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಸರ್, ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ, ಇದರ ಕುರಿತು ಕಿರು ಪರಿಚಯ ಅಲ್ಲಿಂದ ಆರಂಭ ಮಾಡೋಣ.
1: ಪಶು ಸಂಗೋಪನಾ ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರದ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ನಮ್ಮ ಜಾನುವಾರು ಮಾಲೀಕರಿಗೆ ಪ್ರಾಣಿಗಳ ಆರೋಗ್ಯ ಹಾಗೂ ಪ್ರಾಣಿಗಳ ಆರೋಗ್ಯದ ರಕ್ಷಣೆಗಾಗಿ ಇರುವಂತ ಇಲಾಖೆ ಬೇಸಿಕಲಿ. ಅದರ ಜೊತೆಗೆ ನಾವು ಎನಿಮಲ್ ಹಸ್ಬೆಂಡ್ರಿ ಪಶುಪಾಲನಾ ಇದ್ರ ಬಗ್ಗೆನು ಚಿಕಿತ್ಸೆಯ ಜೊತೆಗೆ ನಮ್ಮ ಇಲಾಖೆಯಿಂದ ರೈತರಿಗೆ ಅವಶ್ಯಕವಿರುವ ಎಲ್ಲ ವಿಸ್ತೀರ್ಣ ಚಟುವಟಿಕೆ ಆಗಲಿ ಹಲವು ಯೋಜನೆಗಳನ್ನ ಸರ್ಕಾರ ಕೂಡ ಮಾಡಿದೆ. ಅದರ ಬೆನಿಫಿಟ್ ನಾವು ತಲುಪಿಸೋಕೆ ನಮ್ಮ ಇಲಾಖೆ ಮುಖಾಂತರ ನಾವು ಅದನ್ನ ಎಲ್ಲ ರೈತರಿಗೆ ತಲುಪಿಸ್ತೀವಿ.
0: ಸರ್, ಅಂತ ಸಂದರ್ಭದಲ್ಲಿ ಈಗ ಪ್ರಮುಖ ಯೋಜನೆಗಳು ಯಾವುವು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವೆಗಳು ಕರ್ನಾಟಕ ನಮ್ಮ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನ ಈಗಾಗಲೇ ಸರ್ಕಾರ ಕೂಡ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್, ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಹೇಳಿ ಒಂದು ಯೋಜನೆ ಇದೆ. ಅದರಡಿ ಉದ್ದಿಮೆದಾರರಿಗೆ ಪ್ರೋತ್ಸಾಹ ನೀಡಲು ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಏನ್ ಹೇಳ್ತೀವಿ, ಅದರಲ್ಲಿ ಕುರಿ ಹಾಗೂ ಮೇಕೆಗಳನ್ನ ಸ್ಥಾಪಿಸಲಿಕ್ಕೆ 50% ಸಹಾಯಧನ, ಕೋಳಿಗಳ ಘಟಕ ಸ್ಥಾಪಿಸೋದಿರಲಿ ಅದಕ್ಕೂ 50% ಸಹಾಯಧನ, ಹಂದಿ ಸಾಕಾಣಿಕೆಗಾಗಿನೂ 50% ಸಹಾಯಧನ ಇರುತ್ತೆ. ಹಾಗೆಯೇ ರಸಮೇವು ಏನಾದರೂ ಅವರು ಮಾಡಿಕೊಳ್ತೀವಿ ಅಂತೇಳಿ ಮೇವು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದೇ ಆದಲ್ಲಿ ಅದಕ್ಕೂ 50% ಸಹಾಯಧನ ಇರುತ್ತೆ. ಕುರಿ ಹಾಗೂ ಆಡುಗಳ ಘಟಕಗಳನ್ನು ಸ್ಥಾಪಿಸಲು ಮ್ಯಾಕ್ಸಿಮಮ್ 1 crore ಅವರು ಘಟಕವನ್ನು ಸ್ಥಾಪಿಸಬಹುದು. ಅದರಲ್ಲಿ ಸುಮಾರು 50 lakh ಸಹಾಯಧನ ದೊರಕುತ್ತೆ. ಹಾಗೆ ಉಳಿದ ಕೋಳಿಗಳಲ್ಲಿ 30 lakh ಘಟಕದ ಯೋಜನೆ ಇದನ್ನ ನಾವು ಕೊಡ್ತೀವಿ. ಹಂದಿ ಸಾಕಾಣಿಕೆಗೂ ಸುಮಾರು 30-50 lakh ಘಟಕ ಯೋಜನೆ ಇರುತ್ತೆ. ಅದರಲ್ಲಿ 50% 50% ಸಬ್ಸಿಡಿ ಕೊಡ್ತೀವಿ ಸಹಾಯಧನವನ್ನ. ಹಾಗೆ ಮೇವು ಸಂಸ್ಕರಣಾ ಘಟಕಕ್ಕೆ 1 crore ವರೆಗೂ ಆ ಘಟಕದ ವೆಚ್ಚದಲ್ಲಿ 50% ಸಹಾಯಧನ ನೀಡಲಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಆನ್ಲೈನ್ ಅಪ್ಲಿಕೇಶನ್ ಇದೆ. ಇದು ಎಲ್ಲರೂ ಗೂಗಲ್ಗೆ ಹೋಗಿ ಅಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ EDP ಅಂತ ಹೇಳಿ ಟೈಪ್ ಮಾಡಿದಲ್ಲಿ ತಕ್ಷಣ ಅದು ಓಪನ್ ಆಗುತ್ತೆ ಆ ವೆಬ್ಸೈಟು. ಅದರಲ್ಲಿ ನೀವೇ ನಿಮ್ಮ ಅಪ್ಲಿಕೇಶನ್ ಅನ್ನು ಅಪ್ಲೋಡ್ ಮಾಡಬಹುದು. ಯಾವುದೇ ಅಂದ್ರೆ ಮತ್ತೊಂದು ಆಫೀಸಿಗೆ ಆಗಲಿ ಇನ್ನೊಂದು ಕಡೆ ಆಗಲಿ ಅಡ್ಡಾಡೋದು ತೊಂದರೆ ಆಗದಂಗೆ ನೇರವಾಗಿ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ಈ ಒಂದು ಯೋಜನೆಯನ್ನ ಆನ್ಲೈನ್ ಮುಖಾಂತರನೇ ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ
0: ಸರ್ ಆನ್ಲೈನ್ ಅಂತ ಹೇಳಿದ್ರೆ ಮತ್ತಿನ್ನೆಲ್ಲ ಫೆಸಿಲಿಟೀಸ್ ಸೌಲಭ್ಯಗಳು ಆನ್ಲೈನ್ ಮುಖಾಂತರ ರೈತರು ಮಾಡಬಹುದು ಏನಾದರೂ?
1: ಇದರ ಜೊತೆಗೆ ಈಗ ಇದು NLM EDP ಪ್ರೋಗ್ರಾಮ್, ಇದರ ಜೊತೆಗೆ ನಾವು ಇನ್ಶೂರೆನ್ಸ್ ಸ್ಕೀಮುನು ಇದೆ ನಮ್ದು. ಜಾನುವಾರುಗಳಿಗೆ ಈಗಾಗಲೇ ವಿಮೆಯನ್ನು ಮಾಡಿಸಿ ಅದರಲ್ಲಿ 85% ಸಹಾಯಧನವನ್ನು ಸರ್ಕಾರ ನೀಡುತ್ತೆ. 15% ವಂತಿಗೆಯನ್ನ ರೈತರು ತುಂಬಬೇಕು. ಒಂದು ರಾಸಿಗೆ ಗರಿಷ್ಠ 60,000 ವಿಮೆಯನ್ನು ನಾವು ಕವರ್ ಮಾಡ್ತೀವಿ. ಅದರ ಜೊತೆಗೆ ಒಬ್ಬ ಫಲಾನುಭವಿ 5 ರಾಸುಗಳವರೆಗೆ ಈ ಪ್ರಯೋಜನ ಪಡೆದುಕೊಳ್ಬಹುದು.
0: ಸರ್, ರೈತರಿಗೆ ಈ ಜಾನುವಾರು ವಿಮಾ ಯೋಜನೆಯಿಂದ ಮತ್ತೆ ಯಾವ ರೀತಿ ಅನುಕೂಲವಾಗುತ್ತೆ ಸ್ವಲ್ಪ ತಿಳಿಸಿ.
1: ಈಗ ನಾವು ಈಗಾಗಲೇ ಇಲಾಖೆಯಿಂದ ರೈತರ ಜಾನುವಾರುಗಳ ರಕ್ಷಣೆಗಾಗಿ ಹಲವು ಲಸಿಕಾ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀವಿ. ಅದರಲ್ಲಿ ಕಾಲು ಮತ್ತು ಬಾಯಿ ಬೇನೆ, ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಇದು. ಇದರಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿರುವಂತ ಪ್ರತಿಯೊಂದು ಜಾನುವಾರಿಗೆ, ದೊಡ್ಡ ಜಾನುವಾರಿಗೆ, ಕ್ಯಾಟ್ಲ್ಯಾಂಡ್ ಬಫೆಲೋ ನಾವೇನು ಹೇಳ್ತೀವಿ ದೊಡ್ಡ ಜಾನುವಾರು ಅಂತ, ಅವುಗಳ ಎಲ್ಲವಕ್ಕೂ ನಾವು ಪ್ರತಿಯೊಬ್ಬರ ಮನೆಗೆ ತೆರಳಿ ನಮ್ಮ ಲಸಿಕಾದಾರರು ಈ ಲಸಿಕಾಕರಣ ಮಾಡ್ತಾರೆ. ಈ ರೋಗದಿಂದ ನಾವು 2030 ಮುಕ್ತ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕರ್ನಾಟಕ ಈಗಾಗಲೇ ಆ ದಿಶೆಯತ್ತ ದಾಪುಗಾಲು ಹಾಕಿದೆ. ಉಳಿದ ರಾಜ್ಯಗಳು ಸ್ವಲ್ಪ ಹಿಂದೆ ಇದ್ರೂ ನಾವು 2030 ಈ ರೋಗದಿಂದ ಮುಕ್ತ ಆಗ್ತೀವಿ ಅನ್ನೋ ಭರವಸೆ ನನಗಿದೆ. ಅದರ ಜೊತೆಗೆ ಎರಡನೇದಾಗಿ ಕಂದು ರೋಗದ ವಿರುದ್ಧ ಲಸಿಕೆ ಹಾಕೋದಾಗಲಿ, ಗಳಲೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗಲಿ, ಚಪ್ಪೆ ಬೇನೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗಲಿ, ಕುರಿ ಮತ್ತು ಆಡುಗಳಲ್ಲಿ ಕರಳು ಬೇನೆ, PPR ಮತ್ತು ನೀಲಿ ನಾಲಿಗೆ ರೋಗ ಅಂತ ಹೇಳಿದ್ದಾವೆ, ಈ ಎಲ್ಲ ರೋಗಗಳ ವಿರುದ್ಧ ಲಸಿಕಾಕರಣ ಕಾರ್ಯಕ್ರಮ ನಾವು 1 ವರ್ಷದ ವಿವಿಧ ಹಂತಗಳಲ್ಲಿ ಅವು ನಾವು ಈಗಾಗಲೇ ನಮ್ಮ ಎಪಿಡಿಮಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅವರು ರೋಗ ಯಾವ ತಿಂಗಳಲ್ಲಿ ಉಲ್ಬಣಗೊಳ್ಳಬಹುದು ಅನ್ನೋದನ್ನ ನಮಗೆ ಮ್ಯಾಪಿಂಗ್ ಮಾಡಿ ಕೊಟ್ಟಿರ್ತಾರೆ. ಸೊ ಆ ಅವಧಿಗಿಂತ ಮುನ್ನವಾಗಿ ಕನಿಷ್ಠ 15 ದಿನ ಅಥವಾ 1 ತಿಂಗಳ ಮುನ್ನವಾಗಿ ಈ ಎಲ್ಲಾ ಲಸಿಕಾ ಕಾರ್ಯಕ್ರಮಗಳನ್ನ ನಾವು ಕೈಗೊಳ್ತಾ ಇರ್ತೀವಿ. ಈ ಲಸಿಕೆಯ ಹೊರತಾಗಿಯೂ ಕೆಲವೊಂದು ರೋಗಗಳಿಗೆ ಲಸಿಕೆ ಇಲ್ಲ. ಕೆಲವೊಂದು ಸಾರಿ ಆಕಸ್ಮಿಕವಾಗಿ ಎಲೆಕ್ಟ್ರಿಕ್ಯೂಷನ್ ಆಗಿರ್ಬೋದು ಅಥವಾ ಹೊಟ್ಟೆ ಉಬ್ಬಿ ಏನಾದರೂ ಪಾಯ್ಸನ್ ತಿಂದು ಆ ರೀತಿ ಸಾವನ್ನಪ್ಪಿದಾಗ ರೈತರಿಗೆ ತುಂಬಲಾರದ ನಷ್ಟ ಆಗುತ್ತೆ. ಈ ನಷ್ಟ ಇದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಅವ್ರ ಈ ಇಡೀ ಕುಟುಂಬ ಏನು ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗಾಗಲೇ ತಮ್ಗೆ ಗೊತ್ತಿರಬಹುದು ಪ್ರತಿಯೊಂದು ಜಾನುವಾರು ಬೆಲೆ 100,000 ಹೆಚ್ಚಾಗಿದೆ. ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಈ ಹಣ ಬಹಳ ದೊಡ್ಡ ಮೊತ್ತವಾಗಿರೋದ್ರಿಂದ ಅವರಿಗೆ ಸಾವು ನೋವು ಉಂಟಾದಾಗ ದೊಡ್ಡ ಆಘಾತ ಆಗುತ್ತೆ, ಅವರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತದೆ. ಇದರಿಂದ ಅವ್ರನ್ನ ರಕ್ಷಿಸ್ಕೊಳ್ಳಕ್ಕೆ ನಾವು ಈ ವಿಮಾ ಯೋಜನೆಯನ್ನು ತಂದಿದ್ದೀವಿ. ಈ ವಿಮಾ ಯೋಜನೆಯಲ್ಲಿ ಆಕಸ್ಮಿಕವಾಗಿ ಉಂಟಾಗುವ ಸಾವುಗಳಿಗೆ ತಕ್ಷಣ ಪರಿಹಾರದ ಧನ ಸಿಗುತ್ತೆ. ಆ ಯಾವ ಜಾನುವಾರು ಇದು ಡೆತ್ ಆಗಿರುತ್ತೆ ಅದರದ್ದು ಬೆಲೆ ಎಷ್ಟಿದೆ ಆ ಸಂಪೂರ್ಣ ಬೆಲೆಯನ್ನು ಅವರ ಅಕೌಂಟಿಗೆ DBT ಮೂಲಕ ವಿಮಾ ಕಂಪನಿಯಿಂದ ಕೊಡ ಮಾಡಿಸ್ಲಾ. ಇದರ ಜೊತೆಗೆ ನಾವು ವಿಮೆಯನ್ನು ಮಾಡಿದವರಿಗೆ ಕೆಲವೊಂದು ರೈತರು ಈ ವಿಮೆ ಯೋಜನೆಗೆ ಒಳಗಾಗದೇ ಇರಬಹುದು, ಅಂಥವ್ರಿಗಾಗಿನೂ ನಮ್ಮ ರಾಜ್ಯ ಸರ್ಕಾರದಿಂದ 2 ಯೋಜನೆಗಳಿದ್ದಾವೆ. ಅದರಲ್ಲಿ ಅನುಗ್ರಹ ಎಕ್ಸ್ಗ್ರೇಷಿಯಾ ಅಂತೇಳಿ ನಾವು ಒಂದು ಯೋಜನೆಯನ್ನು ಕರಿತೇವೆ. ಇದರಲ್ಲಿ ಯಾವುದೇ ರಾಸು ಡೆತ್ ಆದರೆ ಅದಕ್ಕೆ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ 15,000 ಮೊತ್ತವನ್ನು, ದೊಡ್ಡ ರಾಸು ಡೆತ್ ಆದರೆ ಕರು ಆದರೆ ಅದಕ್ಕೆ 7,500, ಹಾಗೆಯೇ ಕುರಿ ಮತ್ತು ಆಡುಗಳಲ್ಲಿನೂ ಅದಕ್ಕೂ ಸಾವು ನೋವು ಉಂಟಾದಾಗ ಸೂಕ್ತವಾದ 7,500 ಅದರ ಬೆಲೆಗೆ ವಿಮೆಯನ್ನು ಕೊಡಮಾಡಲಾಗ್ತಿದೆ. ಇದು ಎಕ್ಸ್ಗ್ರೇಷಿಯಾ ಯೋಜನೆ. ಇದು ಸರ್ಕಾರದಿಂದ ವಿಮೆಗೆ ಒಳಗಾಗದೆ ಇರುವಂಥ ಪ್ರಾಣಿಗಳಿಗೆ ದೊರಕುವಂಥ ಸೌಲಭ್ಯ.
0: ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಅವರು ಕಾರ್ಯಕ್ರಮದಲ್ಲಿ ಸರ್ ವಿವರವಾದ ಮಾಹಿತಿ ಕೊಟ್ಟರೆ, ಇನ್ನೊಂದು ರೈತರಿಗೆ ಮೇವು ಅಭಿವೃದ್ಧಿಪಡಿಸಲು ಮತ್ತು ಗುಣಮಟ್ಟದ ಮೇವಿನ ಬೀಜಗಳನ್ನು ಪಡೆಯಲು ಇರುವ ಯೋಜನೆಗಳು ಯಾವುವು?
1: ಈಗಾಗಲೇ ನಾವು ಸಾಕಷ್ಟು ಮೇವಿನ ಬೀಜಗಳನ್ನು ರೈತರಿಗೆ ಉಚಿತವಾಗಿ ಹಂಚ್ತಾ ಇದ್ದೀವಿ. ಇದರಲ್ಲಿ ಸೌತ್ ಆಫ್ರಿಕನ್ ಟಾಲ್ ಮೇಜ್ ಅಂತ ಬರುತ್ತೆ, ಇದು ಬಿಳಿ ಗೋವಿನ ಜೋಳ ಮೆಕ್ಕೆಜೋಳ ಅಂತ ನಾವು ಏನು ಹೇಳ್ತೀವಿ, ಸುಮಾರು 8-10-12 ಅಡಿಯಷ್ಟು ಎತ್ತರ ಬೆಳೆಯುತ್ತೆ. ಸಾಕಷ್ಟು ಕಾಳಗಿಂತ ಹೆಚ್ಚು ಮೇವಿನ ಭಾಗ ಏನಿರುತ್ತೆ ಅದು ಬೆಳೆಯೋದ್ರಿಂದ ಉತ್ತಮ ಮೇವು ಆಗಿ ಇದು ಇರುವುದರಿಂದ ಈ ಬೀಜಗಳನ್ನು ನಾವು ರೈತರಿಗೆ ಉಚಿತವಾಗಿ, ಯಾವ ರೈತರ ಹತ್ರ ನೀರಾವರಿ ಸೌಲಭ್ಯ ಇದೆ ಅಥವಾ ಅವರು ಬೆಳೆಯೋಕ್ಕೆ ಇಚ್ಛೆ ಪಡ್ತಾರೆ ಅಂಥವರಿಗೆ ನಾವು ಈ ಬೀಜಗಳನ್ನು ಕೊಡಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಜೋಳದ ಮೇವಿನ ಬೀಜಗಳು, ಆಮೇಲೆ ಅಲಸಂದಿ ಬೀಜ, ಹಾಗೆಯೇ ಇನ್ನೂ ಹುಲ್ಲಿನ ರೂಟ್ ಸ್ಟೆಮ್ ಅಂತ ಹೇಳಿ ಕೊಡ್ತೀವಿ. ಹುಲ್ಲು ಬೆಳೆಯೋಕ್ಕೇನೂ ಅವರಿಗೆ ಅವಶ್ಯಕ ಇರುವಂಥ ಸಾಮಗ್ರಿಗಳನ್ನು ನಮ್ಮ ಇಲಾಖೆ ಕೊಡಮಾಡ್ತಾ ಇದೆ.
0: ಖಂಡಿತ ಸರ್. ಆಗಲೇ ಲಸಿಕೆ ಬಗ್ಗೆ ಹೇಳಿದ್ರಿ, ಈಗ ಕರ್ನಾಟಕದಲ್ಲಿ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಕೈಗೊಳ್ಳುವ ಲಸಿಕೆ ಕಾರ್ಯಕ್ರಮಗಳು ಮತ್ತು ಯಾವುವು ಮತ್ತು ಅವು ಉಚಿತವೇ, ಅದರ ಬಗ್ಗೆ ಸರ್?
1: ಹಾಂ, ನಮ್ಮಲ್ಲಿ ಎಲ್ಲ ಲಸಿಕೆಗಳು ಉಚಿತವಾಗಿಯೇ ಇದೆ. ಈಗಾಗಲೇ ನಾನು ತಮ್ಗೆ ಹೇಳಿದ್ದೀನಿ, ಕಾಲು ಮತ್ತು ಬಾಯಿಬೇನೆ ರೋಗದ ವಿರುದ್ಧ ಹಾಕುವಂಥ ಲಸಿಕೆ ಆಗಿರ್ಬೋದು, ಕಂದು ರೋಗದ ವಿರುದ್ಧ ನಾವು ಹಾಕುವಂಥ ಲಸಿಕೆ ಆಗಿರ್ಬೋದು, ದೊಡ್ಡ ಜಾನುವಾರುಗಳಲ್ಲಿ HS ಅಂದರೆ ಹೆಮರೇಜಿಕ್ ಸೆಪ್ಟಿಸಿಮಿಯಾ, ಗಳಲೆ ರೋಗ, ಬ್ಲ್ಯಾಕ್ ವಾಟರ್ ಅಂತ ಬರುತ್ತೆ ಚಪ್ಪೆ ಬೇನೆ ರೋಗ, ಈ ಎಲ್ಲ ರೋಗಗಳಿಗೆ ನಾವು ನೀಡಲಾಗುವ ಲಸಿಕೆ ಉಚಿತವಾಗಿಯೇ ಇರುತ್ತದೆ. ಇದರ ಜೊತೆಗೆ ಕುರಿ ಮತ್ತು ಆಡುಗಳಲ್ಲಿ ಎಂಟ್ರೋಟಾಕ್ಸೆಮಿ ಅಂತ ಬರುತ್ತೆ ಕರುಳು ಬೇನೆ, ಅದರ ಜೊತೆಗೆ PPR ಅಂಥೇಳಿ ಇನ್ನೊಂದು ರೋಗ, ನೀಲಿ ನಾಲಿಗೆ ರೋಗ, ಇವುಗಳಿಗೂ ನಾವು ಲಸಿಕೆಯನ್ನು ಇಲಾಖೆಯಿಂದ ಕೊಡಮಾಡ್ತೇವೆ. ಇದೂ ಸಂಪೂರ್ಣವಾಗಿ ಉಚಿತವಾಗಿರ್ತದೆ.
0: ಸರ್, ಮೊಬೈಲ್ ಪಶು ಚಿಕಿತ್ಸಾ ಘಟಕಗಳು ಎಂದರೇನು ಮತ್ತು ಗ್ರಾಮೀಣ ಪ್ರದೇಶದ ರೈತರಿಗೆ ಇವು ಹೇಗೆ ಸಹಾಯ ಮಾಡುತ್ತದೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ನಗರೀಕರಣ ಹೆಚ್ಚಾದಂಗೆ ನಮ್ಮ ಪ್ರತಿಯೊಂದು ಹಳ್ಳಿಗೆ, ನಮ್ಮ 500 ಪಂಚಾಯಿತಿಯಲ್ಲಿ ಸುಮಾರು 285 ನಮ್ಮ ಸಂಸ್ಥೆಗಳಿದ್ದಾವೆ ಬೆಳಗಾವಿ ಜಿಲ್ಲೆಯಲ್ಲಿ. ಸಂಸ್ಥೆಗಳು ಇಲ್ಲದೇ ಇರೋ ಹಳ್ಳಿಗಳಿಗೆ ಸೇವೆಯನ್ನು ತಲುಪಿಸೋಕೆ ರೈತರಿಗೆ ತಮ್ಮ ಜಾನುವಾರನ್ನ ಅಥವಾ ಈಗಾಗಲೇ ರೋಗಗ್ರಸ್ತ ಜಾನುವಾರನ್ನ ಸಂಸ್ಥೆಗೆ ತೆಗೆದುಕೊಂಡು ಹೋಗುವಲ್ಲಿ ಇರುವಂತ ತೊಂದರೆಯನ್ನು ನಾವು ಮನಗಂಡು ಸರ್ಕಾರ ಏನು ಮಾಡಿದೆ, 1962 ಅಂತೇಳಿ ಒಂದು ಫೋನ್ ನಂಬರಿಗೆ ಪಶು ಸಂಜೀವಿನಿ ಅಂತ ಒಂದು ಯೋಜನೆಯನ್ನು ಆರಂಭಿಸಿದೆ. ಈ ಪಶು ಸಂಜೀವಿನಿ ಯೋಜನೆಯಲ್ಲಿ ಒಂಬತ್ತು ಗಂಟೆಯಿಂದ 5 ಗಂಟೆವರೆಗೆ ರೈತರು ತಮ್ಮ ಜಾನುವಾರುಗಳಿಗೆ ಆರೋಗ್ಯದ ತೊಂದರೆ ಆದಾಗ ಅವರು ಕರೆ ಮಾಡಿದರೆ ರೈತರ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಸೇವೆಯನ್ನು ನೀಡುವಂತ ಯೋಜನೆ ಇದಾಗಿದೆ ಪಶು ಸಂಜೀವಿನಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 17 ಪಶು ಸಂಜೀವಿನಿ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಒಬ್ಬರು ಪಶುವೈದ್ಯರು ಇರ್ತಾರೆ, ಒಬ್ಬರು ಅವರಿಗೆ ಅಸಿಸ್ಟೆಂಟ್ ಇರ್ತಾರೆ, ಒಬ್ಬರು ಡ್ರೈವರ್ ಇರ್ತಾರೆ. ಅದರ ಜೊತೆಗೆ ನಮ್ಮದೇ ಆದ ವೆಹಿಕಲ್ ಇದೆ. ಆ ವೆಹಿಕಲ್ ಜೊತೆ ಅವಶ್ಯಕವಿರುವಂತಹ ಎಲ್ಲ ಔಷಧಿಗಳು ಸಾಮಗ್ರಿಗಳು ಇರ್ತವೆ. ಇದು ರೈತರ ಮನೆ ಬಾಗಿಲಿಗೆ ಹೋಗುವಂತದ್ದು, ಆದರೆ ಇದಕ್ಕೆ ಸಮಯದ ಪರಿಮಿತಿ ಇದೆ, 9 ಗಂಟೆಯಿಂದ 5 ಗಂಟೆ. ಅಂದ್ರೆ ಈ ಪ್ರಯೋಜನ ರೈತರು ಪಡ್ಕೊಂಡಲ್ಲಿ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಇರುವಂತ ಸಿಬ್ಬಂದಿ ಕೊರತೆಯನ್ನು ಇದು ನೀಗಿಸುತ್ತೆ. ಅದರ ಜೊತೆಗೆ ಯಾವ ಹಳ್ಳಿಗಳಲ್ಲಿ ನಮ್ಮ ಸಂಸ್ಥೆಗಳು ಇಲ್ಲ ಅಲ್ಲಿನೂ ಉಚಿತವಾಗಿ ನಮ್ಮ ಇಲಾಖೆಯ ಸೇವೆಯನ್ನು ಪಡೆಯುವಲ್ಲಿ ಇದು ಮಹತ್ತರ ಪಾತ್ರವನ್ನು ವಹಿಸ್ತಾ ಇದೆ.
0: ಪಶು ಸಂಜೀವಿನಿ ಅಂತ ಹೇಳಿದ್ರಿ ಸರ್, ಇದರ ಬಗ್ಗೆ ಬೆಳಗಾವಿಯ ರೈತರು ಹೌ ಅವೇರ್ ಆಗ್ತಾರೆ?
1: ನಾವು ಈಗಾಗಲೇ ಇದು 2 ವರ್ಷಗಳಿಂದ ನಡೀತಾ ಇರುವಂತಹ ಯೋಜನೆ ಆಗಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಇದರ ಬಗ್ಗೆ ತಿಳುವಳಿಕೆ ಇದೆ ರೈತರಲ್ಲಿ. ನಮಗೆ ಪ್ರತಿ ತಿಂಗಳು ಕನಿಷ್ಠ 90 ಕೇಸುಗಳನ್ನು ನೋಡಬೇಕಂತ ಹೇಳಿ ನಾವು ಅವರಿಗೆ ರಿಸ್ಟ್ರಿಕ್ಷನ್ ಹಾಕಿದ್ದಿದೆ. ಆದರೆ ರಾಯಬಾಗದಂಥ ತಾಲೂಕಿನಲ್ಲಿ 150-200 ಕೇಸುಗಳವರೆಗೆ ಅವರು ತಲುಪ್ತಾ ಇದ್ದಾರೆ. ಆದ್ದರಿಂದ ರೈತರಲ್ಲಿ ಸಾಕಷ್ಟು ಇದರ ಬಗ್ಗೆ ತಿಳುವಳಿಕೆ ಇದೆ. ಕೆಲವೊಂದು ಈ ಸೇವೆ ಈ ಘಟಕದಲ್ಲಿ ಸಿಗದೇ ಇರುವಾಗ ಅದನ್ನು ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆ ಸಿಬ್ಬಂದಿ ಪೂರೈಸ್ತಾರೆ.
0: ಸರ್, ಹಾಲು ಉತ್ಪಾದಕರಿಗೆ ಸರ್ಕಾರ ನೀಡುವ ಪ್ರೋತ್ಸಾಹದ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹಾಲಿನ ದರದ ಬಗ್ಗೆ ಯಾವಾಗಲೂ ಉತ್ಪಾದಕರಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ. ಅವರು ಎಷ್ಟು ಹೆಚ್ಚಿಗೆ ಮಾಡಿದರೂ ಅವರಿಗೆ ಕಡಿಮೆ ಅನಿಸೋದು ಸಹಜ. ಅದಕ್ಕೆ ಸರ್ಕಾರ ಇದನ್ನು ಮನಗಂಡು ನಾವು ಉಪಯೋಗದಾರರಿಗೆ ಕನ್ಸ್ಯೂಮರ್ಸ್ಗೆ ಹೊರೆ ಆಗಲಾರ್ದಂಗೆ ಹಾಲಿನ ದರವನ್ನು ನಿರ್ಧರಿಸಿರುವುದರಿಂದ ಉತ್ಪಾದಕರಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಪ್ರತಿಯೊಂದು ಲೀಟರ್ ಹಾಲು ಈ ನಾವೇನು KMF ಅಂತ ಹೇಳ್ತೀವಿ, ಕೋಆಪರೇಟಿವ್ ಸೊಸೈಟಿಗಳಿದೆ, ಅಲ್ಲಿ ಹಾಲನ್ನು ಶೇಖರಿಸಿ ನಿಮಗೆ ನಂದಿನಿ ಮುಖಾಂತರ ತಲುಪಿಸ್ತಾರೆ. ಆ ಶೇಖರಣಾ ಘಟಕಗಳಲ್ಲಿ ಶೇಖರಣೆ ಆಗುವಂಥ ಪ್ರತಿಯೊಂದು ಲೀಟರ್ ಹಾಲಿಗೆ ರೈತರು ಏನು ಕೊಡಮಾಡ್ತಾರೆ ಅವರಿಗೆ ಪ್ರತಿಯೊಂದು ಲೀಟರ್ಗೆ 5 ರೂಪಾಯಿ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆ ಮುಖಾಂತರ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ.
0: ಈಗ ರೈತರಿಗೆ ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ವಿಷಯಗಳ ಬಗ್ಗೆ ತರಬೇತಿ ನೀಡಲು ಸರ್ಕಾರ ನಡೆಸುವ ಕಾರ್ಯಕ್ರಮಗಳು ಯಾವುವು ಸರ್?
1: ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 3-4 ಟ್ರೈನಿಂಗ್ ಸೆಂಟರ್ಸ್ ಇದ್ದಾವೆ. ಅದರಲ್ಲಿ ನಮ್ಮ ಇಲಾಖೆಯಿಂದ ನಡೆಯುವಂಥ ಮಾಂತೇಶ್ ನಗರದಲ್ಲಿ ನಮ್ಮ ತರಬೇತಿ ಕೇಂದ್ರ ಇದೆ. ಅದರ ಜೊತೆಗೆ ರೈತ ತರಬೇತಿ ಕೇಂದ್ರ ಅಂತೇಳಿ ನಮ್ಮ ಬೆಳಗಾವಿ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಇದೆ. ಅದರ ಜೊತೆಗೆ ಕೋಳಿ ಕುಕ್ಕುಟ ಉದ್ಯಮಕ್ಕೆ ಸಹಾಯಕ ಆಗಲಿ ಅಂತೇಳಿ ನಾವು KCPF ಕುಕ್ಕುಟ ಮಂಡಳಿ ಅಂತಿದೆ, ಅವ್ರದ್ದು ಒಂದು ತರಬೇತಿ ಕೇಂದ್ರ ನಮ್ಮಲ್ಲಿದೆ. ಇವರೆಲ್ಲರೂ ನಮ್ಮ ರೈತರಿಗೆ ಅವಶ್ಯಕವಿರುವಂಥ ವೈಜ್ಞಾನಿಕ ಸಾಕಾಣಿಕೆಗಾಗಿ ಬೇಕಾದಂಥ ಜ್ಞಾನವನ್ನು ಕೊಡಮಾಡ್ತಾರೆ. ಅದರ ಜೊತೆಗೆ ಇವರು ಪ್ರಮಾಣ ಪತ್ರಗಳನ್ನು ನೀಡ್ತಾರೆ. ಈ ಪ್ರಮಾಣ ಪತ್ರಗಳಿಂದ ಅವರಿಗೆ ಸಾಲಕ್ಕಾಗಿ ಅರ್ಜಿ ಹಾಕುವುದಾಗಲಿ, NLM EDP ಅರ್ಜಿ ಹಾಕುವುದಾಗಲಿ, ಈ ಪ್ರಮಾಣ ಪತ್ರದ ಅವಶ್ಯಕತೆ ಇರುತ್ತದೆ, ಅದನ್ನು ನಾವು ಪೂರೈಸ್ತಾ ಇದ್ದೀವಿ. ನಾವೇನು ತರಬೇತಿ ಕೊಡ್ತಾ ಇದ್ದೀವಿ ಅದು ಮುಖ್ಯವಾಗಿ ಎಮ್ಮೆ ಮತ್ತು ಆಕಳುಗಳನ್ನು ವೈಜ್ಞಾನಿಕವಾಗಿ ಹೈನುಗಾರಿಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ 2 ದಿನದಿರುತ್ತೆ. ಕುರಿ ಮತ್ತು ಆಡು ಸಾಕಾಣಿಕೆಗಾಗಿ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರದ್ದು ಅದು 2 ದಿನದ ತರಬೇತಿ ಇರುತ್ತೆ. ಇದರ ಜೊತೆಗೆ ಹಂದಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ, ಮತ್ತೆ ಕೋಳಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಇದೇ ಮೊದಲ ಬಾರಿಗೆ ಕುಕ್ಕುಟ ಸಂಜೀವಿನಿಯನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯತದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂಥ ಮಾನ್ಯ ರಾಹುಲ್ ಶಿಂದೆ ಸಾಹೇಬರು ನಮಗೆಲ್ಲ ನಿರ್ದೇಶನ ನೀಡಿದ್ದಾರೆ. ಇದರ ಮುಖಾಂತರ ನಾವು 500 ಗ್ರಾಮ ಪಂಚಾಯತಿಗಳಲ್ಲಿ 1,000 ತತ್ತಿ ಕೊಡುವಂಥ ಅಂದರೆ ಲೇಯರ್ಸ್ ಅಂತ ಏನು ಹೇಳ್ತೀವಿ ಅಂಥ ಕೋಳಿಗಳ ಘಟಕಗಳನ್ನು ಸ್ಥಾಪಿಸಿ ಸ್ವಸಹಾಯ ಗುಂಪಿನ ಸದಸ್ಯರುಗಳಿಗೆ ಇದರ ಮ್ಯಾನೇಜ್ಮೆಂಟನ್ನು ಕೊಟ್ಟು ಪಂಚಾಯತಿಯಿಂದ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ಟು ಇದನ್ನು ನಡೆಸಿದ್ದಾದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ಮೂಲಭೂತ ಸೌಕರ್ಯಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ನಮ್ಮ ಇದೇ ಇಲಾಖೆಯಿಂದ ಆಗಲಿ ನರೇಗಾ ಸ್ಕೀಮು ಮತ್ತು ಪಂಚಾಯತಿಯವರಿಂದ ಸೇರಿ ಇದನ್ನು ಮಾಡೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿನೂ ಆಗುತ್ತೆ ಮತ್ತು ಪಶುಸಂಗೋಪನಾ ಇಲಾಖೆಯ ಮೂಲಭೂತ ಸೌಕರ್ಯದಲ್ಲಿ ವೃದ್ಧಿನೂ ಆಗುತ್ತೆ ಅನ್ನೋ ಒಂದು ಘನ ಉದ್ದೇಶದಿಂದ ಮಾನ್ಯರು ನಮಗೆ ನಿರ್ದೇಶನ ನೀಡಿದ್ದಾರೆ. ಈ ದಿಶೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಮುಂದಿನ ಕೆಲವು ತಿಂಗಳಲ್ಲಿ ಇದು ಫ್ರೂಟ್ಫುಲ್ ಆಗುತ್ತೆ.
2: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿ ಕನಸಾದಂಥ ವೀಣು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಅವರು ಕಾರ್ಯಕ್ರಮದಲ್ಲಿ, ಸರ್, ರಾಜ್ಯದಲ್ಲಿ ಸ್ಥಳೀಯ ಜಾನುವಾರು ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಇರುವ ಯೋಜನೆಗಳು ಮತ್ತು ಅವುಗಳ ಮಹತ್ವ.
2: ಎರಡು ಯೋಜನೆಗಳು ತಳಿ ಅಭಿವೃದ್ಧಿಗಾಗಿ ನಮ್ಮ ಪಶುಪಾಲನಾ ಇಲಾಖೆಯಲ್ಲಿದೆ. ಒಂದು ಅಮೃತ ಸಿರಿ ಮತ್ತು ಅಮೃತ ಧಾರೆ ಅಂತ ಇವನ್ನು ಕರಿತಾ ಇದ್ದೀವಿ. ಈ ಯೋಜನೆಗಳಲ್ಲಿ ನಾವು ಈ ನಮ್ಮ ಸ್ಥಳೀಯ ತಳಿಗಳೇನಿದ್ದಾವೆ, ಸ್ಥಳೀಯ ತಳಿಗಳಾದ ಅಮೃತ್ ಮಹಲ್ ಆಗಿರ್ಬೋದು, ಹಳ್ಳಿಕರ್ ಆಗಿರ್ಬೋದು, ಕಿಲಾರಿ ಆಗಿರ್ಬೋದು, ಈ ತಳಿಗಳು ಮುಖ್ಯವಾಗಿ ಇವು ಈ ನಾವು ವಿದೇಶಿ ತಳಿಗಳನ್ನು ಎಸ್ಪೆಷಲಿ ನಾವು ಹೋಲ್ಸ್ಟೈನ್ ಫ್ರಿಜಿಯನ್ ಎಚ್ ಎಫ್ ಅಂತ ಹೇಳ್ತೀವಿ ಮತ್ತು ಜರ್ಸಿ ಅಂತ ಹೇಳ್ತೀವಿ, ಈ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಇವುಗಳು ಹಾಲಿನ ಇಳುವರಿಯನ್ನು ಬಹಳಷ್ಟು ಹೆಚ್ಚಿಗೆ ಕೊಡೋದ್ರಿಂದ ಈ ತಳಿಗಳು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಇದ್ದಾವೆ. ಅದರ ಜೊತೆಗೆ ಈ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ ನಾವು, ಆನುವಂಶೀಯತೆಯಲ್ಲಿ ವಿವಿಧತೆ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಸ್ಥಳೀಯ ತಳಿಗಳನ್ನು ನಾವು ಸಂರಕ್ಷಿಸ್ಕೊಳ್ಬೇಕಾಗಿದೆ. ಆ ಸ್ಥಳೀಯ ತಳಿಗಳಾದ ಈಗ ನಾನೇನು ಹೇಳಿದೆ, ದೇವನಿ, ಕಿಲಾರಿ, ಅಮೃತ್ ಮಹಲು ಮತ್ತು ಹಳ್ಳಿಕಾರ್ ಅಂತ, ಇಂಥ ತಳಿಗಳಿಗೆ ನಮ್ಮದೇ ಆದಂಥ ಕ್ಷೇತ್ರಗಳಿದ್ದಾವೆ, ಫಾರ್ಮ್ಸ್ ಇದ್ದಾವೆ. ಅಲ್ಲಿ ಇವುಗಳ ಕರುಗಳನ್ನು ಬೆಳೆಸಿ ದೊಡ್ಡದು ಮಾಡಿ ಇದನ್ನು ಆ ಜಾನುವಾರಿನ ಮೂಲ ಬೆಲೆಯ 25% ಬೆಲೆಗೆ ಶಾಸಕರಿಂದ ಪ್ರಮಾಣ ಪತ್ರ ಪಡೆದುಕೊಂಡು ಬಂದಂಥ ರೈತರಿಗೆ ನಾವು ಈ ಜಾನುವಾರುಗಳನ್ನು ಕೊಡ್ತೀವಿ. ಅಂದರೆ 100 ರೂಪಾಯಿ ಇದ್ರೆ ಬರೀ 25 ರೂಪಾಯಿ ಅವ್ರು ಪೇ ಮಾಡೋದು, 75 ರೂಪಾಯಿ ಅಷ್ಟು ಸಬ್ಸಿಡಿ ಆಗುತ್ತೆ. ಇದು ಅಮೃತ ದಾರೆ ಮತ್ತು ಅಮೃತ ಸಿರಿ ಅನ್ನೋ ಯೋಜನೆ ಅಡಿ ನಮ್ಮ ಇಲಾಖೆಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ.
1: ಸ್ನೇಹಿತರೆ, ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯಿಂದ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟರು. ಈಗ ಮುಖ್ಯವಾಗಿ ಪಶು ಸಂಗೋಪನೆ ಇಲಾಖೆಯಿಂದ ರೈತರು ಆರ್ಥಿಕವಾಗಿ ಸಬಲರಾಗಲು ಒದಗಿಸುವ ಇತರ ಸೌಲಭ್ಯಗಳು ಮತ್ತು ಸಲಹೆಗಳು ಯಾವುವು, ಅದರ ಬಗ್ಗೆ ಸ್ವಲ್ಪ.
2: ರೈತರು ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ವೈಜ್ಞಾನಿಕವಾಗಿ ಹೈನುಗಾರಿಕೆ ಮತ್ತು ಪಶುಸಂಗೋಪನೆಯನ್ನು ಅವರು ಅಳವಡಿಸ್ಕೋಬೇಕು. ಇದಕ್ಕಾಗಿ ಮೊದಲನೇದಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ, ಎರಡನೇದಾಗಿ ವಿಮಾ ಯೋಜನೆ, ಮೂರನೇದಾಗಿ ಸಾಲ ಸೌಲಭ್ಯ, ಈ ಎಲ್ಲ ಸೌಲಭ್ಯಗಳ ಜೊತೆಗೆ ನಾವು ಅವರ ಹಳ್ಳಿಗೆ ಹೋಗಿ, ಈಗ ಎಲ್ಲಿ ನಮ್ಮ ಸಂಸ್ಥೆಗಳು ಇರೋದಿಲ್ಲವೋ ಅಂಥ ಹಳ್ಳಿಗಳಿಗೆ ನಾವು ಜಾನುವಾರು ಚಿಕಿತ್ಸಾ ಶಿಬಿರ ಅಂತ ಹೇಳಿ ಮಾಡ್ತೀವಿ. ಆಮೇಲೆ ಕರುಗಳ ಪ್ರದರ್ಶನ ಅಂತ ಮಾಡ್ತಿದ್ದೀವಿ. ಕರುಗಳ ಪ್ರದರ್ಶನ ಅಂದರೆ ಎಲ್ಲರೂ ತಮ್ಮ ಕರುಗಳನ್ನು ತಂದು ಅಲ್ಲಿ ಪ್ರದರ್ಶಿಸ್ತಾರೆ, ಅತಿ ಉತ್ತಮವಾದ ಕರುವಿಗೆ ನಾವು ಬಹುಮಾನವನ್ನು ನೀಡ್ತೀವಿ. ಇದರಿಂದ ಉಳಿದ ರೈತರಿಗೂ ತಮ್ಮ ಕರುಗಳನ್ನು ವೈಜ್ಞಾನಿಕವಾಗಿ ಮತ್ತು ಸಾಕಷ್ಟು ಆಹಾರ ನೀಡಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೋಬಹುದು ಅನ್ನೋದನ್ನು ಮನವರಿಕೆ ಮಾಡಿಕೊಡೋಕೆ ನಾವು ಈ ಯೋಜನೆ ಬಳಸ್ತೀವಿ. ಪಶು ಚಿಕಿತ್ಸಾ ಶಿಬಿರದಲ್ಲಿ ಈಗಾಗಲೇ ರೈತರಿಗೆ ತೊಂದರೆ ಇದ್ದರೆ ನಮ್ಮಲ್ಲೇ ಇರುವಂತಹ ನುರಿತ ತಜ್ಞ ವೈದ್ಯರನ್ನು, ಪಶು ವೈದ್ಯರನ್ನು ಕರೆದುಕೊಂಡು ಹೋಗಿ, ಈಗ ಗೈನಕಾಲಜಿ ಆಗಿರ್ಬೋದು, ಮತ್ತೊಂದು ಫೀಲ್ಡಲ್ಲಿ ಯಾರು MSc PhD ಮಾಡಿರ್ತಾರೆ, ಹೆಚ್ಚಿನ ಇದನ್ನು ಜ್ಞಾನ ಹೊಂದಿರ್ತಾರೆ, ಅವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ರೈತರ ತೊಂದರೆಗಳನ್ನು ನಿವಾರಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿಯೊಂದು ಸ್ಕೂಲ್, ಈವನ್ ಸ್ಕೂಲ್ ಕಾಲೇಜಸ್ಗೆ ಹೋಗಿ ನಾವು ಮೊಟ್ಟೆ ಸೇವನೆಯಿಂದ ಆಗುವಂಥ ಲಾಭಗಳು ಏನಿದ್ದಾವೆ ಇದನ್ನು ನಾವು ಮನವರಿಕೆ ಮಾಡಿಕೊಡುವಂಥ ಕಾರ್ಯಕ್ರಮ ಮಾಡ್ತೇವೆ. ಅದರ ಜೊತೆಗೆ ರೇಬಿಸ್ನಂಥ ಈಗೇನು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ರೋಗ ಇರುತ್ತೆ, ಅದು ಯಾವ ರೀತಿ ಬರುತ್ತೆ, ಅದನ್ನು ಯಾವ ರೀತಿ ತಡೆಗಟ್ಟಬೇಕು, ನಾಯಿ ಕಚ್ಚಿದಾಗ ಏನು ಮಾಡಬೇಕು, ಇಂಥ ಎಲ್ಲ ಇದನ್ನು ನಮಗೆ ನಾವು ಎಲ್ಲ ನಮ್ಮ ಪಶುವೈದ್ಯರಿಗೆ ತಮ್ಮ ಸ್ಥಳೀಯವಾಗಿರುವಂಥ ಶಾಲೆಗಳಿಗೆ ತೆರಳಿ ಅಲ್ಲಿ ಮಕ್ಕಳಿಗೆ ತಿಳಿಹೇಳಿಕೆ ಕೊಡುವಂಥ ಕಾರ್ಯಕ್ರಮ ಇದು. ಇದರಲ್ಲಿ ಅವರೆಲ್ಲ ಹೋಗಿ ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ, ಅದರ ಪ್ರಕಾರ ಪ್ರತಿಯೊಂದು ಆಯ್ದ ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರನ್ನ ಅಲ್ಲಿ ಸಂಪರ್ಕಿಸಿ ಅಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮತ್ತು ಆಡಿಯೋ ವಿಜುವಲ್ಸ್ ಯೂಸ್ ಮಾಡಿ ಇದ್ರ ಬಗ್ಗೆ ತಿಳುವಳಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಇದೆಲ್ಲ ಜೊತೆ ವಿಮಾ ಯೋಜನೆ ಬಹಳ ಮುಖ್ಯ. ಯಾವ್ದಾದ್ರು ಆರ್ಥಿಕ ತೊಂದರೆ ಆದಾಗ ರೈತರಿಗೆ ಮುಖ್ಯವಾಗಿ ಅವರಿಗೆ ಸಹಾಯ ಮಾಡೋದು ಈ ವಿಮಾ ಯೋಜನೆ. ಇದರ ಜೊತೆಗೆ ಹಾಲಿಗೆ ನಾವು ಕೊಡ್ತಕ್ಕಂಥ ಪ್ರೋತ್ಸಾಹಧನ, ಈ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ನಮ್ಮ ರೈತರ ಆರ್ಥಿಕತೆ ಏನಿದೆ, ಅವರ ಇನ್ಕಮ್ ಏನಿದೆ, ಅದು ಎರಡು ಪಟ್ಟ. ಇದನ್ನ ಮಾಡುವ ದಿಕ್ಕಿನಲ್ಲಿ ಇದು ಹೈನುಗಾರಿಕೆಯಿಂದ ಆಗುವಂತದ್ದು. ಇದರ ಜೊತೆಗೆ ನಾವು ಪ್ರಾಣಿಗಳನ್ನ ಸಾಕಿದಾಗ ಬರುವಂತ ಫಾರ್ಮ್ಯಾಡ್ ಮೆನ್ಯೂರ್ ಏನಿದೆ, ಎಸ್ಪೆಷಲಿ ಗೊಬ್ಬರ ಇರಬಹುದು, ಅದು ಕೋಳಿ ಗೊಬ್ಬರ ಇರಬಹುದು, ಕುರಿ ಗೊಬ್ಬರ ಇರಬಹುದು, ಅಥವಾ ದನಗಳಿಂದ ಬರುವಂತ ಗೊಬ್ಬರ, ಅದನ್ನು ಮುಂದೆ ಎನ್ರಿಚ್ ಮಾಡಿ ಅದಕ್ಕೆ ರಾಕ್ ಫಾಸ್ಫೇಟ್ ಹಾಕಿ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳಿ ಒಂದು ಮಾಡ್ತಾ ಇದೀವಿ ನಾವು ಆ ಯೋಜನೆಯನ್ನು. ಆಮೇಲೆ ಅದರ ಜೊತೆಗೆ ಬಯೋಗ್ಯಾಸ್ ಯೋಜನೆ ಇದೆ. ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಏನಂದ್ರೆ ರೈತರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಿ, ರೈತರು ಮುಖ್ಯವಾಗಿ ಬೆಳೆಗಳ ಮೇಲೆ ಅವಲಂಬಿತರಾಗಿರ್ತಾರೆ, ಆದರೆ 3-5 ವರ್ಷಕ್ಕೆ ಒಂದು ಸೈಕಲ್ನಲ್ಲಿ ಅತಿವೃಷ್ಟಿ ಆಗ್ತಿರ್ಬೋದು ಅಥವಾ ಮಳೆಯ ಕೊರತೆ ಆಗ್ಬೋದು, ಈ ಎಲ್ಲ ಬಾಧಕಗಳನ್ನು ತಡೆದುಕೊಳ್ಳೋಕೆ ಅವರಿಗೆ ಇದು ನಮ್ಮ ಹೈನುಗಾರಿಕೆ ಏನಿದೆ ಪೂರಕವಾದ ಒಂದು ಉದ್ಯೋಗ ಸೃಷ್ಟಿ ಮಾಡುತ್ತೆ. ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಆರ್ಥಿಕ ತೊಂದರೆ ಇದ್ದಾಗ ಆರ್ಥಿಕವಾಗಿ ಅವರು ಸಬಲರಾಗಕ್ಕೆ ಇದು ಸಹಾಯ ಮಾಡ್ತಿದೆ.
1: ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ, ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶುಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ರವಿ ಸರ್ ಅವರು. ಡಾಕ್ಟರ್ ಸರ್, ಈಗ ರೇಬಿಸ್ ಬಗ್ಗೆ ನೀವು ಹೇಳಿದ್ರೆ ಏನ್ ಮಾಡಬೇಕು ಅಂತ ಒಂದು ಬಹಳ ದೊಡ್ಡ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ, ಅದು ಒಬ್ರು ಸಾವನ್ನಪ್ಪಿದ್ರು ಅಂತ ಸಂದರ್ಭದಲ್ಲಿ ಫಸ್ಟ್ ಏಡ್ ಅಂತ ಏನ್ ಹೇಳ್ತಾರೆ, ಏನ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ.
2: ಜಗತ್ತಿನಾದ್ಯಂತ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಮಾತ್ರ ರೇಬಿಸ್ ರೋಗ ಉಳಿದುಕೊಂಡಿದೆ, ಉಳಿದ ಎಲ್ಲ ದೇಶಗಳ ರೇಬಿಸ್ ಅನ್ನ ಅದರಿಂದ ಹೊರಗೆ ಬರುವಲ್ಲಿ ಈಗಾಗಲೇ ಸಫಲ ಆಗಿದ್ದಾವೆ. ನಮ್ಮಲ್ಲಿರುವಂತ ಜನಸಂಖ್ಯೆ ಮತ್ತೆ ಪ್ರಾಣಿಗಳಿಂದ ಇರಬಹುದಾದಂತ ತಿಳುವಳಿಕೆ ಮಾಹಿತಿ ಕೊರತೆಯಿಂದ ಈ ರೋಗ ಇನ್ನೂ ನಮ್ಮಲ್ಲಿದೆ. ಈಗಾಗಲೇ ನ್ಯಾಷನಲ್ ರೇಬಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಹೇಳಿ ಭಾರತದಲ್ಲಿ 2035 ನಾವು ರೇಬಿಸ್ ಮುಕ್ತ ಆಗಬೇಕನ್ನುವಂಥ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ 3 ಇಲಾಖೆಗಳು ಭಾಗವಹಿಸ್ತಾ ಇದ್ದಾವೆ. ಮೊದಲೇದಾಗಿ ಹ್ಯೂಮನ್ ಹೆಲ್ತ್ ಆರೋಗ್ಯ ಇಲಾಖೆಯವರಿದ್ದಾರೆ, ಪಶುವೈದ್ಯಕೀಯ ಇಲಾಖೆ. ಇದರ ಜೊತೆಗೆ ಪರಿಸರವನ್ನು ನಾವು ಯಾವ ರೀತಿ ಇದನ್ನು ಮಾಡಬೇಕನ್ನೋದು ಮುಖ್ಯವಾಗಿ ಇರೋದರಿಂದ ಉಳಿದ ಇಲಾಖೆಗಳಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಆಮೇಲೆ ಅಗ್ರಿಕಲ್ಚರ್ನವರಾಗಲಿ, ಉಳಿದವ್ರನ್ನು ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಈ ಎಸ್ಪೆಷಲಿ ಅರಣ್ಯದ ಅಂಚಿನಲ್ಲಿರುವಂಥ ಗ್ರಾಮಗಳಲ್ಲಿ ಈ ಅರಣ್ಯದ ಪ್ರಾಣಿಗಳು, ಕಾಡು ಪ್ರಾಣಿಗಳಲ್ಲಿ ಯೂಶುವಲಿ ಇದು ರೇಬಿಸ್ ಏನಿರುತ್ತೆ, ರಿಸರ್ವಾಯರ್ ಹೋಸ್ಟ್ ಅಂತ ಕರಿತೀವಿ, ಅದರಲ್ಲಿ ರೇಬಿಸ್ ಇದು ವೈರಸ್ನಿಂದ ಬರುವಂಥ ರೋಗ. ಈ ವೈರಸ್ ಆ ಪ್ರಾಣಿಗಳಲ್ಲಿ ಇರುತ್ತೆ. ಅವು ತಮ್ಮ ಆಹಾರಕ್ಕಾಗಿ ಹಳ್ಳಿಗಳಿಗೆ ಎಂಟರ್ ಆದಾಗ ನಾಯಿಗಳಿಗೆ ಕಚ್ಚೋದಾಗಲಿ ಅಥವಾ ಅದರ ಜೊಲ್ಲಿನಿಂದಾಗಲಿ ಆ ಪ್ರಾಣಿಗಳಿಗೆ ಬರುತ್ತೆ. ಅದು ಮುಂದೆ ಹಾಗೆ ಸಿಟಿಗಳಿಗೂ ಮತ್ತು ಉಳಿದ ಜಾಗಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಆ ಕಾಡಿನಂಚಿನ ಗ್ರಾಮಗಳಲ್ಲಿ ಇರುವಂಥ ಎಲ್ಲ ಈ ನಾಯಿ ಮತ್ತು ರೇಬಿಸ್ ಬರಬಹುದಾದಂಥ ಎಲ್ಲ ಪ್ರಾಣಿಗಳಿಗೆ ಲಸಿಕಾಕರಣ ಮಾಡ್ತೀವಿ. ಅದರಿಂದ ನಾಯಿಗಳಿಂದ ಕಾಡಿನ ಪ್ರಾಣಿಗಳಿಗೂ ಹೋಗಬಾರ್ದು, ಕಾಡಿನ ಪ್ರಾಣಿಗಳಿಂದ ನಾಡಿನ ಪ್ರಾಣಿಗಳಿಗೂ ಈ ರೇಬಿಸ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಲಸಿಕಾ ಕಾರ್ಯಕ್ರಮ ಕೈಗೊಳ್ತೀವಿ. ಕೆಲವೊಂದು ಬ್ಯಾಟ್ಸ್ ಮುಖಾಂತರನೂ ಇದಾಗುತ್ತೆ, ಬಟ್ ಅವು ನಮ್ಮ ದೇಶದಲ್ಲಿ ಫಾರ್ಚುನೇಟ್ಲಿ ಅವು ಇಲ್ಲ. ಆದ್ದರಿಂದ ಅದರ ಬಗ್ಗೆ ನಾವು ಭಾಳಷ್ಟು ಚಿಂತಿತರಾಗುವ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ, ಇದು ಸ್ಥಳೀಯ ಏನು ಸಂಸ್ಥೆಗಳಿರ್ತವೆ, ಮುನ್ಸಿಪಾಲ್ಟಿ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ಆಮೇಲೆ ಕಾರ್ಪೊರೇಷನ್ ಆಗಲಿ, ಇವರಿಗೆ ಈಗಾಗಲೇ ಜವಾಬ್ದಾರಿಯನ್ನು ನೀಡಲಾಗಿದೆ. ಏನಂದರೆ ಸ್ಟ್ರೇ ಆನಿಮಲ್ಸ್, ಸ್ಟ್ರೇ ಡಾಗ್ಸ್ ಏನಿರ್ತವೆ, ಬೀದಿ ನಾಯಿಗಳು, ಬೀದಿ ನಾಯಿಗಳನ್ನು ನಾವು ನಿಯಂತ್ರಣ ಮಾಡಬೇಕಾದ್ರೆ, ಅದರ ಸಂತತಿಯನ್ನು ನಿಯಂತ್ರಣ ಮಾಡಬೇಕಾದ್ರೆ ಇರುವಂಥ ಒಂದೇ ಒಂದು ಮಾನವೀಯ ಮಾರ್ಗ ಅಂದರೆ ಅವಕ್ಕೆ ABC ಅಂತೇಳಿ ಒಂದು ಪ್ರೋಗ್ರಾಮ್ ಇದೆ, ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ. ABC ಅಂದರೆ ಸಂತಾನ ಶಸ್ತ್ರ ಚಿಕಿತ್ಸಾ ವಿಧಾನ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಮೇಲ್ ಫಿಮೇಲ್ ಏನು ಸ್ಟ್ರೇ ಡಾಗ್ಸ್ ಇರ್ತವೆ ಅಡಲ್ಟ್ ಏಜಿಗೆ ಬರುವಂಥವು, ಅವನ್ನೆಲ್ಲ ಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗುತ್ತೆ. ಅದರಿಂದ ಆ ಸಂತತಿ ಅಲ್ಲಿಗೆ ನಿಂತು ಮುಂದುವರಿಯದೆ ನಾಯಿಗಳ ಸಂಖ್ಯೆ ಏನಿರುತ್ತೆ ಅದು ಒಂದು ಸ್ಟೇಬಲ್ ಆಗುತ್ತೆ. ಎರಡನೇದು ಸಂತಾನಹರಣ ಶಸ್ತ್ರ ಚಿಕಿತ್ಸೆದ ಜೊತೆಗೆ ಪ್ರತಿಯೊಂದು ನಾಯಿಗಳಿಗೆ ನಾವು ರೇಬಿಸ್ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ಈ ರೇಬಿಸ್ ವ್ಯಾಕ್ಸಿನ್ ಕೊಡೋದ್ರಿಂದ ಅದು ತನ್ನ ಲೈಫ್ ಟರ್ಮಲ್ಲಿ ಈ ರೋಗದಿಂದ ರೋಗದ ವಿರುದ್ಧ ಆ್ಯಂಟಿಬಾಡೀಸ್ ಇರ್ತವೆ ಅದಕ್ಕೆ ಮುಕ್ತ ಆಗುತ್ತೆ. ಅದರ ಜೊತೆಗೆ ಪಶುಪಾಲನಾ ಇಲಾಖೆಯಿಂದ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಸ್ಟ್ರೇ ಆನಿಮಲ್ಲಿಗೆ ನಮ್ಮಲ್ಲಿ ಸುಮಾರು 61,000 ಡಾಗ್ ಪಾಪ್ಯುಲೇಷನ್ ಇದೆ. 61,000 ಸಾಕಾಗುವಷ್ಟು ಲಸಿಕೆಯನ್ನು ನಮ್ಮ ಇಲಾಖೆಗೆ ನೀಡಿರ್ತಾರೆ. ಅದನ್ನು ನಾವು ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರ ಸಹಾಯದೊಂದಿಗೆ, ಯಾಕಂದರೆ ರಿಸ್ಟ್ರೇನಿಂಗ್ ಆಫ್ ಎನಿಮಲ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಹಿಡಿದುಕೊಳ್ಬೇಕು. ಸ್ಟ್ರೇ ಎನಿಮಲ್ ನಾವು ಹಾಗೆ ಡೈರೆಕ್ಟ್ ಈ ವ್ಯಾಕ್ಸಿನೇಷನ್ ಮಾಡೋಕ್ಕಾಗೋದಿಲ್ಲ. ಗ್ರಾಮಸ್ಥರ ಸಹಾಯದಿಂದ ಮತ್ತು ಗ್ರಾಮ ಪಂಚಾಯತ್ ಸಹಾಯದಿಂದ ಅವರು ನಮಗೆ ಈ ರಿಸ್ಟ್ರೇನಿಂಗಲ್ಲಿ ಹೆಲ್ಪ್ ಮಾಡಿದರೆ ಅವು ಎಲ್ಲ ಪ್ರಾಣಿಗಳಿಗೆ ನಾವು ಉಚಿತವಾಗಿ ರೇಬಿಸ್ ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ರಿಸ್ಟ್ರೇನಿಂಗ್ ಎಲ್ಲಿ ಆಗಲ್ಲ ಅಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಉಳಿದ ಎಲ್ಲ ಪ್ರಾಣಿಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕಾರ್ಪೊರೇಷನದ್ದು ಮುಖ್ಯ ಕೆಲಸ ತಾವೆಲ್ಲ ನೋಡಿರ್ಬೋದು, ABC ಅಂತೇಳಿ ಟೆಂಡರ್ ಮಾಡಿರ್ತಾರೆ, ಅಲ್ಲಿ ಸ್ಟರ್ಲೈಜೇಷನ್ ಪ್ರೋಗ್ರಾಮ್ ಆಗುತ್ತೆ. ಆ ಸ್ಟರ್ಲೈಜೇಷನ್ ಮಾಡಿದ ನಾಯಿಯ ಎಡಗಡೆ ಕಿವಿ ಭಾಗವನ್ನು 1 cm ಕಟ್ ಮಾಡಿರ್ತಾರೆ. ಆ ಕಟ್ ಆಗದೇ ಇರುವಂಥ ಎನಿಮಲ್ಲು ಇನ್ನೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ ಅಂತ ತಿಳ್ಕೊಂಡು ತಾವು ಕಾರ್ಪೊರೇಷನ್ ಸಹಾಯವಾಣಿಗೆ ಕರೆ ಮಾಡಿದರೆ ಆ ನಾಯಿಗಳನ್ನು ಹಿಡಿದುಕೊಂಡು ಮತ್ತೆ ಸಂತಾನವನ್ನು ಚಿಕಿತ್ಸೆ ಮಾಡಿ ಬಿಡ್ತಾರೆ. ಈ ರೀತಿ ಪ್ರತಿಯೊಂದು ನಾಯಿನೂ ಅಟ್ಲೀಸ್ಟ್ 70% ಇನ್ ಇಯರ್ ಅಂಥೇಳಿ ನಮಗೆ ಟಾರ್ಗೆಟ್ ಇದೆ. ಆ ರೀತಿ ನಾವು ಮಾಡಿದ್ದೇ ಆದಲ್ಲಿ ರೇಬಿಸನ್ನು ಆಮೂಲಾಗ್ರವಾಗಿ ನಾವು ನಮ್ಮ ದೇಶದಿಂದ ಮೂಲೋತ್ಪಾಟನೆ ಮಾಡಬಹುದು.
1: ವಿವರವಾದ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ ಡಾಕ್ಟರ್ ಸರ್. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಸ್ನೇಹಿತರಿಗೆ?
2: ನಿಜವಾಗ್ಲೂ ತಾವು ಮಾಡ್ತಕ್ಕಂತ ಕಾರ್ಯಕ್ರಮ ಬಹಳ ಶ್ಲಾಘನೀಯ. ತಾವು ಈಗಾಗಲೇ ನಾನು ನೋಡಿದೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಿ. ಒಂದು ದಿನದಲ್ಲಿಯೇ ಸುಮಾರು 15 ತಾಸವರೆಗೆ ಕೆಲಸ ಮಾಡ್ತಿದ್ದೀರಿ. ತಮ್ಮಗಳ ಮುಖಾಂತರ ನಮ್ಮ ರೈತರಿಗೆ ನಾನು ತಲುಪಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ. ತಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ತಮ್ಮ ಕಾರ್ಯಕ್ರಮ ಹೀಗೆ ಮುಂದುವರಲಿ, ತಾವು ಇನ್ನೂ ಯಶಸ್ಸಿನ ಇದನ್ನು ತಲುಪಲಿ ಅಂಥೇಳಿ ನಾನು ಬಯಸ್ತೇನೆ.
1: ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ. ಆ್ಯಂಡ್ ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲಿಗೌಡರ್ ಸರ್ ಅವರು ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ಆ್ಯಂಡ್ ನಮಸ್ಕಾರ.
2: ತಮಗೂ ಧನ್ಯವಾದ. ಎಲ್ಲಾ ಶ್ರೋತೃಗಳಿಗೂ ಧನ್ಯವಾದಗಳು.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM ಕನಸು ಬೆಳಗಾವಿಯ ಮೊಟ್ಟ ಮೊದಲ

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ, 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
3: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೇಲಿ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 9380056483.
4: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा Empower 365, कल्पनेपासून कंपनीपर्यंत. रविवार दिनांक 18 ऑक्टोबर 2026 रोजी हुबळी येथे. यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना, सक्सेस स्ट्रॅटेजी.
5: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA,

So I am Manoj Charantimat, retired deputy chief engineer. So I come to yoga daily for a morning session, 6:30 to 7:30. So I came to know about this food festival and now I am participating. I am 70 years old. So this is foxtail millet, navne nileto. Idralli 150 gram navne, ondu 60-inda 80 gram tur dalu, amale turmeric powder, and 1 kg inda 1/2 kg varige vegetables, beans, carrot, ನವಿಲುಕೋಲು, ಫ್ರೆಶ್ ಗ್ರೀನ್ ಪೀಸು, ಟೊಮ್ಯಾಟೊ, ಓನಿಯನ್ ಇದು ಹಾಕಿದ್ದೀವಿ. ಆಮೇಲೆ ಇದೇ ಒಂದು ಸ್ವಲ್ಪ ಲಿಟಲ್ ಬಿಟ್ ಆಫ್ ಟ್ಯಾಂಪ್ರಿನ್ ಆ್ಯಂಡ್ ಹೋಮ್ ಮೇಡ್ ಮಸಾಲ, ಬಿಸಿಡಿ ಬೇಡ ಮಸಾಲ. ಆಮೇಲೆ ಟೆಂಪ್ರಿಂಗ್ ಮಾಡೋ ಸಲುವಾಗಿ ಪೀನಟ್ಟು ಅಥವಾ ಕ್ಯಾಶ್ಯೂ ನಟ್ಟು, ಇದು ಲೋಕಲ್ ತೊಗೋಬೇಕನ್ನೋ ಸಲುವಾಗಿ ನಾವು ಪೀನಟ್ ತೊಗೊಂಡಿದ್ದೀವಿ, ಕ್ಯಾಶ್ಯೂ ನಟ್ ತೊಗೊಂಡಿಲ್ಲ. ಇದನ್ನು ಮಾಡೋದು ಹೆಂಗೆ ಅಂತಂದರೆ 6-8 ತಾಸು ಫಾಕ್ಸ್ಟೈಲ್ ಮಿಲೆಟನ್ನು ಮತ್ತು ತೂರ್ ದಾಲ್ನ ನೆನೆಯಿಡಬೇಕು. ನೆನೆಯಿಟ್ಟು ನೆಕ್ಸ್ಟ್ ಡೇ ದಾಲ್ನ ಪ್ರೆಷರ್ ಕುಕ್ಕರ್ ಮಾಡಿ ಆಮೇಲೆ ಸೈಡಿಗೆ ತೆಗೆದಿಡಬೇಕು. ಆದ ನಂತರ ವೆಜಿಟೇಬಲ್ಸ್ನೆಲ್ಲ ಕುಕ್ ಮಾಡಿ ಇದು ನಮ್ಮ ಕುಕ್ಕರ್ನಲ್ಲಿ ಹಾಕಿ ಆ ಸ್ಮ್ಯಾಶ್ ಮಾಡಿದ ದಾಲು ಮತ್ತು ಮಿಲೆಟ್ನ ಎಲ್ಲ ಕೂಡಿಸ್ಕೊಂಡು ತಿರುಗಾಡಬೇಕು. ಮತ್ತೊಂದು 5 ನಿಮಿಷ ಪ್ರೆಷರ್ ಕುಕ್ ಮಾಡಬೇಕು. ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಅಂತಾರಲ್ಲ ಟೆಂಪರಿಂಗ್ ಮಾಡೋದು, ಅದರಲ್ಲಿ ನೀವು ಘೀನಲ್ಲಿ ಮಾಡಬೇಕು. ಇದು ಶೇಂಗಾ ಒಂದು ಸ್ವಲ್ಪ ಗ್ರೀನ್ ಕಲರ್ ಬ್ರೌನ್ ಕಲರ್ ಬರೋದಕ್ಕೆ ಹಾಕ್ಕೊಂಡು ಅದು ಮಾಡಬೇಕು. ಮಾಡಿಕೊಂಡು ಅದಕ್ಕೇನತ್ತಾರೆ ಸರ್ವ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಮಿಂಟು ಒಂದು ಸ್ವಲ್ಪ ಶೋಕೇಸ್ ಮಾಡಿ ಮಾಡ್ಬೋದು. ಇದರಿಂದ ಏನು ಬೆನಿಫಿಟ್ಸು ಅಂದರೆ ಇಟ್ಸ್ ಅ ಹೈ ಇನ್ ಫೈಬರ್, ಕೀಪ್ಸ್ ಯು ಫುಲ್, ಆಮೇಲೆ ಸ್ಲೋ ಗ್ಲುಕೋಸ್ ರಿಲೀಸ್, ಮಾಡ್ರೇಟ್ ಗ್ಲೈಸಮಿಕ್ ಇಂಡೆಕ್ಸ್, ಆ್ಯಂಡ್ ಮಿಲೆಟ್ ವಿತ್ ದಾಲ್ ಇಟ್ಸ್ ಎ ಫುಲ್ಲರ್ ಪ್ರೋಟೀನ್ ಪ್ರೊಫೈಲ್, ಆ್ಯಂಡ್ ಸೋಕಿಂಗ್ ಹೆಲ್ಪ್ಸ್ ಟು ಅಬ್ಸಾರ್ವ್ ಐರನ್ ಆ್ಯಂಡ್ ಶಿಂಕ್. ಇಟ್ಸ್ ಅ ನ್ಯಾಚುರಲಿ ಗುಡ್ ಅಂಡ್ ಫ್ರೀ. ಸೊ ದಿ ಅಮೌಂಟ್ ಆಫ್ ಇನ್ಗ್ರೀಡಿಯಂಟ್ಸ್ ವಿಚ್ ಐ ಟೋಲ್ಡ್ ಯು, ಇಟ್ ಗಿವ್ಸ್ ಯು ಎನರ್ಜಿ ಆಫ್ ಅರೌಂಡ್ 320 ಕಿಲೋ ಕ್ಯಾಲರೀಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ 40 ಗ್ರಾಮ್ ಆ್ಯಂಡ್ 11 ಗ್ರಾಮ್ ಪ್ರೋಟೀನ್, 13 ಗ್ರಾಮ್ ಫ್ಯಾಟ್ ಆ್ಯಂಡ್ ಫೈಬರ್ 8 ಗ್ರಾಮ್, ಐರನ್ 2.5 to 3 ಗ್ರಾಮ್ ಆ್ಯಂಡ್ ಗ್ಲೈಸೆಮಿಕ್ ಇಂಡೆಕ್ಸ್ ಇಸ್ ಅಬೌಟ್ ಅರೌಂಡ್ 50, ಬಟ್ ಗ್ಲೈಸೆಮಿಕ್ ಲೋಡ್ ಇಸ್ ಲೆಸ್ ದೆನ್ 15. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಆ್ಯಡೆಡ್ ಜೂಲಿಯನ್ ಕಟ್ ಸಲಾಡ್. ಸೊ ಐ ಟೇಕನ್ 150 ಗ್ರಾಮ್ಸ್ ಆಫ್ ಕ್ಯಾರೆಟ್, 150 ಗ್ರಾಮ್ಸ್ ಆಫ್ ಕುಕುಂಬರ್ ಆ್ಯಂಡ್ 1 bell pepper, ದಟ್ಸ್ ಅ ಪರ್ಪಲ್ ಕ್ಯಾಬೇಜ್ ಆ್ಯಂಡ್ ರೋಸ್ಟೆಡ್ ಪಿನಟ್. ಸೊ ಫಾರ್ ಡ್ರೆಸ್ಸಿಂಗ್ ಆಲಿವ್ ಆಯಿಲ್, ಲೆಮನ್ ಜ್ಯೂಸ್, ಸಾಲ್ಟ್ ಆ್ಯಂಡ್ ಪಿಂಚ್ ಆಫ್ ಹನಿ ಐ ಆ್ಯಡೆಡ್ ಆ್ಯಂಡ್ ಮಿಕ್ಸ್ ಇಟ್ ಟುಗೆದರ್. ಆ್ಯಂಡ್ ದಿಸ್ ಈಸ್ ಅ ಬುಂದಿ ಕಾಳು ಸರ್ ಫಾರ್ ಡೆಕೋರೇಷನ್ ಇಟ್ ಇಸ್ ಯೂಸ್. ಸೊ ಆ್ಯಂಡ್ ದಿಸ್ ಜೂಲಿಯನ್ ಕಟ್ ಸಾಲಡ್ ಅದ ಎನರ್ಜಿ ಆಫ್ ಅರೌಂಡ್ 130 kilocalories, ಕಾರ್ಬೋಹೈಡ್ರೇಟ್ ಈಸ್ 12 ಗ್ರಾಮ್, ಪ್ರೋಟೀನ್ ಈಸ್ 3 ಗ್ರಾಮ್ಸ್, ಫ್ಯಾಟ್ ಈಸ್ 9 ಗ್ರಾಮ್ಸ್, ಫೈಬರ್ ಈಸ್ 3 ಗ್ರಾಮ್ಸ್ ಆ್ಯಂಡ್ ವೆರಿ ಲಿಟಲ್ ಪಿಂಚ್ ಆಫ್ ಸಾಲ್ಟ್, ಇಟ್ಸ್ 75 milligrams ಆಫ್ ಸೋಡಿಯಂ ಆ್ಯಂಡ್ ಇಸ್ ಅ ಗ್ಲೈಸೆಮಿಕ್ ಇಂಡೆಕ್ಸ್ ಇಸ್ ವೆರಿ ಲೋ ಆ್ಯಂಡ್ ಗ್ಲೈಸೆಮಿಕ್ ಲೋಡ್ ಇಸ್ ಅರೌಂಡ್ 2. ಸೊ ದಿಟ್ಸ್ ಆಲ್ ಐ ಹ್ಯಾವ್ ಪ್ರಿಪೇರ್ಡ್. ಸೊ ಯು ಕ್ಯಾನ್ ಟೇಸ್ಟ್ ಇಟ್ ಆ್ಯಂಡ್ ಎಂಜಾಯ್ ಇಟ್. ಇಲ್ಲೆಲ್ಲ ಬಂದು ನಾನೇ ಮಾಡಿದೆ ನೋಡ್ರಿ. ಇದರಲ್ಲಿ ಇದನ್ನು ಮಾಡಬೇಕಾದಾಗ ನನ್ನ ಹೆಂಡತಿ ಸ್ವಲ್ಪ ಹೆಲ್ಪಿಂಗ್ ಹ್ಯಾಂಡ್ ಕೊಟ್ಟಿದ್ದಾಳೆ. ಸೊ ನಮ್ಮ ಇವರೆಲ್ಲ ಸಗರೆ ಸರು ಪ್ರಿನ್ಸಿಪಾಲು ಕೇಳಿದ್ರು ಯಾಕ್ರಿ ನೀವು ಒಬ್ಬರಲ್ಲಿ ಮಿಸ್ಸಸ್ ಕರ್ಕೊಂಬಂದಿಲ್ಲ ಅಂತ. ನೀ ಅಕ್ಕಿನ ಕರ್ಕೊಂಬಂದ್ರೆ ಅಕ್ಕಿನ ಮಾಡಿದಾಳೆ ಅಂತ ಆಗಿ ಬಿಡುತ್ತೆ. ಅದ್ರ ಸಲುವಾಗಿ ನಾನೇ ಬಂದಿದ್ದೀನಿ, ನನಗೂ ಕುಕಿಂಗ್ ಇಂಟ್ರೆಸ್ಟು, ಮನೆಯಲ್ಲೆಲ್ಲ ನಾನು ಮಾಡ್ತೇನೆ. ಓಕೆ, ಸೊ ಐ ಆಮ್ ಫೌಂಡ್ ಆಫ್ ಕುಕಿಂಗ್, ಇಟ್ಸ್ ಒನ್ ಆಫ್ ಮೈ ಹಾಬೀಸ್ ಆಲ್ಸೋ ಐ ಕ್ಯಾನ್ ಟೆಲ್ ಯು. ಓಕೆ, ಥ್ಯಾಂಕ್ ಯು.

ನಮಸ್ತೆ, ನಾನು ವೀನಾ ಗಜ್ರೆ. ನಾನು ಪ್ರೊಫೆಷ್ನಲಿ ಅಮೆ ಬೇಕರ್. ಇವತ್ತು ನಾನು ನ್ಯೂಟ್ರಿಷಿಯಸ್ 2 types ಕುಕ್ಕೀಸ್ ಮಾಡಿದ್ದೀನಿ. ಒಂದು ಓಟ್ಸ್ ಜಾಗರಿ ಡ್ರೈ ಫ್ರೂಟ್ ಕುಕ್ಕೀಸು, ಇನ್ನೊಂದು ಮಲ್ಟಿಮಿಲೆಟ್ ಮಸಾಲ ಕುಕ್ಕೀಸ್ ಅಂತೇಳಿ. ಇವೆರಡು ರಿಚ್ ಇನ್ ಫೈಬರ್ ಇದ್ದಾವೆ, ಆಮೇಲೆ ಡಯಾಬಿಟಿಡ್ ಪೇಷಂಟ್ಸ್ಗೆ ದೇ ಆರ್ ಗುಡ್. ಆ್ಯಂಡ್ ಇನ್ ಮಲ್ಟಿಮಿಲೆಟ್ ಒಳಗೆ ನಾನು ಬಾನಿಯಾರ್ಡ್, ಫಾಕ್ಸ್ಟೈಲ್, ಲಿಟಲ್ ಮಿಲೆಟ್ ಆ್ಯಂಡ್ ಜೋವರ್ ಫ್ಲವರ್ ಯೂಸ್ ಮಾಡೀನಿ, ಆ್ಯಂಡ್ ವಿತ್ ಸಮ್ ಲಿಟಲ್ ಸ್ಪೈಸಸ್ ಯೂಸ್ ಮಾಡೀನಿ. ಓಟ್ಸ್ ಜಾಗರಿ ಒಳಗೆ ಓಟ್ಸ್ ಪೌಡರ್, ಜಾಗರಿ ಪೌಡರ್ ಆ್ಯಂಡ್ ಸಮ್ ಡ್ರೈ ಫ್ರೂಟ್ಸ್, ಆ್ಯಂಡ್ ಬೋತ್ ಆರ್ ಮೇಡ್ ಇನ್ ಬಟರ್. ಬೋತ್ ಆರ್ ಹೆಲ್ದಿ ಆ್ಯಂಡ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್, ಈಸಿ ಟು ಡೈಜೆಸ್ಟ್. Especially for diabetic patient, I recommend this multi millet because in that they are gluten free and plus there is no jaggery in that. Thank you.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315255200 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನನ್ನ ಹೆಸರು ಬಂದುಬಿಟ್ಟು ರಾಧಿಕಾ ಪಾಟೀಲ್ ಅಂತ. ನಾನು ಹೌಸ್ ವೈಫ್. ನಾನು ಮಾಡಿದ್ದು ರಾಗಿ ಮೋದಕ. ಈಗ ಗಣೇಶ ಚತುರ್ಥಿ ಸ್ಟಾರ್ಟ್ ಇದೆಯಲ್ಲ, ಸೊ ಅದ್ರ ಥೀಮ್ ಸಲುವಾಗಿ ನಾನು ರಾಗಿ ಮೋದಕ ಮಾಡಿದ್ದು. ಸ್ಪೆಷಲಿ ನಾನು ಇದನ್ನು ಮಾಡಿದ್ದು ಚಿಕ್ಕ ಮಕ್ಕಳ ಸಲುವಾಗಿ, ಅಂದರೆ ಚಿಕ್ಕ ಮಕ್ಕಳಿಗೆ ಹೊರಗಿನ ಚಾಕ್ಲೇಟ್ ಕೊಡೋದು ಅದು ಕೊಡೋಕ್ಕಿಂತ ಇದು ಕೊಡಬೇಕಂತ. ಫಸ್ಟ್ ನಾನು ರಾಗಿ ಹುರ್ಕೊಂಡ್ಬಿಟ್ಟು ಅದರಲ್ಲಿ ಶೇಂಗಾ ಪೌಡ್ರು, ಆಮೇಲೆ ತಿನ್ನು ಎಳ್ಳು, ಆಮೇಲೆ ಬೆಲ್ಲ ಮತ್ತು ಸ್ವಲ್ಪ ತುಪ್ಪ ಹಾಕಿ ಅದ್ರದ್ದು ಇದು ರೆಡಿ ಮಾಡಿಕೊಂಡೆ. ಆಮೇಲೆ ಒಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ, ಗೋಡಂಬಿ, ಬಾದಾಮ್, ಪಿಸ್ತಾ, ಆಕ್ರೂಟ್, ಆಮೇಲೆ ಪಂಪ್ಕಿನ್ ಸೀಡ್ಸ್, ಆಮೇಲೆ ಕೊಬ್ಬರಿ ಎಲ್ಲ ಹಾಕಿ ಅದ್ರದ್ದು ಹೂರ್ಣ ರೆಡಿ ಮಾಡಿಕೊಂಡು ಅದರೊಳಗೆ ಫಿಲ್ ಮಾಡಿ ಮೋದಕ ಶೇಪ್ ಮಾಡಿಬಿಟ್ಟು ನೈವೇದ್ಯ ಥರ ಇಟ್ಟಿದ್ದೀನಿ. ಇದನ್ನು ನೀವು ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಬದಲಿ ಕೊಡ್ಬೋದು, ಇಲ್ಲ ಔಟ್ಸೈಡ್ ಹೋಗ್ತಿದ್ರೆ 15-20 ದಿನ ಇದು ಆರಾಮಾಗಿರುತ್ತೆ, ನೀವು ಯೂಸ್ ಮಾಡ್ಬೋದು.

ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ, ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400 ಪ್ಲಸ್ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ನಾನು ಆಯುರ್ವೇದಿಕ್ ಕೇಲಿಯಲ್ಲಿ ನರ್ಸಿಂಗ್ ಸ್ಟಾಫ್ ಆಗಿ ಕೆಲಸ ಮಾಡ್ತಿದ್ದೇನೆ. ನನ್ನ ಹೆಸರು ಚಂದ್ರಕಲಾ ಬಸನಗೌಡ ಪಾಟೀಲ. ನಾನು ಮನೆಯಲ್ಲಿರುವ ಪದಾರ್ಥಗಳನ್ನು ಆಯುರ್ವೇದದ ದೃಷ್ಟಿಯಿಂದ ಹೆಲ್ತಿಗೆ ಬೇಕಾಗುವಂಥ ಪೌಷ್ಟಿಕಾಂಶಗಳು ಹಾಗೂ ಸರಳ ಜೀರ್ಣಕ್ರಿಯೆಗಳಂತ ಆಹಾರವನ್ನು ಆಯ್ಕೆ ಮಾಡಿಕೊಂಡು ಇದನ್ನು ರೆಡಿ ಮಾಡಿದ್ದೇನೆ. ಇದು ಆಯುರ್ವೇದಿಕ್ ದೃಷ್ಟಿಯಿಂದ ನಾನು ಇಲ್ಲಿ ರಾಗಿಯನ್ನು ಆಯ್ಕೆ ಮಾಡಿದ್ದೇನೆ. ರಾಗಿಯಿಂದ ಚಿಕ್ಕಿ ಮತ್ತು ಪಾಯಸವನ್ನು ಮಾಡಿರ್ತೇನೆ. ಅದು ರಾಗಿಯಲ್ಲಿ ನಾನು ಏನೇನು ಡ್ರೈ ಫ್ರೂಟ್ಸ್ಗಳನ್ನು ಹಾಕಿರ್ತೇನೆ, ಖರ್ಜೂರ ಮತ್ತು ಗೋಡಂಬಿ ಬಾದಾಮಿ ಮತ್ತು ಅಗಸೆ ಬೀಜದಿಂದ ತಯಾರು ಮಾಡಲಾಗಿದೆ. ರಾಗಿಯಿಂದ ಕ್ಯಾಲ್ಸಿಯಂ ಫೈಬರ್ ಸಿಗುತ್ತದೆ ಹಾಗೂ ಅಗಸೆ ಬೀಜದಿಂದ ಒಮೆಗಾ 3 ಸಿಗುತ್ತದೆ ಹಾಗೂ ಬಾದಾಮಿ ಮತ್ತು ಗೋಡಂಬಿಯಿಂದ ನಮಗೆ ಕ್ಯಾಲ್ಸಿಯಂ ಸಿಗುತ್ತದೆ. ಹೀಗೆ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮನೆಯಲ್ಲಿ ಸಿಗುವ ಆಹಾರವನ್ನು ಆರೋಗ್ಯದ ದೃಷ್ಟಿಯಿಂದ ಯಾವುದೇ ದುಬಾರಿ ಆಹಾರವನ್ನು ಯೂಸ್ ಮಾಡಿ ನಾನು ಆರೋಗ್ಯವನ್ನು ಸುಧಾರಿಸಿಕೊಳ್ಳುವ ದೃಷ್ಟಿಯಿಲ್ಲ. ಮನೆಯಲ್ಲಿ ಸಿಗುವಂಥ ಆಹಾರವನ್ನು ಬಳಸಿ ನಾವು ಆರೋಗ್ಯವನ್ನು ಸುಧಾರಿಸಿಕೊಳ್ಳುವ

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: Myself Anushka Aire from SBJ Ayurvedic Medical, second year student. We made a rajma chawal, this is rajma asha tandula bhojanam. Procedure batani, this whole bowl contains protein, carbohydrate, vitamin, minerals, potassium and vitamins such as C, E and B. It is whole bowl contain 250 to 300 kilocalories and its karma as a balya brahmana karma and it is guru, so we can suggest this dish to increase the weight of the person. Thank you.
1: Myself Sanket and myself Divakar, we are from SBJ Ayurvedic Medical College, Belgaum. So our dish is modified avantika. Modified avantika is a preparation kind of avantika, matlab balangad type preparation. It is useful in balya, jwara, ಆಮೇಲೆ ಎಲ್ಲ ಥರ ಅಗ್ನಿ ಮಂದೆ ಇದರೊಳಗೂ ಕೊಡ್ತಾರೆ. ಆಮೇಲೆ ಇದು ಹೋಲ್ ಪ್ಯಾಕ್ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್, ಕಾರ್ಬ್ಸ್, ಪ್ರೋಟೀನ್ ಮತ್ತು ಫ್ಯಾಟ್ಸ್ ಎಲ್ಲ ಕೂಡ ಕಂಪ್ಲೀಟ್ ಮೀಲ್ ಆಗುತ್ತೆ ಪೂರಾ ರೀ. ಆಮೇಲೆ ಹೆಲ್ದಿ ಮತ್ತು ಇನ್ಸ್ಟಂಟು ಆಗುತ್ತೆ ರೀ. ಭಾಳೇನು ಇದರೊಳಗೆ ಗೋಧಿ ಹಿಟ್ಟು ಆಮೇಲೆ ಜೋಳದ ಹಿಟ್ಟಿದ್ದು ಫಸ್ಟ್ ಡೋ ಪ್ರಿಪೇರ್ ಮಾಡ್ಬೇಕು ರೀ. ಡೋ ಪ್ರಿಪೇರ್ ಮಾಡಿ ಪೀಸಸಾಗಿ ಕಟ್ ಮಾಡ್ಬೇಕು ರೀ. ಕಟ್ ಮಾಡಿ ಕುದೇ ನೀರಿಗೆ ಹಾಕ್ಬೇಕು ರೀ. ಅಂದ್ರೆ ಡೈರೆಕ್ಟ್ ನಾವು ಡೋ ಪ್ರಿಪೇರ್ ಮಾಡಿ ಇದಕ್ಕೆ ಹಾಕಿರೆ ಹತ್ಕೋತೈತೆ ರೀ. ಸೊ ಅದಕ್ಕೆ ಕುದೇ ನೀರಿಗೆ ಹಾಕಿರೆ ಸ್ವಲ್ಪ ಬಿಟ್ಕೋತೈತೆ, ಅದನ್ನ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಒಳಗೆ ಪೀಸ್ ಕುದ ಮೇಲೆ ಅದರೊಳಗೆ ಕುದಿಸಿದ್ದು ದಾಲ್ ಹಾಕ್ಬೇಕು. ಯಾವುದಾದ್ರು ದಾಲ್ ಲೈಕ್ ಮೂಂಗ್ ದಾಲ್ ಹಾಕ್ರಿ, ಮೊಸರು ದಾಲ್ ದಾಲ್ ಹಾಕ್ರಿ, ಒಟ್ಟು ಅದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸ್ ಸಾರ ಟೈಪ್ ಬರೋಂಗೆ ಮಾಡಿ ಇದನ್ನು ನಾವು ಸ್ವಲ್ಪ ತಡ್ಕ ಹೊಡಿಬೇಕು ಮೇಲಿನ ಸರ್. ಲಿಟಲ್ ಸ್ಪೈಸಸ್ ಬೇಕಂದ್ರೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೋಬೋದು, ಇಲ್ಲಾಂದ್ರೆ ಇದನ್ನು ಮಾಡ್ಕೋಬೋದು. ಇನ್ಸ್ಟಂಟ್ ಹೆಲ್ದಿ ರೈಸ್, ಹೆಲ್ದಿ ಕಪ್.
2: My name is Manjunath. I am from KL Hotel Management, third semester. And now we are preparing that cookies with, instead of maida cookies, we are inviting healthy cookies with, which has simple ingredients like urak dal and mung dal, butter, sugar. And it has health benefits like instead of eating maida cookies, you can eat Ayurvedic cookies which can improve your diabetes causes and that easy digestion and some other health improvements.
3: We prepared a cookie with all available ingredients which are also available at homes, and it is totally maida free and easy digestive with good amount of protein in that.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿರಿಯ ನಟ ಅನಂತ್ ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ. ಭಾರತ ಜಪಾನ್ ವಾಯುಪಡೆಗಳ ನಡುವಿನ ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ ಜೋಧ್ಪುರದಲ್ಲಿಂದು ಸಂಪನ್ನ. ಏಷ್ಯನ್ ಗೇಮ್ಸ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚೊಚ್ಚಲ ಚಿನ್ನದ ಪದಕ. ವಾರ್ತೆಗಳ ವಿವರ. ಗುಜರಾತ್ನ ಏಕ್ತಾ ನಗರದಲ್ಲಿಂದು ನಡೆದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಿರಿಯ ನಟ ಅನಂತ್ ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. ಕನ್ನಡದ ಮಿಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ, ಇದೇ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಹಾಗೂ ಅತೀಶ್ ಎಸ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ರಾಷ್ಟ್ರಪತಿಯವರು ಪ್ರದಾನ ಮಾಡಿದರು. ಇದೇ ವೇಳೆ ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮ್ ಅತ್ಯುತ್ತಮ ನಟಿ ಪ್ರಶಸ್ತಿ, ಬ್ರಹ್ಮಯುಗಂ ಚಿತ್ರಕ್ಕಾಗಿ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರಕ್ಕಾಗಿ ಕಾರ್ತಿಕ್ ಆರ್ಯನ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಅಮರನ್ ಚಿತ್ರಕ್ಕಾಗಿ ರಾಜಕುಮಾರ್ ಪೆರಿಯಸ್ವಾಮಿ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಕಲ್ಕಿ 2898 AD ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ನೀಡುವ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಚಿತ್ರದ ಮೂಲಕ ರಣದೀಪ್ ಹೂಡ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ, ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಮರಾಠಿ ಚಿತ್ರ ಭಂಗಾರ್ಗೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕ್ತಾಕ ಪ್ರತೀಕ್ ಚಿತ್ರಕ್ಕಾಗಿ ಆನಂದ್ ಎಲ್ ರೈ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಸಂತಾಲಿ ಭಾಷೆಯ ಅಂಗೆನ್ ಚಿತ್ರಕ್ಕಾಗಿ ರವಿರಾಜ್ ಮುರ್ಮು ಅವರಿಗೆ ನಾನ್ ಫೀಚರ್ ಫಿಲ್ಮ್ ವಿಭಾಗದ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. 1954ರಲ್ಲಿ ಸ್ಥಾಪನೆಯಾದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ, ನಾನ್ ಫೀಚರ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತವೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ನವದೆಹಲಿಯಲ್ಲಿ ಇಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನೀರಿನ ಮಿತ ಬಳಕೆ ಹಾಗೂ ಸಂರಕ್ಷಣೆ ಅಗತ್ಯವನ್ನು ಒತ್ತಿ ಹೇಳಿದರು. ತಾಂತ್ರಿಕ ನಾವೀನ್ಯತೆ, ಸೂಕ್ತ ನೀತಿಗಳು, ವೈಜ್ಞಾನಿಕ ಜ್ಞಾನ, ಸ್ಥಳೀಯ ಅನುಭವ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಒಗ್ಗೂಡಿಸುವ ಬಹು ಆಯಾಮದ ವಿಧಾನದ ಅಗತ್ಯವಿದೆ. ಜಲಸಂಪನ್ಮೂಲಗಳ ಸುಸ್ಥಿರ, ನ್ಯಾಯಯುತ ಮತ್ತು ಪರಿಣಾಮಕಾರಿ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಇಂತಹ ಸಹಕಾರವು ಆಡಳಿತಾತ್ಮಕ ಮತ್ತು ಭೌಗೋಳಿಕ ಗಡಿಗಳನ್ನು ಮೀರಿ ವಿಸ್ತರಿಸಬೇಕು ಎಂದು ಅವರು ಹೇಳಿದರು. ಅತಿಯಾದ ಮಳೆ ಹಾಗೂ ದೀರ್ಘಕಾಲದ ಒಣ ಹವಾಮಾನದ ಅವಧಿಗಳನ್ನು ನಿರ್ವಹಿಸಬಲ್ಲ ವ್ಯವಸ್ಥೆಗಳ ಅಗತ್ಯವಿದೆ. ಜಲ ನಿರ್ವಹಣೆಯ ಸಮಗ್ರ ವಿಧಾನದ ಭಾಗವಾಗಿ ನದಿ ಪಾತ್ರದ ನಿರ್ವಹಣೆ, ಅಂತರ್ಜಲ ಮರುಪೂರಣ, ಮಳೆ ನೀರು ಕೊಯ್ಲು ಮತ್ತು ಸಮರ್ಥ ನೀರಾವರಿ ಪದ್ಧತಿಗಳು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಒತ್ತಿ ಹೇಳಿದರು. ಈ ವೇಳೆ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಉಪಸ್ಥಿತರಿದ್ದರು. ಭಾರತೀಯ ವಾಯುಪಡೆ ಮತ್ತು ಜಪಾನ್ ವಾಯು ರಕ್ಷಣಾ ಪಡೆ ನಡುವೆ ಜೋಧ್ಪುರದ ವಾಯುನೆಲೆಯಲ್ಲಿ ನಡೆದ ದ್ವಿಪಕ್ಷೀಯ ಸಮರಾಭ್ಯಾಸ ವೀರ್ ಗಾರ್ಡಿಯನ್ 2026 ಇಂದು ಸಂಪನ್ನಗೊಂಡಿತು. ಈ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸಲು ಮತ್ತು ಎರಡೂ ದೇಶಗಳ ವಾಯುಪಡೆಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆ ಬಲಪಡಿಸಲು ಪ್ರಮುಖ ವೇದಿಕೆಯಾಗಿ ಕಾರ್ಯನಿರ್ವಹಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಸಮರಾಭ್ಯಾಸದಲ್ಲಿ ಭಾರತೀಯ ವಾಯುಪಡೆಯ Su-30 MKI ರಫೇಲ್, ತೇಜಸ್ ಸೇರಿದಂತೆ ಹಲವು ಯುದ್ಧ ವಿಮಾನ ಗಳನ್ನು ನಿಯೋಜಿಸಲಾಗಿತ್ತು. ಜಪಾನ್ ವಾಯು ರಕ್ಷಣಾ ಪಡೆ F-2A ಯುದ್ಧ ವಿಮಾನದೊಂದಿಗೆ ಭಾಗವಹಿಸಿತ್ತು. 14 ದಿನಗಳ ಜಂಟಿ ತರಬೇತಿಯ ಸಮಯದಲ್ಲಿ ಎರಡೂ ಪಡೆಗಳು ವಿವಿಧ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದವು. ಈ ಸಮರಾಭ್ಯಾಸ ಎರಡೂ ವಾಯುಪಡೆಗಳ ನಡುವಿನ ಶಾಶ್ವತ ಸ್ನೇಹ ಮತ್ತು ವೃತ್ತಿಪರ ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಗುಣಮಟ್ಟದ ಮೇಲೆ ನಿರ್ಮಾಣವಾಗಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಅಖಿಲ ಭಾರತ ನಿರ್ವಹಣಾ ಸಂಘದ 53ನೇ ರಾಷ್ಟೀಯ ನಿರ್ವಹಣಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಕಾರ್ಖಾನೆಯು ಮಂಡಳಿ ಕೊಠಡಿ, ಸೇವಾ ಕೇಂದ್ರ, ಸಂಶೋಧನೆ ಮತ್ತು ಅಭಿವೃದ್ಧಿ ತಂಡ, ಉನ್ನತ ಗುಣಮಟ್ಟ ಮತ್ತು ಹೆಚ್ಚಿನ ವಿಶ್ವಾಸಾರ್ಹತೆಯನ್ನು ಗುರಿಯಾಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ 2020ರ ಕುರಿತ ಒಂದು ನೋಟ ಇಲ್ಲಿದೆ. ರಾಷ್ಟೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020ರ ಜುಲೈ 29ರಂದು ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3-18 ವರ್ಷ ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಸ್ಥಳೀಯ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. 10ನೇ ತರಗತಿಯ ನಂತರ ವಿದ್ಯಾರ್ಥಿಗಳನ್ನು ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಎಂಬ ಕಟ್ಟುನಿಟ್ಟಿನ ಚೌಕಟ್ಟುಗಳಿಗೆ ಸೀಮಿತಗೊಳಿಸುತ್ತಿದ್ದ ಸಾಂಪ್ರದಾಯಿಕ ಪದ್ಧತಿಯನ್ನು ಈ ನೀತಿಯು ಬದಲಿಸಿದ್ದು ಶೈಕ್ಷಣಿಕ ಮತ್ತು ವೃತ್ತಿಪರ ವಿಷಯಗಳಿಗೆ ಹೆಚ್ಚಿನ ಒತ್ತು ನೀಡಿದೆ. ಜಪಾನ್ನ ಐಚಿ ಪ್ರಿಫೆಕ್ಚರಲ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ನಡೆದ 2026ರ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ ಭರ್ಜರಿಯಾಗಿ ಗೆದ್ದ ಭಾರತ ತನ್ನ ಚೊಚ್ಚಲ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ. ಶ್ರೀಲಂಕಾ ತಂಡ 15.4 ಓವರ್ಗಳಲ್ಲಿ ಕೇವಲ 69 ರನ್ಗಳಿಗೆ ಆಲೌಟ್ ಆಯಿತು. ಇದರೊಂದಿಗೆ ಭಾರತ 147 ರನ್ಗಳ ಬೃಹತ್ ಅಂತರದ ಜಯ ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 216 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಸ್ಮೃತಿ ಮಂಧನಾ 79 ರನ್ಗಳೊಂದಿಗೆ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ರಿಚಾ ಘೋಷ್ 49 ರನ್ಗಳೊಂದಿಗೆ ಅಜೇಯರಾಗಿ ಉಳಿದರು. ಇದೇ ವೇಳೆ 11,000 ಅಂತಾರಾಷ್ಟ್ರೀಯ ರನ್ಗಳನ್ನು ಪೂರೈಸಿದ ಮೊದಲ ಮಹಿಳಾ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಸ್ಮೃತಿ ಮಂಧನಾ ಪಾತ್ರರಾದರು. ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಚಿನ್ನದ ಪದಕ ಗೆದ್ದಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ಆತ್ಮವಿಶ್ವಾಸ, ಕೌಶಲ್ಯ ಮತ್ತು ಅತ್ಯುತ್ತಮ ತಂಡದ ಸಹಕಾರದಿಂದ ಕೂಡಿದ ಪ್ರಭಾವಶಾಲಿ ಪ್ರದರ್ಶನ ಇದಾಗಿತ್ತು. ಮಹಿಳಾ ಕ್ರಿಕೆಟ್ ತಂಡ ದೇಶಕ್ಕೆ ಹೆಮ್ಮೆ ತಂದಿದೆ ಮತ್ತು ದೇಶಾದ್ಯಂತ ಅಸಂಖ್ಯಾತ ಯುವ ಕ್ರಿಕೆಟಿಗರಿಗೆ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಪಾನ್ನ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ 3-0 ಅಂತರದ ಗೆಲುವು ಸಾಧಿಸಿರುವ ಭಾರತೀಯ ಪುರುಷರ ತಂಡ ಪದಕ ಖಚಿತಪಡಿಸಿದೆ. ಆರಂಭಿಕ ಪಂದ್ಯದಲ್ಲಿ 14-19 ಅಂತರದ ಹಿನ್ನಡೆಯಿಂದಾಗಿ ಲಕ್ಷ್ಯ ಸೇನ್ ಸೋಲಿನ ಅಂಚಿನಲ್ಲಿದ್ದರು. ಆದಾಗ್ಯೂ ಅವರು ಅದ್ಭುತವಾಗಿ ಪುಟಿದೆದ್ದು ಸತತ 7 ಅಂಕಗಳನ್ನು ಗಳಿಸುವ ಮೂಲಕ ವಿಶ್ವದ 7ನೇ ಶ್ರೇಯಾಂಕದ ಆಟಗಾರ ಕೋಡೈ ನರಾವೋಕ ಅವರನ್ನು 11-21, 21-5, 21-19 ಅಂತರದಿಂದ ಸೋಲಿಸಿ ಭಾರತಕ್ಕೆ 1-0 ಮುನ್ನಡೆ ತಂದುಕೊಟ್ಟರು. ಸಾತ್ವಿಕ್ ಸಾಯಿರಾಜ್, ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಮೊದಲ ಡಬಲ್ಸ್ ಪಂದ್ಯದಲ್ಲಿ ಹಾಕಿ ಟಕೂರೋ ಮತ್ತು ಕೊಬಯಾಶಿ ಯುಗೋ ವಿರುದ್ಧ 21-18, 24-22 ಅಂತರದ ಜಯ ಸಾಧಿಸಿದರು. ಈ ಮೂಲಕ ಭಾರತ 2-0 ಮುನ್ನಡೆ ಪಡೆಯಿತು. ನಂತರ ಆಯುಷ್ ಶೆಟ್ಟಿ ವಿಶ್ವದ 16ನೇ ಶ್ರೇಯಾಂಕದ ಕೋಕಿ ವಟನಾಬೆ ಅವರನ್ನು 21-10, 21-19 ಅಂತರದಿಂದ ಮಣಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿರಿಯ ನಟ ಅನಂತ್ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ. ಭಾರತ ಜಪಾನ್ ವಾಯುಪಡೆಗಳ ನಡುವಿನ ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ ಜೋಧ್ಪುರದಲ್ಲಿಂದು ಸಂಪನ್ನ. ಏಷ್ಯನ್ ಗೇಮ್ಸ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚೊಚ್ಚಲ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: I am Aditi from SBG Ayurvedic Medical College.
1: I am Aditi from Dharwad. Pooja from Belgaum College, SBG College.
0: We prepared ragi laddu. We also named it as Asti Pushti Laddu, as it is benefited in the Astikshaya. And everyone can have it, like children can have it. It is good for nutrition and it helps in growth, nourishment, etc. And also it helps in old age people, as Astikshaya happens in them. So it benefits in. We have prepared by using 1 cup of ragi and 1/4 of peanut, 2 to 3 spoons of sesame. And we used also ghee and jaggery for the binding purpose. We roasted the ragi, sesame and peanut. We roasted and we grinded them. We binded with the jaggery by melting it, and ghee. We also used clove and cardamom, as it helps in Deepan Pachan, as these three are Guru and Snigdha Ahara. So it also helps in Deepan Pachan. And we decorated by using a desiccated coconut. Thank you.
1: It having a low calories, and we can use it in a weight loss journey. It is around one laddu around 70 to 80 calories.
2: ನಾನು ಡಾಕ್ಟರ್ ಪೂರ್ಣಿಮಾ ತುಕಾನಟ್ಟಿ ಅಂತ. ನಾನಿವತ್ತು ರಾಗಿ ಕಡುಬು ಮಾಡಿದ್ದೀನಿ. ನಮ್ಮಲ್ಲಿ ಹುಕ್ಕೇರಿ ತಾಲೂಕಲ್ಲಿ ಇದನ್ನು ನಾವು ಸೀಗೆ ಹುಣ್ಣಿಮೆಯಲ್ಲಿ ಮಾಡ್ತೀವಿ ಯೂಶ್ವಲಿ. ಓಕೆ, ಆ್ಯಂಡ್ ಇದು ತುಂಬ ಒಳ್ಳೆಯದು ನ್ಯೂಟ್ರಿಷನ್, ಇವನ್ ಫಾರ್ ಪ್ರೆಗ್ನೆಂಟ್ ಲೇಡಿ ಆ್ಯಂಡ್ ಇವನ್ ಫಾರ್ ಕಿಡ್ಸ್. ಎಷ್ಟೇ ವಯಸ್ಸಾದ್ರೂ ಆ್ಯಸ್ ಇಟ್ ಈಸ್ ಇದು ರಾಗಿ ಇರೋದ್ರಿಂದ ಒಳಗಿನ ಸ್ಟಫ್, ಅದೇನೇನು ಫ್ರೆಶ್ ಕೊಕೊನಟ್ಟು, ಎಳ್ಳು ಮತ್ತು ಶೇಂಗಾ, ಬೆಲ್ಲ, ಕಸ್ಕಸಿ, ಆಮೇಲೆ ಶುಂಠಿ ಪೌಡ್ರು, ಎಳ್ಳು, ಇಲೈಚಿ ಪೌಡ್ರು, ಇದೆಲ್ಲ ಇರೋದ್ರಿಂದ ಏನಾಗುತ್ತೆ, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಫಾರ್ ಆಲ್ ದ ಏಜ್. ಓಕೆ, ಸೊ ಅದನ್ನೇನು ಮಾಡಬೇಕು, ನಾವು ಫಸ್ಟು ರಾಗಿ ಹಿಟ್ಟನ್ನು ಉಕ್ಕರ್ಸಿ ತೊಗೋಬೇಕು. ಉಕ್ಕರ್ಸಿ ಆದಮೇಲೆ ಫಿಲ್ಲಿಂಗ್ ಎಲ್ಲ ಮಿಕ್ಸ್ ಮಾಡಿ, ಕೊಬ್ಬರಿ ಹಿಟ್ಟು, ಆಮೇಲೆ ಬೆಲ್ಲ, ಶೇಂಗಾ ಪುಡಿ, ಎಳ್ಳು ಪುಡಿ ಎಲ್ಲ ಮಿಕ್ಸ್ ಮಾಡಿ ಬಿಸಿ ಮಾಡಿ ಅದನ್ನು ಫಿಲ್ಲಿಂಗ್ ಮಾಡಿ ಮತ್ತೆ ಅದನ್ನು ಸ್ಟೀಮ್ ಮೇಲೆ ಉಕ್ಕರಿಸ್ಬೇಕು. ಸೊ ದೆನ್ ಅದು ಬಿಸಿ ಬಿಸಿ ಇರ್ತಾರೇ ಹಾಲು ಮತ್ತು ತುಪ್ಪ, ಅದು ಇನ್ನು ಮೋರ್ ಸ್ವೀಟ್ ಬೇಕಂದರೆ ಬೆಲ್ಲದ ಹಾಲು ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ದಿಸ್ ಇಸ್ ವಾಟ್ ದ ರಾಗಿ ಕಡುಬು ಯೂಶ್ವಲಿ ಇನ್ ಇದು ಹುಕ್ಕೇರಿ ತಾಲೂಕಲ್ಲಿ ತುಂಬ ಮಾಡ್ತಾರೆ ಸೀಗೆ ಉಣವೆಲೆ. ಆಫ್ಟರ್ ದಸರಾ ಆದಮೇಲೆ ಸೀಗೆ ಉಣವೆಯಲ್ಲಿ ಇದು ಸ್ಪೆಷಲಿ ಮೇಡ್ ನೈವೇದ್ಯಗೆ ಇದನ್ನೇ ಮಾಡಿರೋದು, ಆ್ಯಂಡ್ ವೆರಿ ನ್ಯೂಟ್ರಿಷಿಯಸ್.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ marks ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯುವರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912334 8 6 8 or 9380056.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777